ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಚಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 28ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 19ನೇ ತಾರೀಕು ಭಾನುವಾರ. ಈಗ ಸಮಯ 5:56:50. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಭೂಮಿಯೊಂದಿಗೆ ಒಡನಾಡು, ಅದು ಬದುಕಿನ ಗುಟ್ಟುಗಳನ್ನು ಕಲಿಸುತ್ತದೆ, ಹೀಗೆನ್ನುತ್ತದೆ ಬೈಬಲ್. ಶುಭ ನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ಕಂಪನಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಎಂ ಕೊಟ್ರಯ್ಯ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರನಾರಾಯಣ. ಇಂದು ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹೊಂಡಾಯಿ.

8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:05 ನಮ್ಮ ನಿಲಯದಿಂದ ಕೊಡವ ಸಿರಿ ಮೊದಲಿಗೆ ಆರೋಡು ತೈಮೆ ಈ ಮಾಲಿಕೆಯಲ್ಲಿ ಪಟ್ಟೆದಾರ ಈ ವಿಷಯವಾಗಿ ಮಾತನಾಡುತ್ತಾರೆ ಬಾಚರಣಿ ಎಂಡ ಪಿ ಅಪ್ಪಣ್ಣ ನಂತರ ಬಲ್ಲಾದೆ ಪಳಮೆ ಪ್ರಸೂತಿ ಐತಿ ಚಂಡ ರಮೇಶ್ ಉತ್ತಪ್ಪ ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆಎನ್ 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಶಕುಂತಲಾ ಎಂ ಗಾನ ಭಜನಾ 10:30 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ 12:05 ವನಿತಾ ವಿಹಾರದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾ ಅತಿರ ಎಸ್ ರವಿ ಮತ್ತು ಡಾ ಸುರೇಶ್ ನೆಗಲಗುಳ್ಳಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಲತೀಶ್ ಪಾಲ್ದಾನಿ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ ಇದರಲ್ಲಿ ಪಿಎಂ ಗ್ರಾಮ್ ಸಡಕ್ ಯೋಜನೆ ಪ್ರಸಾರವಾಗಲಿದೆ 1:20 ನಮ್ಮ ನಿಲಯದಿಂದ ಅಮರ ಧ್ವನಿ ವೀಕೆಂಡ್ ವಿತ್ ಸ್ಟಾರ್ಸ್ ಖ್ಯಾತ ನಟಿ ಪ್ರೇಮ ಅವರೊಂದಿಗೆ ಸಂವಾದ ಸಂದರ್ಶಕರು ದಿಗ್ವಿಜಯ್ ಬಿ 2:40 ಕಾವ್ಯ ವಾಚನ 3:00 ಕಥ ಶ್ರೀಮದ್ ರಾಮಾಯಣ ಭಾಗ ರಾವಣ ವಧೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು ಇಂದು ಸಂಜೆ 4:00 ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗಿನ ಮಾತುಕತೆ ಇದರ ಕೊನೆಯ ಭಾಗ ಪ್ರಸಾರವಾಗಲಿದೆ ಇವರನ್ನು ಮಾತನಾಡಿಸುತ್ತಾರೆ ಎಚ್ಜೆ ವಿಶಾಲಾಕ್ಷಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30 ಸಂಜೆ 5:00 ಯುವವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಮಡಿಕೇರಿಯಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿದ ಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 6:00 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ ನಂತರ ಕೃಷಿ ಮಾಹಿತಿ ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ ಇಂದು ಸಂಜೆ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸಾನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ 7:45 ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ 8:00 ವಾಟ್ಸ್ಆಪ್ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಸಿರಿಗಂಧ 9:30 ಇಶ್ಯೂ ಬಿಫೋರ್ ಪಾರ್ಲಿಮೆಂಟ್ 10:00 ರವಿ ವಾಸಿರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಆಕಾಶವಾಣಿ ಮಡಿಕೇರಿ ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:10. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಆರಂಭದಲ್ಲಿ ಬಸವಣ್ಣನವರ ವಚನ ಪ್ರಭಾವತಿ ಅವರ ಸ್ವರದಲ್ಲಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನೆಯ.

ವಿಜಯ ನರಸಿಂಹ ಅವರ ರಚನೆ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ. ದಯವಿರಿಸಿ ಚಿತ್ತೈಸು ಧನಲಕ್ಷ್ಮಿ ಮಾತೆ, ಧನ್ಯತೆಯ ಕನಿಕರಿಸು ಸೌಭಾಗ್ಯದಾತೆ.

ಉಳುವಂಗಡ ಕಾವೇರಿ ಉದಯ ಅವರ ರಚನೆ, ಕಬ್ಬಚ್ಚಿರ ರಶ್ಮಿ ಕಾರ್ಯಪ್ಪ ಅವರ ಸ್ವರದಲ್ಲಿ. ಕಾಪಾಡು ಮಾತಾಯಿ ಕಪಿಲೆಯೇ ಕಲ್ಯಾಣಿ, ಕೊಡುಗಿರ ಸಿರಿದೇವಿ ಕಾವೇರಿ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:30 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
1: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದ. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬಾ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕೊಡುವಿರಾ ಎಂದು ಕೇಳಿದ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗು, ನೀನು ನಿನ್ನ ಪರಿಚಯವನ್ನು ಹೇಳು, ಅಂದರೆ ಮಾತ್ರ ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ, ಹಾ, ನಾನೊಬ್ಬ ಪ್ರವಾಸಿ ಎಂದ. ಸ್ತ್ರೀ, ನೋಡು, ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಇಬ್ಬರೂ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ. ಕಾಳಿದಾಸ ಮತ್ತೆ ಹೇಳ್ತಾನೆ, ನಾನೊಬ್ಬ ಅತಿಥಿ ಎಂದು ಪರಿಚಯಿಸಿಕೊಂಡ. ಇದನ್ನು ಒಪ್ಪದ ಆ ಮುದುಕಿ, ಲೋಕದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಮತ್ತೊಂದು ಯೌವನ. ಅವರಿಬ್ಬರೂ ಬಂದು ಹೊರಟು ಹೋಗುತ್ತಾರೆ, ಯಾರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅಂದಮೇಲೆ, ನಿಜ ಹೇಳು, ನೀನು ಯಾರು? ಕಾಳಿದಾಸ, ಸರಿ, ನಾನು ಸಹನಶೀಲ, ಈಗಲಾದರೂ ನೀರು ದೊರೆಯುತ್ತದೆಯೇ ಕೇಳಿದ. ಅದಕ್ಕೆ ಆ ಮುದುಕಿ, ಪ್ರತಿಯಾಗಿ ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನೂ ಸಹಿಸುತ್ತಾಳೆ, ಹಾಗೆ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ, ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ, ಒಬ್ಬ ರಾಜ ಯೋಗ್ಯತೆ ಇಲ್ಲದಾದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ, ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ, ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು, ಕ್ಷಮೆಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನ ಹೇಳಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ, ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ, ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದುಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
0: ಇದುವರೆಗೆ ಎಂಪಿಎಂ ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದರೆ. ಇದು ಆಕಾಶವಾಣಿ.

0: ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:35 ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
2: ಕರ್ನಾಟಕ ಸರ್ಕಾರ ಈ ಸಾಲಿನ ಮುಂಗಾರು ಹಂಗಾಮ್ನಲ್ಲಿ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಾಳುಮೆಣಸು ಅಂದರೆ ಕರಿಮೆಣಸು ಮತ್ತು ಅಡಿಕೆ ಬೆಳೆಗೆ ವಿಮೆಯನ್ನು ಅಧಿಸೂಚಿಸಲಾಗಿದೆ. ಹವಾಮಾನ ಆಧಾರಿತ ಅಂಶಗಳಾದಂಥ ಮಳೆಯ ಪ್ರಮಾಣ ಮತ್ತು ಉಷ್ಣಾಂಶ ಇಂತಹ ಮಾಹಿತಿಯನ್ನು ಸ್ಥಳೀಯವಾಗಿ ಲಭ್ಯ ಇರುವಂತಹ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಾಗುವಂತಹ ಅಂಶಗಳ ಆಧಾರದ ಮೇಲೆ ಬೆಳೆ ವಿಮೆ ನಷ್ಟವನ್ನು ತೀರ್ಮಾನಿಸಲಾಗುತ್ತೆ. ಈ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಮರುವಿನ್ಯಾಸಗೊಳಿಸಲಾದಂಥ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಮುಖ್ಯವಾಗಿ ಕಾಳು ಮೆಣಸಿಗೆ ಸಂಬಂಧಪಟ್ಟಾಗೆ ಹೆಕ್ಟೇರ್ಗೆ ವಿಮಾ ಮೊತ್ತ 47,000 ರೂಪಾಯಿ ಆಗಿರುತ್ತೆ. ಹಾಗೆಯೇ ಅಡಿಕೆ ಬೆಳೆಗೆ ಹೆಕ್ಟೇರ್ಗೆ 128,000 ರೂಪಾಯಿ ಆಗಿರುತ್ತೆ. ವಿಮಾ ಕಂಪನಿಗೆ ಒಟ್ಟು ವಿಮಾ ಮೊತ್ತಕ್ಕೆ ರೈತರು ಕರಿಮೆಣಸು ಅಥವಾ ಕಾಳುಮೆಣಸು ಬೆಳೆಗೆ 5% ವಿಮಾ ಮೊತ್ತವನ್ನು ಕಟ್ಟಬೇಕಾಗತ್ತೆ. ಅಂದರೆ ಕಾಳುಮೆಣಸು ಬೆಳೆಗೆ 2,350 ರೂಪಾಯಿನ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಪಾವತಿಸಬೇಕಾಗತ್ತೆ. ಅದೇ ಅಡಿಕೆ ಬೆಳೆಗಾದರೆ ವಿಮಾ ಕಂತು ವಿಮಾ ಮೊತ್ತದ 5% 6,400 ರೂಪಾಯಿ ಆಗಿರುತ್ತೆ. ಇದು ಪ್ರತಿ ಹೆಕ್ಟೇರ್ಗೆ. ಈ ವಿಮೆಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ 31 ಜುಲೈ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ವಿಮೆಯ ಅವಧಿಗೆ ಬಂದರೆ, ಈಗ ನಾವು ಕಾಳುಮೆಣಸನ್ನು ಅಥವಾ ಕರಿಮೆಣಸನ್ನು ತೆಗೆದುಕೊಂಡ್ರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಒಟ್ಟು ವಿಮಾ ಮೊತ್ತ 47,000 ರೂಪಾಯಿ. ರೈತರು ಪಾವತಿಸಬೇಕಾಗಿರುವಂಥ ಪ್ರೀಮಿಯಂ ಮೊತ್ತ 2,350 ರೂಪಾಯಿ. ಅಂದರೆ ಇದು ವಿಮಾ ಮೊತ್ತದ 5% ಈ ವಿಮೆ ಅನ್ವಯಿಸುವಂಥ ಅವಧಿ ಎಷ್ಟಪ್ಪ ಅಂದರೆ 2026 August 1 2027 July 31 ಅಂದರೆ 12 ತಿಂಗಳು. ಅದೇ ಅಡಿಕೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಒಟ್ಟು ವಿಮಾ ಮೊತ್ತ 128,000 ರೂಪಾಯಿ. ರೈತರು ಈ ವಿಮಾ ಮೊತ್ತದ 5% ಪ್ರೀಮಿಯಂ ಆಗಿ ಪಾವತಿಸಬೇಕಾಗತ್ತೆ. ಅಂದರೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 6,400 ರೂಪಾಯಿನಷ್ಟು ಹಣವನ್ನು ವಿಮಾ ಕಂತಾಗಿ ಪಾವತಿಸಬೇಕಾಗತ್ತೆ. ಇನ್ನು ಈ ವಿಮೆ 2026 August 1 to 2027 July 31 ಅನ್ವಯಿಸುತ್ತೆ, 12 ತಿಂಗಳು. ಬೆಳೆ ಸಾಲ ಪಡೆದಂತಹ ರೈತರಿಗೆ, ಹಾಗೆಯೇ ಬೆಳೆ ಸಾಲ ಪಡೆದೇ ಇರುವಂತಹ ರೈತರಿಗೆ ವಿಮಾ ಮೊತ್ತ ಮತ್ತು ಅವರು ಪಾವತಿಸಬೇಕಾದಂಥ ವಿಮಾ ಕಂತಿನ ಮೊತ್ತ ಒಂದೇ ಆಗಿರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಸಾಲ ಪಡೆದಂತಹ ರೈತರು ಮತ್ತು ಪಡೆದೇ ಇರುವಂತಹ ರೈತರು ಇಬ್ಬರೂ ಕೂಡ ಈ ವಿಮೆ ಯೋಜನೆಗೆ ನೋಂದಣಿ ಮಾಡ್ಕೋಬಹುದು. ವಿಮೆ ಮಾಡಿಸೋದಕ್ಕೆ ಇಚ್ಛಿಸುವಂಥ ರೈತರು ನಿಗದಿತ ಅರ್ಜಿ ಜೊತೆಯಲ್ಲಿ ಪಹಣಿ ಪತ್ರದ ಪ್ರತಿ, ಬ್ಯಾಂಕ್ ಉಳಿತಾಯ ಖಾತೆ ಪಾಸ್ ಪುಸ್ತಕದ ಒಂದು ಮುಖಪುಟ, ಹಾಗೆಯೇ ಆಧಾರ್ ಕಾರ್ಡ್ನ ಒಂದು ಪ್ರತಿ, ಜೊತೆಗೆ ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಲಗತ್ತಿಸಿ ತಮ್ಮ ಸಮೀಪದ ಬ್ಯಾಂಕ್ನಲ್ಲಿ, ಅಥವಾ ಈ ಬೆಳೆ ಸಾಲ ಪಡೆಯದೇ ಇರುವಂತಹ ರೈತರು ಮಾತ್ರ ತಮ್ಮ ಹತ್ತಿರದ ಬ್ಯಾಂಕ್ನಲ್ಲಿ ಅವರು ನೋಂದಣಿ ಮಾಡ್ಕೋಬಹುದು. ಅದೇ ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಮಾತ್ರ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವಂತಹ ಗ್ರಾಮ ಒನ್ ಕೇಂದ್ರಗಳಲ್ಲಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ವಿಮೆಗೆ ನೋಂದಣಿ ಮಾಡ್ಕೋಬಹುದು. ಮರುವಿನ್ಯಾಸಗೊಳಿಸಿದಂತಹ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಕೊಡಗು ಜಿಲ್ಲೆಗೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಆಯ್ಕೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯನ್ನು ಸಂಪರ್ಕಿಸಬಹುದು. ಹಾಗೆಯೇ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಶ್ರೋತೃಗಳು, ಇಂದು ಬೆಳಿಗ್ಗೆ 9:05 ಕೊಡವ ಸಿರಿಯಲ್ಲಿ ಆರೋಡು ತೈಮೆ ಮಾಲಿಕೆಯಲ್ಲಿ ಪಟ್ಟೆದಾರ ಈ ವಿಷಯವಾಗಿ ಮಾತನಾಡುತ್ತಾರೆ. ಬಾಚನಿಂಡ ಪಿ ಅಪ್ಪಣ್ಣ, ನಂತರ ಬಲ್ಲಾದೆ ಪಳಮೆ ಪ್ರಸ್ತುತಿ ಐತಿಜಂಡ ರಾಮೇಶ್ ಉತ್ತಪ್ಪ. 10:00 ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272, ನಿರ್ವಹಣೆ ಶಕುಂತಲಾ ಎಂ. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇನ್ನೊಂದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಸ್ ಕಂಪನಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:49:52.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹ

0: ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ

0: ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
11: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
10: ನೆಪೋಲಿಯನ್ ಹೀಗೆಂದಿದ್ದಾರೆ, 1,00,000 ಬಂದೂಕುಗಳಿಗೆ ಹೆದರುವಷ್ಟು ನಾನು 3 ಪತ್ರಿಕೆಗಳಿಗೆ ಅಂಜುತ್ತೇನೆ.
11: ಶ್ರೇಷ್ಠ ಪುಸ್ತಕಗಳನ್ನು ಓದುವುದರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೋರಂಜನೆ ಒದಗುವುದು, ಅದುವೇ ಶಾಶ್ವತ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರುವ ಮಾತು.
10: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
11: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
12: ಶ್ರೋತೃಗಳೇ, ಇಂದು ಬೆಳಿಗ್ಗೆ 12:35 ಹೆಲ್ತ್ ಕಾರ್ಯಕ್ರಮ ಅಂದರೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಅತಿರ ಎಸ್ ರವಿ ಮತ್ತು ಡಾಕ್ಟರ್ ಸುರೇಶ್ ನೆಗಲಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನಿ. 1:20 ಅಮರಧ್ವನಿ ವೀಕೆಂಡ್ ವಿತ್ ಸ್ಟಾರ್ಸ್ ಖ್ಯಾತ ನಟಿ ಪ್ರೇಮ ಅವರೊಂದಿಗೆ ಸಂವಾದ. ಸಂದರ್ಶಕರು ದಿಗ್ವಿಜಯ್ ಬಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ನಿಧನ ಸುದ್ದಿ. 40 ಗ್ರಾಮದ ಮಂಡೆಂಡ ಅಯ್ಯಪ್ಪ ವಿಠಲ ಅಯ್ಯಂಗಡ ಪೊಣ್ಣು ಲಕ್ಷ್ಮಿಯಂಗ ಇಂದು ಪುಳಂಜಿತಿ ಮರಣಪಟ್ಟಿತು. 68 ಬೈತರ ಮಂಡೆಂಡ ಲಕ್ಷ್ಮಿ ಅಯ್ಯಂಗಡ ತಾಮನೆ ಚೇಂದಂಡ ಹಾತೂರು ಆಕಿರಿಕಾರೆ ಇಂದು ಮಜ್ಜಣ 3 ಮೀದ 40 ಗ್ರಾಮದ ಸ್ವಂತ ಮನೆ ನಡಪ. ಕೊಡಂಬರು ಗ್ರಾಮತರ ಮಲ್ಲಿಯಂಡ ರಮೇಶ್ ಇಂದು ಪೊಳಂಜಿತಿಕ ಬೆಂಗಳೂರು ಮರಣಪಟ್ಟಿತು. 66 ಬೈತರ ಮಲ್ಲಿಯಂಡ ರಮೇಶ್ ಅಯ್ಯಂಗಡ ಆಕಿರಿಕಾರ್ಯ ಇಂದೇ ಕೊಡಂಬೂರು ಗ್ರಾಮತರ ಒಕ್ಕತೂಟಂಗಳತ್ತು ನಡಪ. ಚಿಕ್ಕಮಗಳೂರು ವಾಸಯಂಜ ಬೊಪ್ಪಣ್ಣ ತಂಡ ಭೀಮಯ್ಯ ಅಯ್ಯಂಗ ನಿನಂದು ಮರಣಪಟ್ಟಿತು. ಇಂಗಡ ಆಕಿರಿಕಾರ್ಯ ಇಂದು ಮಧ್ಯಾಹ್ನ 12 ಮಡಿಕೇರಿ ಕೊಡವ ಸಮಾಜದ ಕ್ಯಾಕಳತ್ತು ನಡಪ. ಭಾಗಮಂಡಲ ಕೋರಂಗಲ ಗ್ರಾಮದ ಅತ್ಯಾಡಿ ದಿವಂಗತ ಬಸಪ್ಪ ಅವರ ಪತ್ನಿ ರುಕ್ಮಿಣಿ ಅವರು ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಕೋರಂಗಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ದುಡಿಮೆಯ ದೇವರು ದುಡಿಮೆ ತರೂರು.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವಾ.

ಹುಟ್ಟಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲೆತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನಹುಂಡಿಯ ಶ್ರೀನಿವಾಸ ಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದ್ದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದಿದ್ವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸ್ ಅಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸ್ ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದ್ರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41ರಷ್ಟು ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78ರಷ್ಟು ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24ರಷ್ಟು ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1900

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿ

0: 1969ರ ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸ್. ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಆರ್ಟಿ ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020ರ ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಧ್ಯಯನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLM ಅಂದರೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
0: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ

0: ಪದಕಕ್ಕೆ ಮೊದಲ ಸ್ಥಾನ ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:16:02.
2: At Coorg Institute of Technology, Ponnambette, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಜುಲೈ 12 ಮರಣಪಟ್ಟ ಮಾದಾಪುರ ಇಗ್ಗೋಡ್ಲು ಗ್ರಾಮತ್ರ ಕುಟ್ಟಂಡ ಸೋಮಯ್ಯ ರಮೇಶ್ ಐಂಡ ಕಲ್ಲಡ್ಪ ಕಾರ್ಯ ಇಂದು ಬೈಟಾಪಕ 6 ಪಿಂಜ ಮಾದ ಕಾರ್ಯ ನಾಳೆ ತಿಂಗಳಾಚೆ ಪೊಲಕ 12 ಇಗ್ಗೋಡ್ಲು ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿತು ಬರುನುಂದು ಐಂಡ ಅಮ್ಮ ಪೊಣ್ಣು ಮಕ್ಕ ಪಿಂಜ ಸಂಸಾರಕಾರ ಕಟ್ಟಿತು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರಟ್ಟಿ ರಾಮದ 9844-8199.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ ₹3,000 ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
17: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
18: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV to 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
15: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
16: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ

0: ಅಚ್ಚರಿಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 years ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್. ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
6: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ಮುಕ್ಕೋಡ್ಲು ಗ್ರಾಮನ ಮಾನಡ್ಕ ದೀಪಕ್ ಜನನಿ ದಂಪತಿ ಪುತ್ರಿ ಲಹರಿನ ಮೊದಲನೇ ವರ್ಷದ ಹುಟ್ಟುಹಬ್ಬ ಇಂದು. ಪುಟಾಣಿ ಲಹರಿನ ಭವಿಷ್ಯ ಉಜ್ವಲವಾಗಿರ್ಲಿ, ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಆಶೀರ್ವಾದ ಯಾಗೋಳು ಇರ್ಲಿತ. ಶುಭ ಹಾರೈಸ್ತಳು ಅಪ್ಪ ಅಮ್ಮ, ಅವ್ವ ಬೇಬಿ, ಅತ್ತೆಯಂದಿರು, ಮಾವಂದಿರು, ಬಾವ ಅತ್ತಿಗೆ, ಹಂಗೆ ತಾತ ಚೆರಿಯಮನೆ ವೆಂಕಟೇಶ್, ಅವ್ವ ಯಮುನಾವತಿ, ಮಾವ ಚಂದನ್ ಮತ್ತೆ ಬಂಧು ಮಿತ್ರರು. ಲಹರಿ ಹ್ಯಾಪಿ ಬರ್ಡೇ. July 12 ಮರಣಪಟ್ಟ ಮಾದಾಪುರ ಇಗ್ಗೋಡ್ಲು ಗ್ರಾಮತ್ರ ಕುಟ್ಟಂಡ ಸೋಮಯ್ಯ ರಮೇಶ್ ಐಂಡ ಕಲ್ಲಡ್ಪ ಕಾರ್ಯ ಇಂದು ಬೈಟಾಪಕ 6 ಪಿಂಜ ಮಾದ ಕಾರ್ಯ ನಾಳೆ ತಿಂಗಳಾಚ ಪೊಲಕ 12 ಇಗ್ಗೋಡ್ಲು ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿದ್ದು ಬರೋನುಂದು ಐಂಡ ಅಮ್ಮ ಪೊಣ್ಣು ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು.
9: ಏನು ರಂಗ, ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
11: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591

0: 03656 Kalimada Sharath 87620 50292.
1: ಸಂಸ್ಕೃತಿ ಸಂಪನ್ನ ದೇಶ ನಮ್ಮಿ.

0: ಇಂದು ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಿಲಯದಿಂದ ಕಥಾ ಶ್ರೀಮದ್ ರಾಮಾಯಣ ಭಾಗ ರಾವಣ ವಧೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗಿನ ಮಾತುಕತೆಯ ಕೊನೆಯ ಭಾಗ. ಇವರನ್ನ ಮಾತನಾಡಿಸುತ್ತಾರೆ ಹೆಚ್ ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನೀನಾದ 4:30 ಸಂಜೆ 5 ಗಂಟೆಗೆ ಯುವವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಮಡಿಕೇರಿ. ಇಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿದ ಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಂದು ಸಂಜೆ 7:45 ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ನ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಗುರು. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆಸಿಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ ಗಳನ್ನು ಚಿಪ್ಸ್ ತಿನ್ನೋದಾಗಲಿ ಬೇರೆ ರೀತಿ ಯಾವುದೇ ರೀತಿಯ ಫುಡ್ ಗಳನ್ನು ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
4: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
3: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಶ್ರೋತೃಗಳು, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 2285558, ಎಸ್ಟಿ ಕೋಡ್ 08272, ನಿರ್ವಹಣೆ ಶಕುಂತಲಾ ಎಂ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಗೆ ಎಲ್ಲರೂ ಅಗತ್ಯ. ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರಿ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 3,70,000ಕ್ಕೂ ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ,

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದುಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026ರ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಏಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45. ನಿಧನಸುದ್ದಿ. ಭಾಗಮಂಡಲ ಕೋರಂಗಾಲ ಗ್ರಾಮದ ಅತ್ಯಾಡಿ ದಿವಂಗತ ಬಸಪ್ಪ ಅವರ ಪತ್ನಿ ರುಕ್ಮಿಣಿ ಅವರು ನಿನ್ನೆ ನಿಧನರಾದರು. 94 ವರ್ಷ ಪ್ರಾಯದ ಅತ್ಯಾಡಿ ರುಕ್ಮಿಣಿ ತವರು ಮನೆ ಕುದುಪಜೆ ಇವರ ಅಂತ್ಯಕ್ರಿಯೆ

0: ಇಂದು ಮಧ್ಯಾಹ್ನ 12 ಗಂಟೆಗೆ ಕೋರಂಗಾಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚಿಕ್ಕಮಗಳೂರು ವಾಸ ಇಂಜ ಬೊಪ್ಪಂಡ ತಂಡ ಭೀಮಯ್ಯ ಅಯ್ಯಂಗ ನಿನ್ನಂದು ಪೊಲಕ ಮರಣಪಟ್ಟಿತ್ತು. 9 ಬೈತರ ಬೊಪ್ಪಂಡ ತಂಡ ಭೀಮಯ್ಯ ಅಂಡ ಚಾವು ಕೂಟು ಮಡಿಕೇರಿ ಮೂರ್ನಾಡು ರಸ್ತೆಯುಳ್ಳ ಮನೇಲಿ ದಪನ ಕಾರ್ಯ ಇಂದು ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. 40 ಗ್ರಾಮತರ ಮಂಡೆಂಡ ಅಯ್ಯಪ್ಪ ವಿಠಲ ಅಯ್ಯಂಗಡ ಪೊಣ್ಣು ಲಕ್ಷ್ಮಿ ಅಯ್ಯಂಗ ಇಂದು ಪೊಳಂಜಿತಿಕ ಮರಣಪಟ್ಟಿತು. 68 ಬೈತರ ಮಂಡೆಂಡ ಲಕ್ಷ್ಮಿ ಅಯ್ಯಂಗಡ ತಾಮನೆ ಚಪ್ಪಂಡ ಕೊಳ್ತೋಡು ಹಾತೂರು ಇಂಗಡ ಆಖಿರಿ ಕಾರ್ಯ ಇಂದು ಮಜ್ಜಣ 3 ಗಂಟೆ ಮೀದ 40 ಗ್ರಾಮತರ ಸ್ವಂತ ಮನೇಲಿ ನಡಪ. ಕೊಡಂಬೂರು ಗ್ರಾಮತರ ಮಲಿಯಂಡ ರಮೇಶ್ ಇಂಗ ಪೊಳಂಜಿತಿಕ ಬೆಂಗಳೂರಲ್ಲಿ ಮರಣಪಟ್ಟಿತು. 66 ಬೈತರ ಮಲಿಯಂಡ ರಮೇಶ್ ಅಂಗಡ ಆಖಿರಿ ಕಾರ್ಯ ಇಂದೇ ಕೊಡಂಬೂರು ಗ್ರಾಮತರ ಒಕ್ಕತೂಟಂಗಳತ್ತು ನಡಪ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
5: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಕೊಡಗಿನ ಬೆಳೆಗಾರರೇ, ಗಮನಿಸಿ, ನಿಮ್ಮ ಜಮೀನಿನಲ್ಲಿ ಬೆಳೆದಿರುವ ಕೈಹುಳಿ ಮತ್ತು ಪ್ಯಾಷನ್ ಫ್ರೂಟ್ ಗಳನ್ನು ಅತ್ಯುತ್ತಮ ಬೆಲೆಗೆ ಖರೀದಿಸಲಾಗುವುದು. ಸಂಪರ್ಕಿಸಿ ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ, ಗೋಣಿಗೊಪ್ಪ, 9481735219, ಐನ್ಮನೆ ಕೆಫೆ, ಕಾಲೇಜ್ ರೋಡ್, ಮಡಿಕೇರಿ, 9740434725.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
10: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
12: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್, 9606017186.
13: ನೆಕ್ಸಾ
14: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
15: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
16: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
17: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
18: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ

0: ಸ್ವರ್ಣಾವಕಾಶ ಭೀಮಾ ಫರ್ನಿಚರ್ ಬಾಳುಗೋಡು ಜಂಕ್ಷನ್ ಬಿಟ್ಟಂಗಾಲ ವಿರಾಜಪೇಟೆ
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ ಸುಲಭ ಕಂತಿನ ಇಎಂಐ ಲೈಫ್ ಟೈಮ್ ವಾರಂಟಿ ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ ಟೀ ಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು ಎಕೆ ಫರ್ನಿಚರ್ ಬಿಎಂ ರೋಡ್ ಕೊರಗರಹಳ್ಳಿ
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450
4: ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ ಸುದ್ದಿರ ವಿವರ ಸಾಮಾಜಿಕ ಪಿನ್ನ ಸಾಂಸ್ಕೃತಿಕವಾನ ಬದಲಾವಣೆರ ಹಿಂದೇತ ಸಮಾಜದ 21 ಕೊಡವ ಮೂಲ ನಿವಾಸಿಯ ಒಂದಾಯಿ ಒಕ್ಕಚ್ಚ ನಡೆದಾಗ ಮಾತ್ರ ಕೊಡವ ಮೇನ ಕಾತವಕ್ಕ ಸಾಧ್ಯ.

0: ಹಳ್ಳಿ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450.
0: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ. ಸಾಮಾಜಿಕ ಪಿಂಗ ಸಾಂಸ್ಕೃತಿಕವಾನ ಬದಲಾವಣೆರ ಇಂದೇತ ಸಮಾಜದ 21 ಕೊಡವ ಮೂಲ ನಿವಾಸಿಯ ಒಂದಾಯಿ ಒಕ್ಕಚ ನಡೆದಕ ಮಾತ್ರ ಕೊಡವ ಮೆನಕಾತವಕ್ಕ ಸಾಧ್ಯ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳನ್ನ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಎಣ್ಣಿತ್ತೆ. ಬೈರಂಬಾಡ ಹಾಲುಗುಂದ ಫಾರ್ಮರ್ಸ್ ಫ್ಯಾಮಿಲಿ ಕ್ಲಬ್ಲು ನಡೆದ ಅಕಾಡೆಮಿರ 13ನೇ ಕೊಡವ ಪುಸ್ತಕ ಪತ್ತಾಯ ತೊರ್ಪ ಕಾರ್ಯಕ್ರಮತ್ತರ ಕೊರವು ಕಾರಿಕೆಯನ್ನು ವಹಿಸುವಂಚಿ ಅವು ತಕ್ಕ ಬಂದತ್ತು. ಉಲಗತ್ತಲಿಡಿ ಕಂಡುಬಂದನುಳ್ಳ ಬದಲಾವಣೆರ ಉಯ್ತಿಲು ಕೊಡವ ಪಾಜೆ ಸಾಹಿತ್ಯ ಸಂಸ್ಕೃತಿನ ತಂಡ ಪರಂಪರೆಯೋಡೆ ಮಿಂಜತರ ಕರಿಂದಲಿಕ ಕೈಮಾತುವ ಕೆಲಸ ಪ್ರತಿಯೊಬ್ಬನ ಜವಾಬ್ದಾರಿ ಆಯ್ತುಂಡೊಂದು ಎಣ್ಣಿಚಿ. ಕ್ಲಬ್ರ ಅಧ್ಯಕ್ಷ ಪಂದಿಕಂಡ ದಿನೇಶ್ ಕುಶ ಕಾರ್ಯಕ್ರಮಕ್ಕೆ ಮುಳಿಯಿಟ್ಟತ್ತು. ಪುಸ್ತಕ ಪತ್ತಾಯತ್ನ ಊರು ತಕ್ಕ ಮೇಕಿರಿ ರಘುನಾಣಯ್ಯ ತೋರ್ದತ್ತು. ದುಬಾರೆ ಚಾಕಾನೆ ಶಿಬಿರತ್ಲು ಪ್ರವಾಸಿಯಡ ಸುರಕ್ಷತೆಗೆ ಏರ ಮೆಹನತ್ ವಹಿಸಿತ್ತು. ಎಸ್ಒಪಿ ಜಾರಿ ಮಾಡುವಂಜಿ ಪ್ರವಾಸಿಯಕ್ಕೆ ಶಿಬಿರಕ್ಕೆ ಪೋಪಕ್ಕೆ ಅರಣ್ಯ ಇಲಾಖೆ ಅವಕಾಶ ಮಾಡಿಕೊಡಪ್ಪ ಅಂದ ಡಿಸಿಎಫ್ ಅಭಿಷೇಕ್ ಎಣ್ಣಿತ್ತು. ಇಂಜು ಮಿಂಜಕ್ಕೆ ಶಿಬಿರಕ್ಕೆ ಬಪ್ಪನತ ಪ್ರವಾಸಿಯ ಆನೆನ ಮುಟ್ಟುವನಕ್ಕೆ ಇಲ್ಲ, ಪಿಂಜ ಪ್ರವಾಸಿಯ ಸೆಲ್ಫಿ ಎಡಪನಕ್ಕೆ ಇಲ್ಲ. ಶಿಬಿರತ್ಲು ಪ್ರವಾಸಿಯ 45 ನಿಮಿಷ ಮಾತ್ರ ಇಪ್ಪನಕ್ಕೆ ನಿಯಮ ಜಾರಿ ಮಾಡಿತ್ತು. ಶಿಬಿರ ನೋಟುವಕ್ಕೆ ಪ್ರವಾಸಿ ಗೈಡರ ವ್ಯವಸ್ಥೆ ಮಾಡಿತ್ತು. ಪ್ರವಾಸಿಯ ಪಿಂಜ ಆನೆಯಡ ನಡಲು 10 ಮೀಟರ್ ಒಳಲು ಬ್ಯಾರಿಕೇಡ್ ಒಡುವ ಎಲ್ಲ ಭಾಗಟ್ಲು ಸಿಸಿಟಿವಿ ಕ್ಯಾಮರಾ ಇಡುವಂಜಿ ನಿಯಂತ್ರಣ ಕಚೇರಿ ತೋರ್ಪಂದ ಎಣ್ಣಿತ್ತು. ಇನ್ನು ಮಿಂಜಕ್ಕೆ ರಾಜ್ಯದಲ್ಲುಳ್ಳ ಎಲ್ಲ ಸರ್ಕಾರಿ ಆಸ್ಪತ್ರೆ ಆವರಣ ತಿಪ್ಪನ್ನದ ಕ್ಯಾಂಟೀನ್ಲಿ ಜಂಕ್ ಫುಡ್ನ ಮಾರೋನಕ್ಕೆ ಇಲ್ಲ ಎಂದು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಗಳನ್ನು ಯು ಟಿ ಖಾದರ್ ಎಣ್ಣಿತ್ತು. ಇಡೀ ರಾಜ್ಯದಲ್ಲಿ ಈ ನಿಯಮ ಜಾರಿಗೆ ಕೊಂಡಬಪ್ಪಕ ತೀರ್ಮಾನ ಮಾಡಿತ್ತೆಂದು ಎಣ್ಣನ ಸಚಿವಾಂಗ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲುಳ್ಳ ಕ್ಯಾಂಟೀನ್ಲಿ ನಲ್ಲ ಗುಣಮಟ್ಟದ ತೀನಿನ ಕೊಡ್ಕೊಂಡು ಆಹಾರ ಪದಾರ್ಥನ ಕಮ್ಮಿ ಕ್ರಯತ್ಲು ಮಾರೊಂಡು ಕ್ಯಾನ್ಸರ್ ಕಿಡ್ನಿ ತೊಂದರೆನಂತ ಕಾಯಿಲೆ ಈಗ ದುಂಬ ಜನಕ್ಕೆ ಬಂದಂಡುಳ್ಳಂಗ ಜಂಕ್ ಫುಡ್ ಎಡ್ತವುದು ಒಂದು ಕಾರಣ ಆಯ್ತು ಉಂಡೆಂದು ಪುಕಾರು ಬಂದಿತ್ತು. ಬೆಂಗಳೂರುಳ್ಳ ಇಲಾಖೆಯ ಲ್ಯಾಬ್ಲು ಜಂಕ್ ಫುಡ್ ಬಳಸುವಂಥ ಸಾಮಗ್ರಿನ ಪರೀಕ್ಷೆ ಮಾಡುವ ಅಂದು ಎಣ್ಣಿಚೆ. ಅನ್ನನೆ ಒಂದಲಿಂಜ 10ನೇ ಕ್ಲಾಸ್ಗೆತ್ತನೆ ಉಳ್ಳ ಸ್ಕೂಲ್ರ ಸುತ್ತಮುತ್ತ ಕೂಡ ಜಂಕ್ ಫುಡ್ ಮಾರೋಕೆ ಅವಕಾಶ ಕೊಡ್ಕತ್ತನಕ್ಕೆ ನಿಯಮ ಜಾರಿ ಮಾಡೋಕೆ ಇಕ್ಕಾಕಲೇ ತೀರ್ಮಾನ ಮಾಡಿತು ಎಂದು ಸಚಿವಾಂಗ ಎಣ್ಣಿತ್ತು. ಮತದಾರಂಗಡ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ ಇಂದು ಪಲಕತಿಂಜ ಮಡಿಕೇರಿ ಮಿಷನ್ ಸ್ಕೂಲ್ ಪಿಂಜ ಪುಟಾಣಿ ನಗರ ಅಂಗನವಾಡಿ ಕೇಂದ್ರದಲ್ಲಿ ನಡಪ. ಮಕ್ಕಳ ಕಡ್ಡಾಯ ಆಯಿತು ಪಕ್ಕತ್ಲಿಪ್ಪ ಸ್ಕೂಲ್ಗೆ ಕೊಟ್ಟುಂಡು. ಅಂಜಿ ಪಿಂಜ 6ನೇ ಕ್ಲಾಸಿಂಜ ವಿದ್ಯಾರ್ಥಿ ನಿಲಯ ಪಿಂಜ ಹಾಸ್ಟೆಲ್ರ ಸೌಲಭ್ಯ ಇಪ್ಪ ಅದನ್ನು ಚಾಯಲು ಬಳಸಿಕೊಂಡು ಶಿಕ್ಷಣಕ್ಕೆ ಏರ ಒತ್ತಾಸೆ ಕೊಡ್ಕೊಂಡು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದರ ಸದಸ್ಯ ಕಾರ್ಯದರ್ಶಿ ಆಯಿತುಳ್ಳ ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಎಣ್ಣಿತ್ತು. ಪೊನ್ನಂಪೇಟೆ ತಾಲೂಕರ ತೆರಾಲು ಬಿರುನಾಣಿ ಮರೆನಾಡಿದ ಕುಣದನಕ್ಕೆ ಕೆಲವು ಗ್ರಾಮಕ್ಕೆ ಖುದ್ದು ಪೋಪಂಚಿ ಆದಿವಾಸಿ ಕಾರ್ಮಿಕಗಳ ಹಕ್ಕು ಸರ್ಕಾರಿ ಯೋಜನೆ ಪಿಂಜ ಆದಿವಾಸಿಯಡ ಮಕ್ಕಳಿಗೆ ಶಿಕ್ಷಣದರ ಬಗ್ಗೆ ಜಾಗೃತಿ ಬಪ್ಪನಕ್ಕೆ ಮಾಡುವಂಥ ಕಾರ್ಬಾರ್ಲು ಕೂಡಿಯಾಡುವಂಚಿ ಹೆಂಗ ತಕ್ಕ ಬರೆದತ್ತು. ಅಸಂಘಟಿತ ಕಾರ್ಮಿಕಗಳ ಬೊಳಚಕ್ಕೆ ಕೇಂದ್ರ ಪಿಂಜ ರಾಜ್ಯ ಸರ್ಕಾರ ಕೆಲವು ಯೋಜನೆಯನ್ನು ಜಾರಿ ಮಾಡಿತ್ತು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆ, ಇಶ್ರಮ್ ಸ್ಮಾರ್ಟ್ ಕಾರ್ಡ್, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಅಪಘಾತ ಪರಿಹಾರ ಕೂಡದನಕ್ಕೆ ಬಾರೆ ಬಾರೆ ಸೌಲಭ್ಯದನ್ನ ಕಾರ್ಮಿಕಂಗಕ್ಕೆ ಪಡೆದೋಕೆಂದು ಎಣ್ಣೆ ಸೂಚನೆ ಕೊಡ್ತದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿ ಎಂಎನ್ ಎತ್ನಟ್ಟಿ ತಕ್ಕಪುರಿಯಂಜಿ ಇಎಸ್ಐ ಪಿಂಜ ಪಿಎಫ್ ಸೌಲಭ್ಯ ಕಿಟ್ಟತೆ ಉಳ್ಳನ್ನ ಅಸಂಘಟಿತ ಕಾರ್ಮಿಕಂಗಕ್ಕೆ ಬಾರೆ ಬಾರೆ ಪರಿಹಾರ ಪಿಂಜ ಸಾಮಾಜಿಕ ಭದ್ರತಾ ಯೋಜನೆಯ ಪ್ರಯೋಜನತ್ನ ಮಾಡಿಕೊಡಪ್ಪ ಅಂದು ಎಣ್ಣಿಚಿ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತೆ. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ

0: கலெக்ஷன்ஸ், முலியா கோல்ட் அண்ட் டைமண்ட்ஸ், முலியா சில்வேரியா, மடிக்கேரி கோணிகுப்பலு, சோமரப்பேட்டை, புத்தூரு, பெல்தங்கடி, நெல்லியாடி, பெங்களூரு.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಪ್ರಿಯ ಶ್ರೋತೃಗಳೇ, ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2285558, ಮತ್ತೊಂದು 2281219, ಎಸ್ಟ್ರೀಟ್ ಕೋಡ್ 08272. 11 ಗಂಟೆಗೆ ಸ್ವರ ಸಾಂಗತ್ಯ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:30:19.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.

ಆಕಾಶವಾಣಿ ಮಡಿಕೇರಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಸ್ನೇಹಲೋಕ ಚಿತ್ರದ ಗೀತೆ, ಗಾಯಕರು ರಾಜೇಶ್ ಕೃಷ್ಣ ಮತ್ತು ಚಿತ್ರ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಕೇಳ್ತಿದ್ರೆ FM 103.1 ಹೆಗಾರ್ಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು. ಈಗ ಸಮಯ 8:42:23. ಮುಂದಿನ ಗೀತೆ ಹುಚ್ಚ ಚಿತ್ರದ ರಾಜೇಶ್ ಹಾಡಿರುವುದು. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್.

ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಭಾವ ಭಾಮೈದ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಚಿತ್ರ ಅವರ ಯುಗಳಸ್ವರದಲ್ಲಿ.

0: ಚಿತ್ರಗೀತೆಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅದನ್ ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ.

ಅದರಲ್ಲೂ ಕೂಡ ಅವರು ಮತ್ತೆ ಮತ್ತೆ ಯತ್ನವನ್ನು ಮಾಡೋದ್ರ ಬಗ್ಗೆನೇ ಹೇಳ್ತಾರೆ. ಅದಕ್ಕೆ ಕೆಲವು ನಮ್ಮ ಭಾರತೀಯ ಹಳೆಯ ಪುರಾಣಗಳಿಂದ ಉದಾಹರಣೆಯನ್ನು ಕೊಡ್ತಾರೆ. ಕೌಶಿಕ ಅಂತಿದ್ದ, ಕೌಶಿಕ ಅಂದ್ರೆ ನಮ್ಗೆ ಇವತ್ತು ಗೊತ್ತಾಗಲ್ಲ, ವಿಶ್ವಾಮಿತ್ರ ಅಂದ್ರೆ ಗೊತ್ತಾಗುತ್ತೆ. ಕೌಶಿಕನಾಗಿದ್ದವನು ವಸಿಷ್ಠನೆಂಬ ಬ್ರಹ್ಮರ್ಷಿಯ ಜೊತೆಯಲ್ಲಿ ಅನೇಕ ರೀತಿಯಲ್ಲಿ ಆತನ ಜೊತೆಯಲ್ಲಿ ಸೆಣಸಾಟಗಳನ್ನು ಮಾಡಿ ರಾಜರ್ಷಿಯಾಗಿದ್ದ ಕೌಶಿಕ ಕೊನೆಗೆ ಬ್ರಹ್ಮರ್ಷಿ ಪಟ್ಟವನ್ನು ಪಡೆದ. ಅಂದ್ರೆ ರಾಜ್ಯಶಕ್ತಿ ದೊಡ್ಡದು ಅಥವಾ ಆಧ್ಯಾತ್ಮಿಕ ಶಕ್ತಿ ದೊಡ್ಡದು ಅಂತ ನಮ್ಮ ದೇಶದಲ್ಲಿ ದೊಡ್ಡ ಚರ್ಚೆ ನಡೆದಾಗ ಆಗ ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅನ್ನೋ ಮಾತನ್ನು ಹೇಳಿಬಿಟ್ಟು ಅವನು ಕೊನೆಗೆ ಬ್ರಹ್ಮ ತೇಜಸ್ಸನ್ನು ಗಳಿಸ್ತಾ, ಅಂದ್ರೆ ಅವನು ಆಧ್ಯಾತ್ಮ ಶಕ್ತಿಯನ್ನು ಸ್ಪಿರಿಚುವಲ್ ಶಕ್ತಿಯನ್ನು ಗಳಿಸ್ತಾ, ಅದನ್ನ ಹೇಗೆ ಗಳಿಸ್ದ ಅಂದ್ರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಬೇಕಾದ್ರೆ ಅವನಿನ್ನೇನು ತಪಸ್ಸನ್ನು ಸಿದ್ಧಿ ಪಡಿತಾನೆ ಕೌಶಿಕ ಅಥವಾ ವಿಶ್ವಾಮಿತ್ರ ಅನ್ನೋ ಸಂದರ್ಭದಲ್ಲಿ ಯಾರೋ ಒಬ್ಬ ಅಪ್ಸರೆ ಅಥವಾ ಯಾವುದೋ ಒಂದು ಅಡ್ಡಿ ಬಂದು ಅವನ ತಪಸ್ಸು ಹಾಳಾಗ್ತಿತ್ತು, ಅಥವಾ ಯಾರೋ ಒಂದು ಸಹಾಯ ಕೇಳ್ತಿದ್ರು ಅವನು ಕರೆದ್ಬಿಟ್ಟು ಹೋಗ್ತಾ ಸಹಾಯ ಮಾಡಕ್ಕೆ ಹೋಗ್ತಿದ್ದ, ಆ ತಪಸ್ಸನ್ನು ಅವನು ಕೈಬಿಡಬೇಕಾಗ್ತಿತ್ತು. ಆದರೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಅನೇಕ ಸತಿ ತಪಸ್ಸಿನ ಭಂಗವನ್ನು ತಪೋಭಂಗವನ್ನು ಉಂಟು ಮಾಡಿಕೊಂಡ್ರು ಕೂಡ ಅವನು ಅದನ್ನು ಗಳಿಸ್ತಾ. ಇದನ್ನ ನಾವು ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಅಂತೀವಿ. ಯಾವುದೇ ಒಂದನ್ನ ಓದ್ಬೇಕು ಅಂತ ಕೂತ್ಕೊಳ್ತೀವಿ, ಓದ್ತಾ ಇರ್ಬೇಕಾದ್ರೆ ಏನೋ ಒಂದು ಮೊಬೈಲ್ ಬಂದ್ಬಿಡುತ್ತೆ, ಅಥವಾ ಟಿ ವಿಯಲ್ಲಿ ಯಾವುದೋ ಒಂದು ನಮ್ಗೆ ಆಕರ್ಷಕವಾದಂತಹ ಅಡ್ವರ್ಟೈಸ್ಮೆಂಟ್ ಅಥವಾ ಧಾರಾವಾಹಿ ಬರುತ್ತೆ, ಅಲ್ಲಿಗೆ ನಾವು ಬಿಟ್ಬಿಡ್ತೀವಿ. ಆದ್ರೆ ವಾಪಸ್ಸು ಮನಸ್ಸನ್ನ ಕೇಂದ್ರೀಕರಿಸಿ ಸೆಳೆದು ತಂದು ನಾವು ನಿಲ್ಲಿಸ್ಬೇಕು. ಮತ್ತೆ ಜೀವನದಲ್ಲಿ ಬಹಳ ಮುಖ್ಯವಾಗಿರೋದೇ ಈ ಮನಸ್ಸಿನ ಬಗ್ಗೆ ನಾವು ಯಾವ ನಿಲುವನ್ನು ತಗೊಳ್ತೀವಿ ಅನ್ನೋದು. ಮನಸ್ಸನ್ನು ನಾವು ಎಷ್ಟು ಮಟ್ಟಿಗೆ ನಮ್ಮ ಸ್ನೇಹಿತನ ಮಾಡ್ಕೊಳ್ತೀವಿ, ಎಷ್ಟು ಮಟ್ಟಿಗೆ ನಮ್ಮ ಆಪ್ತನ ಮಾಡ್ಕೊಳ್ತೀವಿ, ಅಷ್ಟು ಮಟ್ಟಿಗೆ ಅದರಿಂದ ನಾವು ತುಂಬಾ ಅಸಾಧ್ಯವೆನಿಸುವಂತಹ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋದಿಕ್ಕೆ ಸಾಧ್ಯವಾಗಿರುತ್ತೆ. ಇದನ್ನೇ ಡಿ ವಿ ಜಿ ಅವರು ತಮ್ಮ ಈ ಪದ್ಯದಲ್ಲಿ ಹೇಳ್ತಾರೆ. ಘಾಸಿ ಪಡುತ್ತಾ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ, ಹಿಂದಿನ ಪದ್ಯದಲ್ಲೂ ಬಂತು ಈ ಪದ್ಯದಲ್ಲೂ ಬರ್ತಾ ಇದೆ. ಲೇಸಾಗಿ ಸಾತ್ಮವನು ಅಂದ್ರೆ ಆತ್ಮದ ಉದ್ಧಾರ ಅಂತ ಬಳಸ್ತೀವಲ್ಲ, ಅದು ಒಂದು ಸರ್ತಿ ಬರೋದಿಲ್ಲ, ಅದು ಮತ್ತೆ ಮತ್ತೆ ಮತ್ತೆ ಮತ್ತೆ ಮಾಡಿದಾಗ ನಾವು ನಮ್ಮ ತಪ್ಪುಗಳನ್ನು ತಿದ್ಕೋಬಹುದು, ನಮ್ಮ ಭಂಗವಾಗಿರೋ ತಪಸ್ಸನ್ನ ವಾಪಸ್ಸು ಮತ್ತೆ ಸರಿಯಾದ ರೀತಿಯಲ್ಲಿ ತಂದು ನಮ್ಮ ಗುರಿಯನ್ನು ಮುಟ್ಟಬಹುದು ಅನ್ನೋದನ್ನ ಡಿ ವಿ ಜಿ ಅವರ ಈ ಪದ್ಯವು ನಮಗೆ ತೋರಿಸ್ಕೊಡ್ತಾ ಇದೆ.

ಸನ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ವಾಸನ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮಂ ಧೀಶಕ್ತಿ ಯುದ್ಭವಮಂ ಈಶ ಪ್ರಸಾದ ದಿಂ ಮಂಕುತಿಮ್ಮ ಆಶಾ ವಿನಾಶಮಂ ಧೀಶಕ್ತಿ ಯುದ್ಭವಮಂ ಈಶ ಪ್ರಸಾದ ದಿಂ ಮಂಕುತಿಮ್ಮ

0: ವಾಸನೆ ಎನ್ನುವುದು ಯಾವುದು ನಮ್ಮಲ್ಲಿ ಪ್ರಬಲವಾಗಿ ಒಂದು ಆಸೆಯಾಗಿ ಇಂದ್ರಿಯಗಳ ಮೂಲಕ ನಮ್ಮಲ್ಲಿ ಅಡಗಿದೆಯೋ ಅದನ್ನು ವಾಸನೆ ಅಂತ ಹೇಳ್ತಾರೆ. ಯಾವುದನ್ನೋ ತಿನ್ನಬೇಕು, ಯಾರನ್ನೋ ನೋಡಬೇಕು, ಯಾವುದೋ ಹೂವನ್ನು ಮುಸ್ಬೇಕು, ಯಾವುದೋ ಪದಾರ್ಥವನ್ನು ನಾಲಿಗೆ ಮೇಲೆ ಇಟ್ಕೋಬೇಕು, ಒಂದು ಹಾಡನ್ನು ಕೇಳಬೇಕು, ಇದನ್ನು ವಾಸನೆ ಅಂತ ಹೇಳೋದು. ಇನ್ನೊಂದು ಕಡೆ ವಿವೇಚನೆ ಇಲ್ಲ, ಅದು ಬೇಡ, ಆ ರೀತಿ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ನಮ್ಮ ಬುದ್ಧಿ ನಮ್ಮ ಮನಸ್ಸು ಹೇಳ್ತಾ ಇರ್ತಿದ್ವಿ. ವಿವೇಚನೆ ಯಾವಾಗಲೂ ಜೀವನ ಅಂತ ಹೇಳಿದ್ರೆ ಅದನ್ನು ಬೇಂದ್ರೆಯವರು ಒಂದು ಕಡೆ ದೈವಾಸುರ ಸಂಗ್ರಾಮ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಉಳಿತು ಕೆಡುಕುಗಳ ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಡೀತಿರುತ್ತೆ. ಇಲ್ಲಿ ವಾಸನೆ ಮತ್ತು ವಿವೇಚನೆ ಇವೆರಡು ನಡುವಿನ ಸಂಘರ್ಷ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ಸಂಘರ್ಷ ನಮ್ಮಲ್ಲಿ ನಡೆಯೋದನ್ನು ಡಿ ವಿ ಜಿ ಅವರು ಹೇಳ್ತಾರೆ, ಪ್ರಾಚೀನ ಮತ್ತು ಪೌರುಷ. ಅಂದ್ರೆ ಹಿಂದಿನಿಂದ ನಡ್ಕೊಂಡ್ಬಂದಿರೋ ಪದ್ಧತಿ ಸರಿನೇ ಅಥವಾ ಇವತ್ತು ನನ್ನ ಹೊಸ ಉತ್ಸಾಹದಲ್ಲಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ನಾನು ಹೊರಡ್ತಿದ್ದೀನಲ್ಲ, ಯಾವ್ದು ಸರಿ? ಮನುಷ್ಯನ ಸ್ವಂತ ಶಕ್ತಿ ಸರಿನೇ ಅಥವಾ ಸಂಪ್ರದಾಯವು ಅವನು ಕೊಡ್ತಿರುವಂತ ವಿವೇಚನೆ ಸರಿನೇ? ಇವೆರಡರಲ್ಲೂ ಕೂಡ ಯಾವತ್ತೂ ಸಂಘರ್ಷ ಇದೆ. ಅದಕ್ಕೆ ಡಿ ವಿ ಜಿ ಅವರು ಅದಕ್ಕೆ ಉತ್ತರ ರೂಪದಲ್ಲಿ ಮುಂದಿನ 2 ಸಾಲಲ್ಲಿ ಹೇಳ್ತಾರೆ, ಆಶಾವಿನಾಶಮಂ, ಏನನ್ನಾದರೂ ಮಾಡಬೇಕು, ಏನಾದ್ರೂ ಮಾಡ್ತಾನೆ ಇರಬೇಕು ಅನ್ನುವುದು ಒಂದು ಸರಿಯಾದ ನಿಲುವೆ. ಆದರೆ ಏನಾದ್ರೂ ಮಾಡದೆ ಹೋದರೆ ನನ್ನ ಮನಸ್ಸನ್ನು ನಾನು ಏನು ಮಾಡಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗಬಾರ್ದು. ಎಷ್ಟೋ ಕೆಲಸಗಳು ನನ್ನಿಂದ ಆಗದೆ ಇರ್ಬೋದು, ಆಗಿರೋ ಕೆಲಸದ ಬಗ್ಗೆ ಸಂತೋಷ ಪಡೋಣ, ಆಗದೆ ಇರೋ ಕೆಲಸದ ಬಗ್ಗೆ ಚಿಂತೆ ಬೇಡ. ಈ ಥರದ ಒಂದು ಸಮಾಧಾನದ ಸ್ಥಿತಿಯನ್ನು ಅವ್ರು ಹೇಳ್ತಿದ್ದಾರೆ. ಆಶಾ ವಿನಾಶ ಮತ್ತು ಧೀಶಕ್ತಿ ಉದ್ಭವ, ನಮ್ಮ ಆತ್ಮಶಕ್ತಿ, ನಮ್ಮ ಚೈತನ್ಯ ಶಕ್ತಿ ಏನಿದೆ ಅದನ್ನು ನಾವು ಉದ್ಭವ ಮಾಡ್ಕೊಳ್ಳೋದು, ಅದನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದು, ಇವೆರಡೂ ನಡಿಬೇಕು. ಒಂದು ಕಡೆ ಆತ್ಮಶಕ್ತಿಯ ಬೆಳವಣಿಗೆ, ಇನ್ನೊಂದು ಆಗಿರುವ ಮತ್ತು ಆಗದೇ ಇರುವ ಕೆಲಸದ ಬಗ್ಗೆ ನಿರ್ಲಿಪ್ತತೆ. ಇವೆರಡನ್ನ ಇಟ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರ್ಬೋದು. ಇದಕ್ಕೆ ನಮಗೆ ಬೇಕಾಗಿರೋದು ಈಶಪ್ರಸಾದ, ಒಂದು ದೇವರ ಕರುಣೆ. ಭಗವಂತನ ಕರುಣೆ ಇಲ್ಲದೆ ಏನೂ ಸಾಧ್ಯವಿಲ್ಲ ಅನ್ನೋದು ಡಿ ವಿ ಜಿ ಅವರ ಜೀವನದಲ್ಲೇ ನಂಬಿಕೊಂಡಿದ್ದಂತಹ ಒಂದು ದೊಡ್ಡ ತತ್ವ. ಹಾಗಾಗಿ ಆ ಡಿ ವಿ ಜಿ ಅವರು ಬಾಳಿಗೊಂದು ನಂಬಿಕೆ ಅನ್ನೋ ಪುಸ್ತಕ ಬರೆದಿದ್ದಾರೆ, ಬಹಳ ಸೊಗಸಾಗಿರೋ ಪುಸ್ತಕ. ಆ ಪುಸ್ತಕದ ಮುಖಪುಟದಲ್ಲಿ ಬಲಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಇನ್ನೊಂದು ಕೈನಲ್ಲಿ ಆಶೀರ್ವಾದವನ್ನು, ಎಡಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಬಲಗೈನಲ್ಲಿ ಆಶೀರ್ವಾದವನ್ನು ಮಾಡುವ ಆಂಜನೇಯ ಅಥವಾ ಹನುಮಂತನ ಚಿತ್ರವನ್ನು ಹಾಕಿದ್ದಾರೆ. ಬಹಳ ಇಷ್ಟವಾಗಿರುವಂತಹ ಕಲ್ಪನೆ ಅವ್ರಿಗದು. ದೇವರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಎಂಥ ಕಷ್ಟದ ಪರ್ವತಗಳನ್ನು ಎತ್ಕೊಂಡು ನಾವು ಜೀವನವನ್ನು ಲಂಘಿಸಬಹುದು, ಹಾರಬಹುದು ಅನ್ನೋದಕ್ಕೆ ಹನುಮತತ್ವವನ್ನು ಅವರು ತೋರಿಸ್ತಾರೆ. ಇಲ್ಲಿ ಕೂಡ ಈಶಪ್ರಸಾದದಿಂದ ವಾಸನೆ ವಿವೇಚನೆಗಳ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು, ಹಳೆ ಮತ್ತು ಹೊಸದರ ನಡುವಿನ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು ಅಂತ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾರೆ.
1: ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ವಾಸನೆ ವಿವೇಚನೆ ಎರಡು ಮುಖ್ಯವಾಗಿರುವ ಶಬ್ದಗಳು. ವಾಸನೆ ಅಂದ್ರೆ ಇವತ್ ನಾವು ಸ್ಮೆಲ್ ಅಂತ ಹೇಳ್ತೀವಿ, ಆ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಹಿಂದಿನ ನಮ್ಮ ವೇದಾಂತ ಅಥವಾ ಉಳಿದ ತತ್ವಶಾಸ್ತ್ರದ ಗ್ರಂಥಗಳಲ್ಲಿ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:14.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
3: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರು ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
2: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿ

0: ಇವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಕಾಗದದ ಊರಿನಲ್ಲಿ ಪೆನ್ನಿಗೆಲ್ಲಿದೆ ಬರ, ಮಸಿ ಕುಡಿಕೆ ಹಿಡಿದು ಬಾ, ಬರಹ ಗೀಚಲು.
6: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 9:05 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
9: ಆಕಾಶವಾಣಿ ಮಡಿಕೇರಿ.

0: ನಮಸ್ಕಾರ. ಕೊಡವಸಿರಿ ಕಾರ್ಯಕ್ರಮ ಕೇಳ್ಪ ಕಳತ ನಿಂಗೆಲ್ಲಾರ್ಕು ತಕ್ಕಾರ. ನಾನು ಕೂಪದಿರ ಶಾರದಾ ನಂಜಪ್ಪ. ಇಂದು ಕಪಿರ ಆದ್ಯತೆ
1: ಆರೋಡತ್ ಆಯ್ಮೆ
0: ಈ ಮಾಲೆರ ಇಂದೇತ್ರ ಕಾರ್ಯಕ್ರಮ ಅದಾನದು ಐತಿ ಚಂಡ ರಮೇಶ್ ಉತ್ತಪ್ಪ ಇಂಗ್ಲೂಂಡು ಬಲ್ಲಾದೆ ಪಳಮೆ ಇಕ್ಕ
1: ಆರೋಡತ್ ಆಯ್ಮೆ ಪದ್ಧತಿ ಅಡಂಗಿತ್ತುಳ್ಳ ಬೀರ್ಯತನ ಅರಿಚಿಡುವ ಮಾಲೆ. ಪ್ರಸ್ತುತಿ ಬಾಚರಣಿಯಂಡ ಪಿ ಅಪ್ಪಣ್ಣ, ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ.
2: ಪ್ರತಿ ವರ್ಷ

0: पर मी बरे बरे बरे आहे रेंजी बडवंड तक तू श्रीमंत ग्रुपले ಶ್ರೀಮಂತ ಅಹಂಕಾರ ಬಡವ ಬಗ್ಗುಲೆ ಇಂದನೆ ಆಯ್ತು ಒಂದು ಕೂಡೋಕ ಅವಕಾಶ ಇಲ್ಲತ್ತೆ ಚದರಿ ಪೋಯ್ತು ಈ ಕೂಡು ಕುಟುಂಬ ಪೋನದೇ ಆ ಬಳಿಯ ಸಂಸ್ಕೃತಿ ನಾಶಾಪಕ್ಕೆ ಕಾರಣ ಆಯ್ತು ಇಂದ್ಯತ್ ಯುವ ಜನಾಂಗ ಬಾಲಕಾರ ಬಾಲಕರತಿಯ ಎಂತೆ ಆಡು ಅಪ್ಪ ಅವ್ವನೇಕು ಅಣ್ಣಂಗಳೇಕು ಅಜ್ಜ ತಾಯಿಗಳೇಕು ಗುಣ್ಯಪ್ಪ ಬೋಜಪ್ಪಂಗಳೇಕು ಪೆರಿಯ ಇಂಗಡ ಅನುಭವತರ ತಕ್ಕಿನ ಕೇಟಿತು ನಡೆದ ತರತರ ನಷ್ಟ ಇಲ್ಲ ಆಚಿಂಗಿ ಓರ್ ಸಾಂಸ್ಕೃತಿಕ ಲಾಭ ಉಂಟು ಅನುಂಡು ಪೆರಿಯ ತಕ್ಕಿನ ಕೇಟಿತ್ತು ಪಳಿಯಾಮೆನ ಕೊದಿಚಿತ್ತು ಪಳಿಯಾಮೆ ಒತ್ತಿತ್ತು ನಡಪಂತ ಒಂದು ಕ್ರಮ ಬಕ್ಕಡಿಂದ ಒಂದು ಆಶೆ ಬಾಟಿಂಗಿ ಕೊಡವ ಪಳಿಯ ಸಂಸ್ಕೃತಿ ಧೈರ್ಯ ಇನ್ನೊಮ್ಮ ಎದ್ದಲಂಗಿ ಕತ್ತುಂದು ವಿಶ್ವಾಸ ಉಂಡು ಕತ್ತಡಿಂದ ಬೈಂದವಿ ಪಂಡು ಕೊಡಗಲು ಇಂಜಂತ ನಂಗೆಲ್ಲ ಒಂದು ಅನ್ನೋ ಭಾವನೆ ನಂಗಡ ಒಕ್ಕ ಅನ್ನುವಂತ ಒಂದು ಗೌರವ ಪಾಲನೆ ಪೆರಿಯ ಗೌರವ ಎಲ್ಲ ಒಂದು ತರ ಭಾರಿ ಮೇಲ್ಮಟ್ಟತ್ರ ಸಂಸ್ಕೃತಿರ ಬಾಳಿಲು ಕೊಡಗು ಒಂದು ಕಾಲದಲ್ಲಿ ಭಾರಿ ಪೆದಡ್ತತ್ತು ಇಂದು ಆ ಪೆದ ಎಲ್ಲ ಉಂಡೆಂಗಿ ಆ ಪಂಡೇತ ಪೆದ ಉಂಡೆ ಅಲ್ಲತ್ತೆ ಇಂದು ಬೋರೆ ಬೋರೆ ಕ್ಷೇತ್ರದಲ್ಲಿ ನಂಗೆ ವೈಯಕ್ತಿಕ ಪೆದಡ್ತಿಟ್ಟಿಕು ಒಬ್ಬ ಬಲ್ಲೆ ಕಳಿಕಾರನಾಯ್ತು ಪೆದಾಡ್ತಿತ್ತು ಇನ್ನೊಬ್ಬ ಬಲ್ಲೆ ಸಿನಿಮಾದಲ್ಲಿ ನಟನೆ ಮಾಡಿತು ಪೆದಾಡ್ತಿತ್ತು ಇದೆಲ್ಲ ವೈಯಕ್ತಿಕ ಪೆದ ಆಚಿಂಗಿ ಸಾರ್ವತ್ರಿಕವಾಯ್ತು ಕೊಡವಾಮೆರ ಕೊಡೆರ ನಳತ್ರ ಅಡಿಲ್ ನಂಗ ನಂಗಡ ಮಕ್ಕ ಆ ಸಂಸ್ಕೃತಿನ ಬಳಕೆಂಡು ಬಾತಂಗಿ ಮೀನಕ್ಕೂ ನಲ್ಲದ ಪಾನಗುಂಡು ಆ ನಂಗಡ ಸಂಸ್ಕೃತಿಲಿ ಎನ್ನತ್ತೆಲ್ಲ ಅಡಂಗಿತ್ತು ಅನ್ನೋನ ಇಂದೇತ್ ಬಾಲ್ಯಕರ ಎಚ್ಚಕ್ಕೆ ಓದಿತಿಕ್ಕು ಹೆಚ್ಚಬಲ್ಲಿ ಅಧಿಕಾರತಲೇಕು ಸರ್ಕಾರಿ ಅಧಿಕಾರತಲೇಕು ರಾಜಕೀಯ ಮಂತ್ರಿಗಳು ಬಾರಿ ಬಾರಿ ಸಂಗತಿಕ್ಕು ಆಚೆಂಗು ಈ ಮೂಲ ಸ್ಥಾನ ಎಂತ ಮೂಲತುಲು ನಂಗಡ ತಾಯಿ ಬೇರೆ ಏದು ತಾಯಿ ಬೇರೆ ಎನ್ನನೆ ಹಿಂಜತ್ತು ಅನ್ನುವನ ಅರಿಂಜಿತ್ತು ನಡೆದಕ ನಂಗಡ ಸಂಸ್ಕೃತಿನ ಮರಕತೆ ಕೊಡವಾಮನ ಉಳ್ತಿ ಬಳ್ತಿ ಎಂದು ಬಾತಂಗಿ ಕೊಡಗು ಕೊಡಗಾಯ್ತು ಕಲ್ಲು ಕಾವೇರಿ ಪಿಲ್ಲು ಭೂಮಿ ರಣಕ್ಕೂ ಇಕ್ಕು ನಂಗಡ ಎಲ್ಲಿಂಜು ಬಂದ ಸಂಸ್ಕೃತಿ ಅಲ್ಲ ಇದು ಇಲ್ಲಿಯ ಪುಟ್ಟನದು ಬಾಲಕರ ಬಾಲಕರ್ತಿಯ ಈ ಮಣ್ಣರ ಮಕ್ಕ ಅನ್ನುವಂತ ಅಭಿಮಾನ ಬೆಚ್ಚಂಡು ನಿಂಗಕ್ಕೆ ಬರಡು ನಲ್ಲದಾಡು ಈಶ್ವರ ಗೊತ್ತಪ್ಪ ಕಾವೇರಮ್ಮೆ ಪ್ರತಿ ಒಕ್ಕಡ ಗುರುಕಾರನ್ನು ದಯತಲು ಇನ್ನೊಮ್ಮ ನಂಗಡ ಕೊಡಗಿರ ಕೇಳಿ ಒದ್ದೆಲಂಗಿ ಕತ್ತಡಿಂದು ಬೋಡಿಯವಿ
1: ಇಚ್ಚನಾರ ಆರೋಡತ್ತು ಆಯ್ಮೆ ಪದ್ಧತಿಲ್ ಅಡಂಗಿತ್ತುಳ್ಳ ವೀರ್ಯತ್ನ ಅರಿಚಿಡುವ ಮಾಲೆ ಕಟಿರ ಪ್ರಸ್ತುತಿ ಬಾಚರಣಿಯಂಡ ಪಿ ಅಪ್ಪಣ್ಣ ನಿರ್ವಹಣೆ ಕೂಪದಿರ ಶಾರದ ನಂಜಪ್ಪ
2: ಇನ್ನಿ ಕಕ್ಕ ಬಲ್ಲಾದ ಪಡಮೆ ಪ್ರಸ್ತುತಿ ಐತಿ ಚಂಡ ರಮೇಶ್ ಉತ್ತಪ್ಪ ಕೇಳಿ ಬಲ್ಲಾದ ಪಳಮೆ
3: ಟ್ರೈನ್ ಮೆಲ್ಲೆ ಪೊರಟತ್ತು ಆ ಬೋಗಿ ಜನಳುಂಡು ದುಂಬಿ ಪೋಯ್ತಿಂಜತ್ತು ಅಲ್ಲಿ ಎಲ್ಲ ಬಯತುರ ಜನಳು ಇಂಜತ್ತು ಅದತ್ತು ಚಾಕ್ರಿಕಿ ಪೋಯಿಂಡುಳು ಪಿನ್ನ ಕಾಲೇಜು ಮಕ್ಕ ಏರ ಇಂಜತ್ತು ಎಲ್ಲರೂ ಐಂಗಡದೇ ಲೋಕತ್ತು ಮುಳಿ ಪೋಯ್ತಿಂಜತ್ತು ಅಲ್ಲಿ ಕಿಟಕಿರ ಪಕ್ಕ ಒಂದು ವಯಸ್ಸಾನ ಮುದುಕ ಪಿನ್ನ ಅವಂಡ 30 ವಯತ್ತರ ಮೋವ ಅಳತಿ ತಿಂಜತ್ತು ಟ್ರೈನ್ ಪೊರಡುವುದು ಮೋವುಂಡ ಖುಷಿನ ತಡಪ ಕೈವಂಜಿಲ್ಲ ಪೊರಮೆಂಜ ಬಂದು ನಿಂಜ ಕುಳುರು ಗಾಳಿ ಓಡಿಯ ನಿಂಜ ಮೋಡ ಟ್ರೈನಿರ ಬಯ್ಯತೆ ಓಡಿಯಣ ಬಂದು ನಿಂಜ ಮರಗಿಡ ಪಾರುವ ಪಕ್ಷಿಯ ದೂರ ಕೆತ್ತನೆ ಕಾಂಬ ಇಂಜ ಟ್ರೈನ್ ಟ್ರ್ಯಾಕ್ ಅದೇದು ಖುಷಿ ನೋಟು ಪಪ್ಪ ಈ ಮರಗಿಡ ಎಲ್ಲ ನಂಗಡ ಬಯ್ಯ ಓಡಿಯಣ ಬಂದಣ್ಣಕ್ಕೆ ಆಯ್ಡುಳ ನೇರಾಯ್ತು ಹೆಚ್ಚಗ ಚಾಯಲ್ಲ ಅಪ್ಪು ಅಕ್ಕು ಕುಂಜಿಂದು ಮಂಡೆ ಆಟಚಿ 30 ಬಯತರ ಕುದುರೆ ಪಾಲೆ ಉಳ್ಳ ಈ ಮೋವ ಎನ್ನಂಗು ಚೆರಿಯ ಕಿಣ್ಣಂಡ ಪೋಲೆ ಕಳಚಂಡುಳ್ಳು ಇವಂಗೆ ಎನ್ನ ಚೆನ್ನ ಲೂಸ್ ಕಂಬ ಅಂದು ಅಲ್ಲಿಂಜವು ಗ್ಯಾನ ಮಾಡಿಚೆಂಗಿ ಪಕ್ಕತ್ತು ಅಳತಿ ತಿಂಜ ಪುದಿಯದಾಯ್ತು ಮಂಗಲಾಯ್ತು ಹನಿಮೂನಕ್ಕೆ ಪೋಯಿಣಿಂಜ ಪುತ್ತಂಗಾರು ಇವಂಗೆ ಮಂಡೆ ಸಿರಿಲೆ ಕಂಬ ಚೆನ್ನ ಕ್ರ್ಯಾಕ್ ಅಂದು ಪುತ್ತಂಗಾರ ತಿರ ಕೆಮ್ಮಿಲು ಪಿಸಿರುಚಿ ಅಕ್ಕಣಕ್ಕೆ ಮೆಲ್ಲೆ ಮಳೆ ತುಳಿಯಿಡುವಕ್ಕೆ ಕುಡುಚಿ ಕುಳುರು ಗಾಳಿಯೂ ಜಾಸ್ತಿ ಆಚಿ ಮಳೆ ಮೆಲ್ಲೆ ಜೋರಾಯಂಡು ಬಾತು ಮಳೆ ಟ್ರೈನರ ತೊರೆದು ಕಿಡಕೇರ ಒಳಿಯ ಉಳುಕು ಬಪ್ಪ ಕೂಡಿಚಿ 30 ಬಯತರ ಕಿಣ್ಣ ಇದನ್ನ ನೋಟಿತ್ತು ತುಳ್ಳಿ ಕಳಿಪ ಕೂಡಿಚಿ ನೋಟು ಪಪ್ಪ ಮಳೆ ಬಂದ

ಪ್ರಸ್ತುತಿ ಐತಿಚಂಡ ರಮೇಶ್ ಉತ್ತಪ್ಪ. ಇಂಡು ಕೂಡ ಇಂದಿತ್ತರ ಕೊಡುವ ಸಿರಿ ಕಾರ್ಯಕ್ರಮ ತಂದತ್ತು ಕಟ್ಟಳತ ನಿಂಗಕ್ಕೆಲ್ಲ ಧನ್ಯವಾದ. ನಮಸ್ತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
2: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 9:33. ಶ್ರೋತೃಗಳ ಚಿತ್ರಗೀತೆಗಳನ್ನು ಕೇಳೋಣ. ಈಗ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಸಂಗೀತ ಅಳವಡಿಸಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೃಷ್ಣನ ಲವ್ ಸ್ಟೋರಿ ಚಿತ್ರದ ಸೋನು ನಿಗಮ್ ಮತ್ತು ವಿದ್ಯಾಶ್ರೀ ಹಾಡಿರುವ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಶ್ರೀಧರ್.

0: ಚಿತ್ರಗೀತೆಗಳು ಪ್ರಸಾರವಾದವು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸುತ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ,
8: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
7: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
9: ಓಡುವ ನೀರನ್ನು ನಡೆಯುವ ಹಾಗೆ.
8: ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
9: ತೆವಳುವ ನೀರನ್ನು ನಿಲ್ಲುವ ಹಾಗೆ, ನಿಂತ ನೀರೆಲ್ಲವೂ ಇಂಗುವ ಹಾಗೆ.
7: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
0: ಈಗ ರೇಡಿಯೋ ಸಮಯ 9:45:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
10: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
11: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
12: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂ.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ ಆರ್ಆರ್ಬಿ ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29ರವರೆಗೆ ಅರ್ಜಿ ಸಲ್ಲಿಸಬಹುದು.

223 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು ಆರ್ಆರ್ಬಿಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ ಬಿಎಸ್ಸಿ ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, ಇಎಂಯು, ಫಿಟ್ಟರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ಐಟಿಐ ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18-33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವೈಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಎಸ್ಸಿ, ಎಸ್ಟಿ, ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರೀಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ ಆರ್ಆರ್ಬಿಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಜುಲೈ 29 ಕೊನೆಯ ದಿನ. ಆಗಸ್ಟ್ 1 ಆಗಸ್ಟ್ 8 ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ rrbbnc.gov.in ಅನ್ನು ನೋಡಬಹುದು. ಬ್ಯಾಂಕ್ ಸಿಬ್ಬಂದಿ ನೇಮಕ ಸಂಸ್ಥೆ IBPS 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಖಾಲಿಯಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಅರ್ಜಿಯನ್ನು ಆಹ್ವಾನಿಸಿದೆ. ಜುಲೈ 21 ಅರ್ಜಿ ಸಲ್ಲಿಸಬಹುದು. ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6715 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 1009 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 502 ಹುದ್ದೆಗಳು, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1886 ಹುದ್ದೆಗಳು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 669, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2719 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತ ಸಮುದಾಯದ ಸೀಮಿತ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷಾಪೂರ್ವ ತರಬೇತಿ ನಡೆಯಲಿದೆ. ತರಬೇತಿ ಪಡೆಯಲು ಬಯಸುವವರು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ ಟಿಕ್ ಮಾಡಬೇಕು. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 175 ರೂಪಾಯಿ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವಿದೆ. 745 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿದ್ದು ಆ ಪೈಕಿ ಐಟಿ ಆಫೀಸರ್ 301, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 190, ರಾಜ ಭಾಷಾಧಿಕಾರಿ 89, ಲಾ ಆಫೀಸರ್ 105 ಹಾಗೂ ಪರ್ಸನಲ್ ಆಫೀಸರ್ 60 ಹುದ್ದೆಗಳಿಗಾಗಿ ಈ ನೇಮಕ ನಡೆಯಲಿದೆ. ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 21, ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ನಲ್ಲಿ ಹಾಗೂ ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ www.ibps.in ಅನ್ನು ನೋಡಬಹುದು.

ಸಾರ್ವಜನಿಕ ವಲಯದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿರುವ ಬ್ಯಾಂಕ್ ಆಫ್ ಇಂಡಿಯಾ 779 ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 20ರ ತನಕ ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ 317, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 80, ಒಬಿಸಿ ಅಭ್ಯರ್ಥಿಗಳಿಗೆ 205, ಎಸ್ಟಿ ಅಭ್ಯರ್ಥಿಗಳಿಗೆ 59 ಹಾಗೂ ಎಸ್ಸಿ ಅಭ್ಯರ್ಥಿಗಳಿಗೆ 118 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಭ್ಯರ್ಥಿಗಳು ಪದವೀಧರರಾಗಿರಬೇಕು. ಕಲೆ, ವಿಜ್ಞಾನ, ಎಂಜಿನಿಯರಿಂಗ್, ವಾಣಿಜ್ಯ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 55% ಅಂಕ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು.

ಎಸ್ಸಿಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 125 ರೂಪಾಯಿ ಇಂಟಿಮೇಷನ್ ಫೀಸ್ ಸಲ್ಲಿಸಬೇಕು. ಉಳಿದಂತೆ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇಂಟಿಮೇಷನ್ ಫೀಸ್ ಸೇರಿದಂತೆ ಒಟ್ಟು 850 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 20 ಕೊನೆಯ ದಿನ. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ಅಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0802-43-46-04-60 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಎಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

ಕೆಇಎ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 572 ಹುದ್ದೆಗಳಿದ್ದು ಉಳಿಕೆ ಮೂಲ ವೃಂದಕ್ಕೆ 505, ಕಲ್ಯಾಣ ಕರ್ನಾಟಕಕ್ಕೆ 67 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಜುಲೈ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸಿಬಿಎಸ್ಇ ಅಥವಾ ಐಸಿಎಸ್ಇ 12ನೇ ತರಗತಿ, 3 ವರ್ಷಗಳ ಡಿಪ್ಲೊಮೋ, ಮುಕ್ತ ವಿಶ್ವವಿದ್ಯಾಲಯದ ಎನ್ಐಒಎಸ್ ಕೋರ್ಸ್ ಹಾಗೂ ನಿಗದಿತ ಐಟಿಐ ಕೋರ್ಸ್ಗಳನ್ನು ತತ್ಸಮಾನ ವಿದ್ಯಾರ್ಹತೆ ಎಂದು ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂಕಪಟ್ಟಿಯನ್ನು ಹೊಂದಿರಬೇಕು. ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಸಿಇಟಿ ಇಲ್ಲಿಗೆ ಭೇಟಿ ನೀಡಿ ಪಡೆಯಬಹುದು.

ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 572 ಗ್ರಾಮ ಆಡಳಿತ ಅಧಿಕಾರಿ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಲಿಯನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:18 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
8: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

ಪ್ರೀತಿಯ ಪುಟಾಣಿಗಳಿಗೆ ಇಂದಿನ ಚಿಣ್ಣರ ಲೋಕ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ, ಶಾಲೆಗೆ ರಜೆ. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಲ್ವಾ? ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ 08272228558. ಪುಟಾಣಿಗಳೇ, ನೀವು ಕರೆ ಮಾಡುವ ತನಕ ಒಂದು ಶಿಶುಗೀತೆಯನ್ನ ಕೇಳಿಬರೋಣ.

0: ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827227258. ಸಂಖ್ಯೆ ಮತ್ತೊಮ್ಮೆ 0827227258.
1: ಪುಟಾಣಿ,
2: ಏನಮ್ಮ
1: ನೀ ಆನೆ ನೋಡಿದೀಯಲ್ಲ?
2: ನೋಡಿದೀನಿ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
1: ಅಬ್ಬಬ್ಬಾ,
2: ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
1: ನಿಂಗೆ ಇದೆಲ್ಲ ಹ್ಯಾಗ್ ಗೊತ್ತಾಯ್ತಪ್ಪ?
2: ನಮ್ಮ ಮಿಸ್ಸು ಆನೆ ಹಾಡು ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
1: ಓಹೋ, ಆ ಹಾಡು ಇವಾಗ ಹೇಳ್ತೀಯ ಮತ್ತೆ?

0: ನಮ್ಮ ಮೊದಲ ಪುಟಾಣಿ. ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡ್ತಿರೋದು?
1: ಬಿಹಾನ್.
0: ಬಿಹಾನ್ಯ? ಎಲ್ಲಿಂದ ಮಾತಾಡ್ತಿರೋದು?
1: ಮಡಿಕೇರಿ.
0: ಮಡಿಕೇರಿಯಿಂದ. ತಿಂಡಿ ಆಯ್ತಾ?
1: ಆಯ್ತು.
0: ಏನು ತಿಂದ್ರಿ?
1: ರೊಟ್ಟಿ.
0: ರೊಟ್ಟಿ. ಮಳೆ ಇದೆಯಾ?
1: ಇದೆ.
0: ಜೋರಾಗಿದೆಯಾ ಕಡಿಮೆ ಇದೆಯಾ?
1: ಕಡಿಮೆ.
0: ಕಡಿಮೆ. ಯಾವ ತರಗತಿ?
1: ಫಸ್ಟ್ ಸ್ಟ್ಯಾಂಡರ್ಡ್.
0: ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಶಾಲೆ?
1: ಜನರಲ್ ಸೀನಿಯರ್ ಪಬ್ಲಿಕ್ ಸ್ಕೂಲ್.
0: ಇದೇ ಫಸ್ಟ್ ಟೈಮಾ ನೀವು ಕರೆ ಮಾಡಿರೋದು? ಖುಷಿ ಆಯ್ತಾ?
1: ಹೌದು.
0: ಏನು ಕಲ್ತಿದ್ದೀರಿ ಇವತ್ತು?
1: ಹಾಡು.
0: ಹೇಳಿ.
1: ಯಾರು ಯಾರು

ಯಾರು ಬಾಳೆನು ಫಲ ಉಂಟು

ಉಂಟು ಕಂದರ ಹೆಜ್ಜೆ ಕಣ್ಣಾಗ ಕಾಣಲು ಆತ ಪಟವ ನೋಡಿ ನಲಿವೋಳು ಕಂದರ ಹೆಜ್ಜೆ ಕಣ್ಣಾಗ ಕಾಣಲು ಆತ ಪಟವ ನೋಡಿ ನಲಿವೋಳು ಆತ ಪಟವ ನೋಡಿ ನಲಿವಂತ ತಾಯವ್ಲ ಆತ ಪಟ ನೋಡಿ ನಲಿವಂತ ತಾಯವ್ಲ ಹೊತ್ತಾರೆ ತೂ ಮೇಳೆ ಮನವಿ ಹೊತ್ತಾರೆ ನಾಲೆದ್ದು ಯಾರ್ಯಾರ ನೆನೆಯಲ್ಲಿ ಯಾರ ನೆನೆದಾರೆನು ಫಲ ಉಂಟು ಹೆಚ್ಚ

0: ಮುಗಿತ? ಹ್ಮ್, ಚೆನ್ನಾಗಿ ಹಾಡಿದ್ರಿ. ಯಾರು ಹೇಳ್ಕೊಟ್ಟಿದ್ದು? ಯಾರು? ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ, ಆಯ್ತಾ?
1: ಏ ಅಚ್ಚನ, ಬಾರೆ ಸ್ಕೂಲ್ಗೆ ಹೋಗೋಣ.
2: ಇಲ್ಲಪ್ಪ, ನಾನ್ ಸ್ಕೂಲಿಗೆ ಬರಲ್ಲ.
1: ನಿಮ್ಮ ಅಪ್ಪ ಅಮ್ಮ ಬೈಯಲ್ವೇನೆ?
2: ನಾನ್ ನಂಗೆ ಹೊಟ್ಟೆ ನೋವು ಅನ್ಬಿಡ್ತೀನಿ.
1: ಏ ಮತ್ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಗೊತ್ತಾ?
2: ಯಾಕೆ ಹೇಳ್ಬಾರ್ದು?
1: ಅಪ್ಪ ಅಮ್ಮ ಟೀಚರು ಎಲ್ಲ ದೊಡ್ಡವರು, ಒಳ್ಳೆಯವರು, ದೇವ್ರ ಹಾಗೆ.
2: ಹೌದಾ?
1: ಹ್ಞೂ. ಮತ್ತೆ ಗೊತ್ತಿಲ್ವಾ ನಿಂಗೆ?

0: ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡ್ತಿರೋದು?
1: ನಿರೀಕ್ಷಾ
0: ನಿರೀಕ್ಷಾ, ಎಲ್ಲಿಂದ?
1: ಈಶ್ವರ ಮಂಗಲ
0: ಈಶ್ವರ ಮಂಗಲ. ಯಾವ ತರಗತಿ ಓದ್ತಾ ಇದ್ದೀರಾ?
1: ಆರನೇ
0: ಯಾವ ಶಾಲೆ?
1: ಮೀನಲ.
0: ಇವತ್ತು ರಜೆ ಅಲ್ವಾ?
1: ಹೌದು,
0: ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ?
1: ಎಂತ ಸರ್?
0: ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇವತ್ತು ಅಂತ?
1: ಓದ್ಲಿಕ್ಕೆ.
0: ಓದ್ಲಿಕ್ಕೆ ಅಷ್ಟೇ? ನಿಜನಾ? ಆಟ ಇಲ್ಲ. ಮಳೆ ಅಲ್ವಾ?

0: ಏನು ಕಲ್ತಿದ್ದೀರಾ ಇವತ್ತು?
1: ಹಾಡು.
0: ಹೇಳಿ.
1: ನನ್ನ ದೇಶ ನನ್ನ ನನ್ನ ಜನ ನನ್ನ ಮನ ನನ್ನ ಜನ ಜೀವಿಸುವನು ಅದರನ್ನ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ. ಕೆಂಪು ನೆಲದ ಹಸಿರು ಬೆಲೆ ಕಪ್ಪು ಬಣ್ಣ ಮೊಗದ ಕಲೆ ಭೂಮಿ ಚಂದ್ರ ಸುತ್ತಲೆ ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು. ನನ್ನ ದೇಶ ನನ್ನ ಜನ ನನ್ನ ಮನ ಪ್ರಾಣ ಜನ ಜೀವಿಸುವೆನೆ ಅದರಿಂದ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ. ಪ್ರಾಚೀನವು ಸಿಕ್ಕಿದ್ದರೆ ವರ್ತಮಾನ ಜೀವದಲ್ಲಿ ಇರಲಿ ಬಾರಿ ಸಮೃದ್ಧಿ ಬಾಲಿಗೆ ಸಮೃದ್ಧಿ ಬಾಲಿಗೆ. ನನ್ನದೇ ನನ್ನ ಜನ ನನ್ನ ಮನ ಪ್ರಾಣ ಜನ ತೀರಿಸುವೆನೆ ಅದರಿಂದ ಈ ಒಂದು ಜನ್ಮದಿ ಈ ಒಂದು ಜನ್ಮದಿ. ಆಯ್ತು.
0: ಚೆನ್ನಾಗಿ ಹಾಡಿದ್ರಿ. ಯಾವುದು ನಮ್ಮ ದೇಶ?
1: ಎಂತ
0: ನಮ್ಮ ದೇಶ ಯಾವುದು ಅಂತ?
1: ಭಾರತ.
0: ಯಾರು ಹೇಳ್ಕೊಟ್ಟಿದ್ದು ಗೀತೆ?
1: ಎಂತ ಸರ್?
0: ಯಾರು ಹೇಳ್ಕೊಟ್ಟಿದ್ದು ಗೀತೆ ಅಂತ? ಹಾಡು ಯಾರು ಹೇಳ್ಕೊಟ್ಟಿದ್ದು?
1: ಟೀಚರ್.
0: ಟೀಚರ್? ಯಾವ ಟೀಚರ್?
1: ಆಶಾ ಟೀಚರ್.
0: ಯಾವ ಸಬ್ಜೆಕ್ಟ್ ತಗೊಳ್ತಾರೆ ನಿಮಗೆ?
1: ಮ್ಯಾಥ್ಸ್.
0: ಹೀಗೆ ಕರೆ ಮಾಡ್ತಾ ಇರಿ, ಆಯಿತಾ?
1: ಆಯಿತು ಸರ್. ಥ್ಯಾಂಕ್ ಯು.

0: ಏನ್
1: ನಾನ್ ಹೇಳ್ಕೊಟ್ಟಿದ್ನಲ್ಲ ಹಕ್ಕಿ ಚಿಲಿಪಿಲಿ ಅನ್ನೋ ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
0: ಆಗ್ಲಿ ಮೇಶ್.

0: ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡ್ತಿರೋದು?
1: ಜಾನ್ವಿ
0: ಜಾನ್ವಿ
1: ಅಲ್ಲ,
0: ಗಾನವಿ. ಹೇಗಿದ್ದೀರಾ ಗಾನವಿ? ಚೆನ್ನಾಗಿದ್ದೀರಾ? ಯಾವ ತರಗತಿ ನೀವು?
1: ಒಂದನೇ
0: ಒಂದನೇ ತರಗತಿ?
1: ಅಲ್ಲ,
0: ಎರಡನೇ ತರಗತಿ. ಮರ್ತೋಗಿತ್ತೆ ನೀವು ಎರಡನೇ ತರಗತಿ ಅಂತ. ಹೌದು, ಒಂದು ತಿಂಗಳಾಯ್ತಲ್ವಾ ಸ್ಟಾರ್ಟ್ ಆಗಿ ನಿಮಗೆ ಶಾಲೆ. ಆಗಲೇ ಮರ್ತೋಗ್ಬಿಡ್ತಾ ನೀವು ಎರಡನೇ ತರಗತಿ ಅಂತ. ಯಾರಿದ್ದಾರೆ ಪಕ್ಕದಲ್ಲಿ?
1: ಅಮ್ಮ
0: ಅಮ್ಮ ನಗಿಸ್ತಾ ಇದ್ದಾರ ನಿಮ್ಮನ್ನ?
1: ಇಲ್ಲ,
0: ಏನು ತಿಂದ್ರಿ ಇವತ್ತು ಬೆಳಿಗ್ಗೆ?
1: ರೊಟ್ಟಿ,
0: ರೊಟ್ಟಿ. ರೊಟ್ಟಿಗೆ
1: ಕೋಳಿ
0: ಕೋಳಿ ಇಷ್ಟನಾ? ಕೋಳಿ.

0: ಎಷ್ಟು ತಿಂದ್ರಿ ರೊಟ್ಟಿ?
1: ಒಂದು
0: ಸಾಕು ಒಂದು.
1: ಸಾಕು.
0: ಚೆನ್ನಾಗಿ ಮಾಡಿದ್ರ ಅಮ್ಮ ಕೋಳಿನ.
1: ಹೌದು.
0: ಏನು ಕಲ್ತಿದ್ದೀರಾ ಇವತ್ತು ನೀವು?
1: ಅದು
0: ಹೇಳಿ.
1: ಆನೆ ತನ್ನ ಆನೆ ಬಂದಿತ್ತು ಹಬ್ಬದಲ್ಲಿ ಬಂದಿತ್ತು ಅಪ್ಪ ಬಾಯಿಗೆ ಹಿಂಗಿದ್ದು ಅಮ್ಮ ಎಲ್ಲದೂ ಮಾಡಿತ್ತು ಒದ್ದ ತಂದು ಸಣ್ಣ ಕಣ್ಣೆ ತೋರಿಸಿತು ದಪ್ಪನೆ ಕಾಕು ಮೊದಲು ಮೂರು ಕಾಲಿತು ಕಾಲಿಗೆ ಗೆಟ್ಟೆ ಮರಗಳಿ ಗಂಟೆ ಆನೆ ಬಿತ್ತು ಕೆಳಕ್ಕೆ ಕೊಂಡಿಲಿ ಬಂದಿದ್ದು ಸವಾರಿ ಎಂದು ಕೂತಿತ್ತು ಮಕ್ಕಳ ಸವಾರಿ ಬರುತ್ತಿತ್ತು ಆಯ್ತು.
0: ನೋಡಿದ್ದೀರ ಆನೆನ ನೀವು ನಿಜವಾಗ್ಲು?
1: ಇಲ್ಲ
0: ನೋಡ್ಲಿಲ್ಲ. ಫೋಟೋದಲ್ಲಿ ನೋಡಿದ್ದೀರ? ಹೇಗಿರುತ್ತೆ ಆನೆ? ಚೆನ್ನಾಗಿರುತ್ತಾ? ಸಣ್ಣ ಇರುತ್ತಾ ದಪ್ಪ ಇರುತ್ತಾ ಆನೆ?
1: ದಪ್ಪ.
0: ದಪ್ಪ. ಚೆನ್ನಾಗಿ ಹಾಡು ಹೇಳಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ. ಆಯ್ತಾ?
1: ಆಯ್ತು.

0: ಮುಗಿತಾ? ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಕರೆ ಮಾಡುವಾಗ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬನ್ನಿ, ಆಯಿತಾ?
1: ಆಯಿತು.

0: ಪುಟಾಣಿಗಳೇ, ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡ್ತು. ಇಂದಿನ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳಿಗೆ ಧನ್ಯವಾದ. ಮುಂದಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭ ದಿನ.
1: ಇದುವರೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
0: ಸಮಯ 10:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಹಾವತಾರ್ ನರಸಿಂಹ ಚಿತ್ರದ ಗೀತೆ. ಹಾಡಿದ್ದಾರೆ ಚಿನ್ಮಯಿ ಶ್ರೀಪಾದ. ಸಂಗೀತ ನಿರ್ದೇಶನ ಸ್ಯಾಮ್ ಸೀಯಸ್.

ಶ್ರೀಕೃಷ್ಣ ವಿಷ್ಣು ಭಟ್ಲ ಅವರು ಹಾಡಿರುವ ಸಲಾರ್ ಚಿತ್ರದ ಗೀತೆ, ರಿಯಾ ಮುಖರ್ಜಿ ಅವರ ಸಾಹಿತ್ಯ, ಸಂಗೀತ ರವಿ ಬಸ್ರೂರು.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಹೋಮ್ ಬೌಂಡ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಜಾವೇದ್ ಅಲಿ ಹಾಗೂ ಪಪೋನ್. ಅಮಿತ್ ತ್ರಿವೇದಿ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ವರುಣ್ ಗ್ರೋವರ್.

ಯೋ ಯೋ ಹನಿ ಸಿಂಗ್ ಅವರು ಸಂಗೀತ ಸಂಯೋಜಿಸಿ ಜೋಶ್ ಬ್ರಾರ್ ಅವರೊಂದಿಗೆ ಹಾಡಿರುವ ಕಿಸ್ ಕಿಸ್ಕೋ ಪ್ಯಾರ್ ಕರುಣ್ ಟೂ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ರಾಜ್ ಬ್ರಾರ್.

ಇನ್ನು ಕೇಳಿ, ಶಾಶ್ವತ್ ಸಚ್ದೇವ್ ಅವರು ಸಂಗೀತ ಸಂಯೋಜಿಸಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿರುವ ದುರಂಧರ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಇರ್ಷಾದ್ ಕಾಮಿಲ್.

ಇನ್ನು ಕೇಳಿ ಅರಿಜಿತ್ ಸಿಂಗ್ ಅವರು ಹಾಡಿರುವ ಲಾಪಟ ಲೇಡೀಸ್ ಚಿತ್ರದ ಗೀತೆಯನ್ನ ಪ್ರಶಾಂತ್ ಪಾಂಡೆ ಅವರ ಸಾಹಿತ್ಯಕ್ಕೆ ಸಂಗೀತ ರಾಮ್ ಸಂಪತ್.

ಅಮಿತಾ ಭಟ್ಟಾಚಾರ್ಯ ಅವರು ಸಾಹಿತ್ಯ ಬರೆದಿರುವ ಚಿಚೋರೆ ಚಿತ್ರದ ಗೀತೆ, ಹಾಡಿದ್ದಾರೆ ಅರಿಜಿತ್ ಸಿಂಗ್, ಸಂಗೀತ ಪ್ರೀತಮ್ ಅವರದ್ದು.

ಮಧುಶ್ರೀ ಅವರ ಧ್ವನಿಯಲ್ಲಿ ಕೇಳಿ ಬಾಹುಬಲಿ 2 ಚಿತ್ರದ ಗೀತೆ. ಸಂಗೀತ ಎಂಎಂ ಕೀರವಾಣಿ, ಸಾಹಿತ್ಯ ಬರೆದಿದ್ದಾರೆ ಮನೋಜ್ ಮುಂತಶೀರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಆಕಾಶವಾಣಿ ಮಡಿಕೇರಿ

ಸಮಯ 11:02 ಇನ್ನು ನೇರ ಫೋನಿನ್ ಕಾರ್ಯಕ್ರಮ ಸ್ವರ ಸಾಂಗತ್ಯ. ಇದು ಹಾಡುಗಾರರ ವೇದಿಕೆ.

ಆತ್ಮೀಯ ಶ್ರೋತೃಗಳೇ, ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2285558, ಇನ್ನೊಂದು ಸಂಖ್ಯೆ 2228129, ಎಸ್ಟಿಡಿ ಕೋಡ್ 08272.

ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿನೂತನ ಕಾರ್ಯಕ್ರಮ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ರಸ್ತೆಯೆಲ್ಲ ಇಬ್ಬನಿಯಲ್ಲಿ ಮುಳುಗಿದೆ. ಬಣ್ಣ ಬಣ್ಣದ ಛತ್ರಿಗಳು ಸ್ವಾಗತವನ್ನು ಕೋರ್ತಾ ಇದೆ. ಈ ವಾತಾವರಣದಲ್ಲಿ ನಾವು ಸಂಚಾರ ಮಾಡ್ತಾ ಇದ್ರೆ ಯಾವ ಕೊಡೆನೂ ಬೇಡ, ಯಾವ ಗೊಡವೆಯೂ ಬೇಡ ಅನ್ನೋ ಹಾಗೆ ಆರಾಮವಾಗಿ ಮನಸ್ಸು ನೆಮ್ಮದಿಯನ್ನು ಕಾಣುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮೆಲ್ಲರಿಗೂ ಇದೇ ರೀತಿಯ ಅನುಭವ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸ್ವರ ಸಾಂಗತ್ಯ ನೇರ ಫೋನಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ನೀವು ಕೂಡ ಕರೆಯನ್ನ ಮಾಡಬಹುದು. ಈಗಾಗಲೇ ನಿರೂಪಕಿಯಾದಂತಹ ವಿಶಾಲಾಕ್ಷಿ ಹೆಚ್ ಜೆ ಅವರು ಹೇಳಿದ್ದಾರೆ ನಂಬರ್, ಆದರೂ ಕೂಡ ಒಂದು ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ, 2281129. ಮತ್ತೊಂದು ದೂರವಾಣಿ ಸಂಖ್ಯೆ 2285558. ಕೋಡ್ ಸಂಖ್ಯೆ 08272. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಿಯಮಗಳನ್ನು ಹೇಳಬೇಕಾಗತ್ತೆ. ಏನು ನಿಯಮ ಅಂತ ಅಂದರೆ, ಆಕಾಶವಾಣಿ ಒಂದು ಹಾಡನ್ನು ಪ್ರಸಾರ ಮಾಡುತ್ತೆ, ಚಿತ್ರಗೀತೆಯನ್ನು ಎರಡು ಸಾಲುಗಳನ್ನು ಪ್ರಸಾರ ಮಾಡಿದಾಗ ಗಮನ ಇಟ್ಟು ಕೇಳಿ ಹಾಡಿನ ಕಡೆಯ ಅಕ್ಷರದಿಂದ ನೀವು ಹಾಡನ್ನು ಹಾಡಬೇಕಾಗತ್ತೆ. ದೂರವಾಣಿ ಸಂಪರ್ಕ ಸಿಕ್ಕಿದ ಕೂಡಲೇ ನಿಮ್ಮ ಪರಿಚಯ, ನಿಮ್ಮ ಹೆಸರು, ನಿಮ್ಮ ಊರು, ತಕ್ಷಣ ಈ ಅಕ್ಷರದಿಂದ ನಾನು ಹಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಹಾಡನ್ನು ಹಾಡಬಹುದು. ಬನ್ನಿ, ಮೊದಲಿಗೆ ಈಗಾಗಲೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯಾರು ಅಂತ ನೋಡೋಣ. ಅದಕ್ಕೂ ಮುನ್ನ ಒಂದು ಹಾಡನ್ನು ನಿಮಗೆ ಪ್ರಸಾರ ಮಾಡಬೇಕಲ್ವಾ?

0: ವಿಶಾಲಾಕ್ಷಿಯವರೇ, ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಲ್ಪ ದೂರವಾಣಿಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಮಳೆಯ ಕಾರಣದಿಂದ ಇರಬಹುದು ಅಂತ ನಾವು ಅಂದ್ಕೊಳ್ಳೋಣ. ಅವರು ಕರೆ ಮಾಡಲಿ. ಹಲವು ಶ್ರೋತೃಗಳು ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮಲ್ಲಿ ಹಾಡುವಂತಹ ಪ್ರತಿಭೆ ಇದ್ದೇ ಇರುತ್ತೆ. ಅಡುಗೆ ಮನೆಯಲ್ಲಿ, ಸ್ನಾನಗೃಹದಲ್ಲಿ ನೀವು ಹಾಡ್ತಾ ಇರ್ತೀರಿ. ಆದರೆ ನಾವು ಎಲ್ಲಾದರೂ ವೇದಿಕೆ ಸಿಕ್ಕಿದಾಗ ಹಾಡ್ತೀವಾ ಅನ್ನೋದು ಇವತ್ತಿಗೂ ಕೂಡ ನೀವು ಯೋಚನೆ ಮಾಡಿರಲ್ಲ, ಯಾಕೆಂದರೆ ಅದು ನನ್ನ ಕೆಲಸ ಅಲ್ಲ ಅಂತ. ಆದರೆ ಮನಸ್ಸಿಗೆ ಒತ್ತಡ ಆದಾಗ, ಅಂದರೆ ಸ್ಟ್ರೆಸ್ ಉಂಟಾದಾಗ, ತಜ್ಞ ವೈದ್ಯರು ಹೇಳುವಂಥದ್ದನ್ನು ನಾವು ಸ್ಮರಿಸಲೇಬೇಕು. ಒಂದು ಹಾಡನ್ನು ನಾವು ಸಂಗೀತವಾಗಿ ನಾವು ಸ್ವೀಕರಿಸಿ ಕೇಳ್ತಾ ಇದ್ದರೆ ಎಷ್ಟೋ ಒತ್ತಡ ಕಡಿಮೆ ಆಗುತ್ತೆ ಅಂತ ಅಲ್ವಾ ವಿಶಾಲಾಕ್ಷಿಯವರೇ?
1: ಮೇಡಮ್, ನೀವು ಒಂದು ಹೇಳಿದ್ರಿ, ನೀವು ಹೇಳಿ ಸತ್ಯ. ಆದರೆ ನೀವು ಹೇಳಿದ್ರಿ ವೇದಿಕೆ ಸಿಕ್ಕಾಗ ಹಾಡಲ್ವಾ ಅಂತ. ವೇದಿಕೆ ಸಿಕ್ಕಾಗ ಹಾಡಲ್ಲ, ಆದರೆ ಮನೆಯಲ್ಲಿ ಹಾಡುವಂತಹ ಸ್ವಭಾವ, ಅಥವಾ ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಯಾವ್ದಾದ್ರು ಗೀತೆಯನ್ನ ಹಾಕಿದಾಗ ಆ ಗೀತೆಯ ಜೊತೆಲಿ ಗುಣಗೋದು. ಅಂದ್ರೆ ಬೇರೆಯವ್ರು ಕೇಳಿದ್ರೆ ಏನ್ ಅನ್ಕೊಳ್ತಾರೋ, ನಮ್ಮ ಸ್ವರ ಬೇರೆಯವ್ರಿಗೆ ಏನನ್ಸುತ್ತೋ, ಆ ಸಂಕೋಚದಿಂದಾಗಿ ಹಲವು ಗಾಯಕರು ಮನೆಯಲ್ಲೇ ಬಾಕಿಯಾಗಿ
0: ಮನೆಯಲ್ಲೇ ಇರ್ತಾರೆ. ಅಂತಹವರಿಗೆ ನಮ್ಮ ಮಡಿಕೇರಿ ಆಕಾಶವಾಣಿ ಒಂದು ವೇದಿಕೆಯನ್ನ ಕಲ್ಪಿಸಿದೆ. ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಹಾಡನ್ನ ಹಾಡಬಹುದು. ಪ್ರತಿ ಅಕ್ಷರಗಳಲ್ಲೂ ಕೂಡ ಒಂದೊಂದು ಹಾಡಿದೆ. ಇತ್ತೀಚೆಗೆ ನಮ್ಮನ್ನಗಲಿದಂತಹ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮನವರನ್ನ ನಾವು ಸ್ಮರಿಸಲೇಬೇಕು. ಅವರ 48,000 ಹಾಡುಗಳು ಎಷ್ಟು ಲಕ್ಷಾಂತರ ಹೃದಯದಲ್ಲಿ ಮೌನವಾಗಿ ಇಂದು ಹಾಡ್ತಾ ಇದೆ, ಅವರನ್ನ ನೆನಪಿಸ್ತಾ ಇದೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಮೊದಲಿಗೆ ಯಾರು ಕರೆಯನ್ನ ಮಾಡಿದ್ದಾರೆ?
1: ಹಲೋ,
0: ಇಲ್ಲ ದೂರವಾಣಿ.
1: ಹಲೋ, ನಮಸ್ತೆ.
0: ದೂರವಾಣಿ ಕಡಿತ.
1: ಹಲೋ, ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಹೊರಗಡೆ ಮಳೆಗಾಲ, ನೆಟ್ವರ್ಕ್ ಸಿಗಲ್ಲ, ಹಾಗೆ ಕೆಲವು ಕಡೆ ಏನಾಗುತ್ತೆ, ಈ ಲೈನ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ.
0: ಅವರ ಕೋರಿಕೆಯ ಮೇಲೆಯೇ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ನೋಡೋಣ, ಕರೆ ಬರ್ತಾ ಇರ್ಲಿ, ಸ್ವಲ್ಪ ನಾವು ಮಾತನಾಡೋಣ.
1: ಹೇಳ್ತಿದ್ರಲ್ಲ
0: ಎಸ್ ಜಾನಕಿ ಅಮ್ಮನವರ ಒಂದು ಧ್ವನಿಯಲ್ಲಿ ಎಂತಹ ಒಂದು ಭಾವನೆ ಅಡಗಿದೆ. ನಾವು ಸಾಕಷ್ಟು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಾವು ಮಾತನಾಡ್ತಾ ಇದ್ವಿ. ಕಳೆದ ಒಂದು ಸೋಮವಾರ ನಾವು ಅವರ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ನಿಜವಾಗಿ ಕೂಡ ಮೌನವಾಗಿ ಒಂದು ನಮ್ಮ ಭಾವನೆಯಲ್ಲಿ ಅಡಗಿ ಕುಳಿತಿದ್ದಾರೆ ಜಾನಕಿ ಅಮ್ಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮಗುವಿನ ಬಗ್ಗೆ ಹಾಡುವಾಗ ಪ್ರೀತಿ ವಾತ್ಸಲ್ಯ, ಆ ಮಮತೆ, ಅದರ ಬಗ್ಗೆ ಅವರು ಹಾಡುವಾಗ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಅದು ಯಾವ ರೀತಿ ಅವರು ಆರಂಭದಲ್ಲಿ ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಯದೆ ಇಂತಹ ಒಂದು ಗಾಯನ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತಹ ಜಾನಕಿ ಅಮ್ಮನವರನ್ನು ನಾವೆಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ?
1: ಹೌದು, ಯಾಕಂದರೆ 7 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಒಂದು ವಯಸ್ಸಿನವರೆಗೆ ಅವರ ಧ್ವನಿಯಲ್ಲಿ ಎಷ್ಟು ಚೆನ್ನಾಗಿ ಏರಿಳಿತಗಳನ್ನ ಮಾಡ್ತಾ ಇದ್ದಾರೆ ಅಲ್ವಾ ಅಲ್ವಮ್ಮ? ಈಗ ನಾವು ನೋಡಿ ಅವರ ಹಾಡುಗಳನ್ನ ಕೇಳುವಾಗ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾವ ರೀತಿ ಅವರು ಹಾಡಿರ್ಬೋದು, ಯಾವ ರೀತಿ ಕಲ್ತಿರ್ಬೋದು, ಅವರ ಹೃದಯದಲ್ಲಿ ಯಾವ ರೀತಿಯ ಭಾವನೆಗಳಿರ್ಬೋದು ಅನ್ಸುತ್ತೆ.
0: ಇಡೀ ಜೀವನವನ್ನ ಗಾಯನಕ್ಕಾಗಿ ಮೀಸಲಾಗಿಟ್ಟಿದ್ದಂಥದ್ದನ್ನ ಯಾರು ಕೂಡ ಮರೆಯಲ್ಲ. ಅವರ ಕುರಿತಾಗಿ ಈ ಪೂಜ್ಯ ಭಾವನೆ, ಶ್ರೀಕೃಷ್ಣನ ಬಗ್ಗೆ ಅವರು ಇಟ್ಕೊಂಡಿದ್ದಂತಹ ಭಕ್ತಿ ಶ್ರದ್ಧೆ, ಇದನ್ನು ಕೂಡ ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ.

0: ಶ್ರೋತೃಗಳು ಪ್ರಯತ್ನ ಮಾಡಲಿ, ಮಾಡ್ತಾ ಇರಲಿ. ಯಾಕೆ ಅಂತ ಹೇಳಿದ್ರೆ ಕರೆ ಬರ್ತಾ ಇದೆ, ಆದರೆ ಕಡಿತ ಆಗ್ತಾ ಇದೆ. ಬೇಸರ ಆಗಿರಬಹುದು, ಹಾಡು ಹೇಳೋದಕ್ಕೆ ಅಂತ ರೇಡಿಯೋ ಮುಂದೆ ಕಾಯ್ತಾ ಕುಳಿತಿದ್ದಾಗ ಕರೆ ಸಿಕ್ಕದಾಗ ಸಹಜವಾಗಿ ಬೇಸರ ಆಗತ್ತೆ.
1: ಖಂಡಿತ ಆಗೇ ಆಗುತ್ತೆ ಮ್ಯಾಮ್. ಹಲೋ ಹಲೋ ಕರೆ ಕಡಿತ ಆಗ್ತಾ ಇದೆ. ಹಲೋ ಹಲೋ
2: ನಮಸ್ತೆ
0: ನಮಸ್ತೆ, ಯಾರು?
2: ಹಲೋ ನಮಸ್ತೆ, ನಾನು ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡ್ತೀನಿ.
0: ಯಾರು?
2: ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡ್ತೀನಿ.
0: ತಿಮ್ಮಪ್ಪ?
2: ಹೌದು,
1: ಸರಸ್ವತಿ ತಿಮ್ಮಪ್ಪನವರು.
0: ಓ
2: ಹೌದು ಮೇಡಮ್.
0: ಓಹೋ, ನಮಸ್ತೆ ತಿಮ್ಮಪ್ಪ ಅವರೇ.
2: ನಮಸ್ತೆ ಮೇಡಮ್.
0: ಇವತ್ತು ಮೊದಲ ಕರೆ ನಿಮ್ಮದಾಗಿರೋದ್ರಿಂದ ನಿಮಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೆ ಅಭಿನಂದನೆಗಳು ಕೂಡ. ಆರಂಭದಲ್ಲಿ ಆಕಾಶವಾಣಿ ಒಂದು ಹಾಡನ್ನ ಪ್ರಸಾರ ಮಾಡಿತ್ತು, ಕೇಳಿದ್ರ ಲಾ ಅಕ್ಷರದಿಂದ ಅದು ಅಂತ್ಯ ಆಗಿತ್ತು. ಹೇಳಿ.
2: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು ಹಿರಿದೇ ತಾಳಲು ಬೆಜ್ಜೆ ಗಲು ಗಲು ಎಂದಾಗ ತಾಳಲಿ ಹಿರು ಗೆಜ್ಜೆ ಗಲು ಗಲು ಎಂದಾಗ ಮನೆಯಲ್ಲಿ ನೂವೇನೆ ನಾದ ಹೊಂದಿ ಚಿಂತನೆ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ತಿರಿದೇ.
0: ಹಲೋ,
2: ಹೇಳಿ.
0: ಎ ಅಕ್ಷರದಿಂದ ನಿಮ್ಮ ಹಾಡು ಅಂತ್ಯವಾಗಿದೆ.
2: ಹೌದು ಮೇಡಮ್.
0: ಖುಷಿ ಆಯ್ತಾ? ಹೌದು, ಸಾಕಷ್ಟು ಶ್ರೋತೃಗಳು ನೇರ ಪ್ರಸಾರದ ಕಾರ್ಯಕ್ರಮ ಇದ್ದಾಗ ಕೋರಿಕೆಯನ್ನ ಅವರು ಸಲ್ಲಿಸಿದ್ರು ಮೌಖಿಕವಾಗಿ. ನಾವು ನಮ್ಮ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಿಗೆ ನಾವು ಮಾತನಾಡಿ ಚರ್ಚೆ ಮಾಡಿ ಶ್ರೋತೃಗಳಿಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾವು ಯಾಕೆ ಕಾರ್ಯಕ್ರಮವನ್ನ ಆರಂಭ ಮಾಡಬಾರ್ದು ಅಂತ ಹೇಳಿ ಕಳೆದ ವಾರವೇ ಪ್ರಸಾರ ಆಗಬೇಕಾಗಿತ್ತು, ಕಾರಣಾಂತರದಿಂದ ಪ್ರಸಾರ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಎಸ್ ಜಾನಕಿ ಅಮ್ಮನವರ ಅಗಲಿಕೆ. ಖುಷಿಯಿಂದ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ನೋವನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಮನಸ್ಸು ನೋವಿನಿಂದ ತೊಯ್ದಿತ್ತು. ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಪುನರಾರಂಭ ಮಾಡಿತು. ನಮಸ್ಕಾರ. ಮುಂದಿನ
2: ನನಗೆ ಅಂತಲ್ಲ ಎಲ್ಲಾ ಹಾಡುಗಾರರಿಗೂ ಇದೊಂದು ವೇದಿಕೆ ಆಗ್ತದೆ.
0: ಹೌದು,
2: ನಿಮಗೆ ಅನಂತ ಧನ್ಯವಾದಗಳು.
0: ತಮಗೂ ಕೂಡ ಧನ್ಯವಾದ. ತಮ್ಮಿಂದ ಆಕಾಶವಾಣಿ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು ಮೇಡಮ್.
0: ಎ ಅಕ್ಷರದಿಂದ ಅಂತ್ಯಗೊಂಡಿದೆ ಅವರ ಹಾಡು, ತಿಮ್ಮಪ್ಪ ಅವರ ಹಾಡು. ಈಗ ಯಾರಿದ್ದಾರೆ?
1: ಹಲೋ
3: ಮೇಡಮ್ ನಮಸ್ತೆ, ನಾನು ಇಸ್ಮಾಯಿಲ್ ಕಲ್ಲಾಡಿ ಮೇಡಮ್. ವಿಷಯ ಏನಂದ್ರೆ, ನಾನು ಈಗ ಅವರ ಹಾಡನ್ನು ನನಗೆ ರೇಡಿಯೋ ಇಡುವಾಗ ಲೇಟ್ ಆಯ್ತು. ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದ್ರು, ನನ್ನ ರೇಡಿಯೋ ಫ್ರೆಂಡ್ ಮಡಿಕೇರಿಯಲ್ಲಿ ಉಂಟು, ನೀವು ಭಾಗವಹಿಸಿ ಅಂತ.
0: ಸಂತೋಷ, ನಿಮಗೆ ಧನ್ಯವಾದ. ನೀವು ಯಾವ ಊರು?
3: ನಾವು ಮಂಗಳೂರು ಮೂಡಬಿದ್ರೆ ಮೇಡಮ್.
0: ಮೂಡಬಿದ್ರೆಯಿಂದ. ನಮಸ್ಕಾರ. ಈಗ ಎ ಅಕ್ಷರದಿಂದ ಅಂತ್ಯ ಆಗಿದೆ. ಎ ಯಾ ಇ
3: ನಾನು ಅದೇ ನಾನು ಹಾಡ್ತೀನಿ ಹಾಗಾದ್ರೆ.
0: ಹಾಡಿ ದಯವಿಟ್ಟು,
1: ಅದಕ್ಕೆ ವೇದಿಕೆ ಇರೋದು.
3: ಹಾಡಲಿ ಮಾನವ ನಾಶೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಲಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವ ನಾಶೆಗೆ ಕೊನೆಯಲ್ಲಿ.
0: ಹೇಗೆ ತಕ್ಷಣದಲ್ಲಿ ಹಾಡಿದ್ರಿ, ಸ್ವಲ್ಪ ಗುಟ್ಟು ಬಿಟ್ಕೊಡಿ.
3: ನನಗೆ ತುಂಬಾ ಹಾಡು ಬರ್ತದೆ ಮೇಡಮ್.
0: ತುಂಬಾ ಸಂತೋಷ ಆಯ್ತು. ಹಾಗಿದ್ರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರಿ. ನಮಸ್ಕಾರ. ಮುಂದಿನ

0: ಲಾ ಇಂದ ಲಿ ಅಕ್ಷರದಿಂದ ಅಂತ್ಯ ಆಗಿದೆ. ಯಾರು ಅಂತ?
1: ಹಲೋ
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸಾಲಿಗ್ರಾಮ್ನಿಂದ ಕುಮಾರಗೌಡ ಅಂತ. ಮೇಡಮ್
2: ಕುಮಾರಗೌಡ್ರೆ, ಈಗ ನೀವು ಈ ನಮ್ಮ ಅಂತ್ಯಾಕ್ಷರ ಹಾಡನ್ನ ಕೇಳ್ತಾ ಇದ್ದೀರಾ? ಯಾವ ಅಕ್ಷರದಿಂದ ಕೊನೆ ಆಯ್ತು? ಈಗ
0: ನೀವು ಹೇಳ್ಬೇಕು.
2: ಅವ್ರು ರೇಡಿಯೋ ಕೇಳ್ತಾ ಇರ್ತಾರಲ್ಲ,
1: ನನಗೆ ಗೊತ್ತಾಗ,
0: ಹಾಗಾಗಿ ನಾವು ಸಹಾಯ ಮಾಡಬೇಕು. ಲೀ ಲೀ ಅಂತ ಶುರು
2: ಇಲ್ಲ
0: ಹಾಡಲ್ಲಿ
2: ಆಗುತ್ತೆ.
0: ಲೀ ಲಾ ಲೇ ಲೋ
1: ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ರೆ ಮೇಡಮ್ ಇದು
0: ಸಂತೋಷ. ನೀವು ಮಾತಲ್ಲಿ ಸಮಯ
2: ಕಳೆಯಬೇಡಿ, ಅದಕ್ಕೆ ಒಂದು ಹಾಡು ಹೇಳಿ ಬಿಡಿಗಲ್ಲ. ಲಿ ಲೋ ಇಂದ
1: ಜೋಕ್ಸ್ ಮಾಡ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹಾಡಿಸ್ಕೊಡಿ.
2: ಇಲ್ಲ ಇಲ್ಲ ಇಲ್ಲ, ಇದು ಹಾಡಿನ ವೇದಿಕೆ. ಈಗ ನೋಡಿ, ನಾನು ಕೊಡ್ತೀನಿ.
0: ನಾವು ಖುಷಿಯಿಂದ ಮಾತಾಡ್ತೀವಿ ಅಂದ ಮಾತ್ರಕ್ಕೆ ಅಲ್ಲಿ ಯಾವ್ದು ಲೋಪ ಇರಬಾರ್ದು. ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ,
0: ಅಷ್ಟೇನಾ?
2: ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಬಂಗಾರ ರಾ, ಮುಂದೆ ಈಗ ರೇಡಿಯೋ ಕೇಳ್ತಿರೋರು ರಾ ಹಾಡಿಗೆ ರೆಡಿ ಆಗ್ತಾ ಇರ್ತಾರೆ.
0: ಧನ್ಯವಾದ ಕುಮಾರೇಗೌಡ್ರೆ.
1: ನಮಸ್ತೆ.
2: ಹಲೋ,
0: ಹಲೋ. ಇನ್ನು ತುಂಬಾ ಖುಷಿಯಿಂದ ಕರೆಯೋಗಳು ಬರ್ತಾ ಇದೆ.
3: ಹಲೋ
2: ಹಲೋ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ, ನಾನು ಕೇಳಮ್ಮ, ಕೇಳಮ್ಮನ ವಾಣಿ ಚೆಂಗಮ್ಮಯ್ಯ.
0: ವಾಣಿ ಚೆಂಗಮ್ಮಯ್ಯ ಅವರೇ, ನಿಮಗೆ ಅಭಿನಂದನೆಗಳು, ನಮಸ್ಕಾರ, ಸ್ವಾಗತ. ಈಗ ಕುಮಾರೇಗೌಡರು ಹಾಡನ್ನ ಹಾಡಿದ್ರು ಲಾ ಇಂದ.
3: ಅವ್ರು ನನ್ನ ಫ್ರೆಂಡ್ ಮೇಡಮ್.
2: ಓ, ಬಂಗಾರ ಅಂತ ಲಾಸ್ಟ್ಗೆ ರಾ ಬಂತು. ಈಗ ನೀವು ಮೊದಲೇ ನೀವು ಕವಿಗಳು,
0: ಈಗ ಸ್ನೇಹ ಸಂಬಂಧದ ಕೊಂಡಿಯಲ್ಲಿ
3: ಮರೆಯಾಗಿ ಹೋದರೆ ನೀನು ಬಾಳಲ್ಲಿ ಕತ್ತಲು ತುಂಬಿ ನೋಡದ.
0: ನೀವೇ ಅಕ್ಷರ ಹೇಳ್ಬಿಟ್ರಿ. ಧನ್ಯವಾದ ವಾಣಿಯವರೇ. ಮುಂದಿನ ಹೌದಾ, ಪ್ರಯತ್ನ ಪಡ್ತಿದ್ರಾ?
2: ಅಂತೂ ಸಿಕ್ತಲ್ಲ. ಧನ್ಯವಾದ,
0: ವಿಮಾನಕ್ಕೆ ಧನ್ಯವಾದಗಳು.
2: ನಿಮಗೆ ಕರೆ ಮಾಡ್ತಾ ಇರಿ. ಹಲೋ
4: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ನಾನು ಪುತ್ತೂರಿನಿಂದ
0: ಸರಸ್ವತಿ ಅವರೇ. ನಮಸ್ಕಾರ. ದಾ ಅಕ್ಷರದಿಂದ ಅಂತ್ಯ ಆಗಿದೆ. ಹಲೋ,
4: ಜ್ಯೋತಿ ಬೆಳಗು, ಕಾಲಿ ಎಲ್ಲ ಬೆಳಗು, ದೀಪ ಬೆಳಗಲಿ,
0: ದೀಪ ಬೆಳಗಲಿ. ನೀವು ಅರ್ಜೆಂಟ್ ಮಾಡ್ಕೊಂಡ್ಬಿಟ್ರೇನು ಸರಸ್ವತಿ ಅವರೇ? ಅಲ್ಲ, ಉತ್ಸಾಹ ಇರ್ಬೇಕು, ಆದ್ರೆ ನಮ್ಮ ಹಾಡುಗಾರಿಕೆಯಲ್ಲಿ ಸ್ವಲ್ಪ ಕೇಳ್ಬೇಕಲ್ವಾ ಬೇರೆಯವ್ರಿಗೂ ಹಾಡು? ನೀವು ಪಲ್ಲವಿ ಚರಣ ಎಲ್ಲ ಒಂದು ಮಾಡ್ಬಿಟ್ರಿ. ಆದಾಗ್ಯೂ ನಿಮ್ಗೆ ಕರೆ ಸಿಕ್ಕಿದೆ, ನೀವು ಹಾಡಿದ್ದೀರಿ, ಸಂತೋಷಗೊಡ್ಡಿದ್ದೀರಾ ಅಂತ ಅನ್ಕೊಂಡು ನಾವು ಬೇರೆಯವರ ಕರೆಯನ್ನ ಸ್ವೀಕರಿಸೋದಕ್ಕೆ ಹೋಗ್ತಾ ಇದೀವಿ. ಅದು ನಿಮ್ಮ ಉತ್ಸಾಹ ಅಂತ ನಾವು ಅನ್ಕೊಂಡ್ಬಿಡೋಣ. ನಮಸ್ಕಾರ.
2: ಹಲೋ, ಯಾರು ಮಾತಾಡ್ತಾ ಇದ್ದೀರಾ?
5: ನಮಸ್ತೆ ಮೇಡಮ್, ನಾನು ಶ್ರೀಧರ, ಕೊಯಂಗಾದ್ಯ, ಸುಳ್ಯ ತಾಲೂಕು ಆಲಿಟಿ ಗ್ರಾಮ.
2: ಶ್ರೀಧರ್ ಅವರ?
5: ಹೌದು ಮೇಡಮ್.
2: ಈಗ ಕೇಳಿರಲ್ಲ ಯಾವ ಅಕ್ಷರ ಬಂತು ಅಂತ ಕೊನೆಯಲ್ಲಿ?
5: ನಾನು ಆಪ್ ಅಲ್ಲಿ ಕೇಳ್ತಾ ಇರೋದು ಮೇಡಮ್, ಅದು ಸ್ವಲ್ಪ ಲೇಟ್ ಆಗ್ತದೆ.
2: ಸರಿ, ನಾನೇ ಹೇಳಿ ಬಿಡ್ತೀನಿ. ಲಾ ಲಿ ಲೋ ಆ ರೀತಿ ಬರುವಂತದ್ದು.
0: ಲಾ ಲಿ ಲೋ.
2: ಈಗ ಬೇಗ ಬಂತಲ್ಲ ಆಪ್ ಗಿಂತ ಮೊದಲೇ.
0: ಒಟ್ನಲ್ಲ ಅಕ್ಷರ
5: ಅಪ್ಪನ ಮಗಳೇ, ಲೇ ನಮ್ಮಮ್ಮನ ಮಗಳೇ, ಲೇ ಅಪ್ಪನ ಮಗಳೇ, ಲೇ ನಮ್ಮಮ್ಮನ ಮಗಳೇ, ನಿನ್ನನ್ನು ಕಂಡು ಯಾವೂರೆಂದು
2: ಯಾರಿಂದು
5: ಮಾವನ ಮಗಳೇ.
0: ನೋಡಿದ್ರ ಎಷ್ಟು ಖುಷಿಯಿಂದ ಹಾಡ್ತಾ ಇದ್ರಿ, ನಮಗೂ ಕೂಡ ಖುಷಿ ಆಯ್ತು.

0: ತಕ್ಷಣದಲ್ಲೇ ಹಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ, ಆದ್ರೂ ನಮ್ಮ ಶ್ರೋತೃಗಳು ಕರೆ ಮಾಡಿ ಹಾಟ್ ಸೀಟ್ ಅಲ್ಲಿ ಕೂತಾಗ. ಹೌದಾ, ತುಂಬಾ ಖುಷಿ ಆಯ್ತು ಅಲ್ವಾ? ನಿಮಗೆ ಸಂತೋಷ ಆಯ್ತಲ್ವಾ? ಸ್ಪಂದಿಸಿದ್ದಕ್ಕೆ ಧನ್ಯವಾದಗಳು. ಲಾ ಅಕ್ಷರದಿಂದ ನೀವು ಕೊಟ್ಟಿದ್ದೀರಿ ಅಕ್ಷರವನ್ನ, ಧನ್ಯವಾದ ಶ್ರೀಧರ್ ಅವರೇ. ಹಲೋ,
1: ಯಾವ ಅಕ್ಷರ ಅಂತ ಹೇಳಿದ್ರು?
0: ಲಾ.
1: ಲಾಲಿ ಹೇಗೆ ಅಕ್ಷರ ಬರುತ್ತೆ?
0: ಲಾನಲ್ಲಿ ಲಾನೇ ನಾವು ತಗೊಳ್ಬೇಕು.
1: ಸರಿ ಸರಿ. ಹಲೋ
2: ಮೇಡಮ್, ನಮಸ್ತೆ, ನಾನು ಶಿವನಂಜ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಎಲ್ಲಿಂದ ಶಿವನಂಜ ಅವರೇ, ನಿಧಾನಕ್ಕೆ ಮಾತಾಡಿ. ಎಲ್ಲಿಂದ
2: ಮೇಡಮ್? ಇಲ್ಲೇ ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ.
1: ಮಡಿಕೇರಿಯಿಂದ? ಯಾಕಂದ್ರೆ ನೀವು ಅವಸರ ಅವಸರಾಗಿ ಮಾತಾಡಿದ್ರೆ ಮಾತುಗಳು ಹೊರಬರೋದಿಲ್ಲ.
0: ನಾವು ಆರಂಭದಲ್ಲಿ ಹೇಳಿದ್ವಿ ವಿಶಾಲಾಕ್ಷಿ ಅವರೇ, ಏನಂತ ಅಂದ್ರೆ ಕರೆ ಸಿಕ್ಕಿದ ಕೂಡಲೇ ಹೆಸರು ಊರು ಹೇಳಿ ಹಾಡನ್ನ ಹಾಡಬೇಕು ಅಂತ. ಈಗ ಲಾ ಅಕ್ಷರದಿಂದ ಅಂತ್ಯ ಆಗಿದೆ. ಲಾ ಅಂದ್ರೆ ಲಾ ಲಿ ಲೇ, ಅಲ್ಲಿಂದ ಹಾಡಬಹುದು.
1: ನಿಮ್ಮ ಹೆಸರು ಹೇಳಿ.
0: ಶಿವನಂಜು ಹೇಳಿದ್ರಲ್ಲ,
1: ಮಡಿಕೇರಿಯಿಂದ.
2: ಸರಿ,
1: ಶುರು ಮಾಡಿ ಹಾಗಾದ್ರೆ.
3: ವೇದದ ಸಾರವೇ ಕೇಳಿದು ಹಾಳಿನ ಗೀತೆಯಲ್ಲಿ ಬಾಳಬಾರ ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜನಕ್ಕೆ.
0: ಶಿವನಂಜು ಅವರೇ, ದಾ ಅಕ್ಷರವನ್ನ ಕೊಟ್ಟಿದ್ದೀರಾ, ಮುಂದಿನ ಶ್ರೋತೃವನ್ನ ನಾವು ಮಾತನಾಡಿಸೋಣ. ನಮಸ್ಕಾರ.
1: ಹಲೋ.
4: ಹಲೋ,
1: ಯಾರ್ ಮಾತಾಡ್ತಾ ಇರೋದು?
0: ರೇಡಿಯೋನ ಸ್ವಲ್ಪ ದೂರ ಇಡ್ಬೇಕು. ವಿಜಯ
1: ವಿಜಯ ಅವರ ಕಾಕುಟ್ಟಪ್ಪ.
0: ಹೊಸ ಕರೆ,
1: ನೀವು ಮೊದಲ ಬಾರಿ ಮಾಡಿದೀರಾ ಅನ್ಸುತ್ತಲ್ಲ ಕರೆ.
0: ಅಡಿಗೆ ಮನೆಯಲ್ಲಿ ಹಾಡ್ತಾ ಇದ್ರಾ? ಈಗ ಹಾಡ್ಬಿಡಿ. ದಾ ಅಕ್ಷರವನ್ನ ಕೊಟ್ಟಿದ್ದಾರೆ ಶಿವನಂಜು ಅವರು.
4: ಯಾವ್ದು ಮೇಡಮ್?
0: ದಾ
4: ದಾ.
0: ದಾ ದಿ ದೇ
4: ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿರುವ
0: ಮೆರೆಯುತಿಹ ಕರ್ನಾಟ ದೇಶ
4: ಕಾಡಿಂದಲಿರುವ ಮೇಡಮ್ ಗಡಿಗೇರಿ ನನ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ.
0: ಹೌದಾ? ಈಗ ಯಾವ ಅಕ್ಷರ ಕೊಡ್ಬೇಕು ಹಾಗಿದ್ರೆ?
4: ನಾನು ಫುಲ್
0: ಮತ್ತೆ ಪ್ರಯತ್ನ ಮಾಡಿ.
4: ಆಯ್ತು ಮೇಡಮ್.
0: ಅಲ್ಲ, ಈಗ ಪ್ರಯತ್ನ ಮಾಡಿ. ಧರಣಿ ಮಂಡಲ ಹೇಳಿ.
4: ಧರಣಿ ಮಂಡಲ ಮಧ್ಯದೊಳಗೆ
0: ಮೆರೆಯುತ್ತಿರುವ
4: ಕಾಲಿಂದಲೇ ಬೊಳ್ಳ ನಾನು ಪೇಳು.
0: ನಾ ಅಕ್ಷರ ಕೊಟ್ಟಿದ್ದೀರಿ ವಿಜಯ ಅವರೇ. ನೋಡಿ, ಪ್ರಯತ್ನ ಮಾಡಬೇಕು, ಸೋಲಬಾರದು ಅಲ್ವಾ? ನೋಡಿ, ಈಗ ಮತ್ತೆ ನಾವು ಹೇಳಿದ ತಕ್ಷಣ ಮತ್ತೆ ಪ್ರಯತ್ನ ಮಾಡಿದ್ರಿ. ಧನ್ಯವಾದ. ನೀವು ನಾ ಅಕ್ಷರವನ್ನ ಕೊಟ್ಟಿದ್ದೀರಿ. ನೂನ್ನೆ. ನಮಸ್ಕಾರ. ನಮಸ್ಕಾರ.
1: ಹಲೋ,
5: ನಮಸ್ತೆ. ಪುತ್ತೂರಿಂದ ಚಂದ್ರಾವತಿ.
1: ಚಂದ್ರಾವತಿ ಅವರೇ, ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
5: ನಾ ಅಕ್ಷರ.
1: ಓ, ಹಾಗಾದ್ರೆ ಇನ್ನು ಪ್ರಾರಂಭ ಮಾಡಿ.
5: ನೋಡು ನೋಡು ಕಣ್ಣಾರೆ ನಗು ನಗು ಚಾಮುಂಡಿ ನಿಂತಿಹಳು.
0: ಭಕ್ತಿ ಗೀತೆ ಹಾಡ್ತಾ ಇದ್ದಾರೆ.
5: ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ಉಕ್ಕಿ ಬರು ನದಿಯಲ್ಲಿ ಅವಳು ನಗಿಸಿ ಬೀಸಿ ಬರು ನದಿಯಲ್ಲಿ ಅವಳು
0: ತಾಯಿ ಹೃದಯ ತಂದ. ಅದು ಹೇಳಲೇ ಇಲ್ವಲ್ಲ, ಹಾಡು ಜಂಪ್ ಮಾಡ್ಬಿಟ್ರಲ್ಲ. ಭಕ್ತಿ ಗೀತೆ ಹಾಡಿದ್ದೀರಿ ನೀವು. ಮೊದಲ ಬಾರಿ, ಪರವಾಗಿಲ್ಲ. ಯಾವ ಅಕ್ಷರ ಅಂತ ಹೇಳಿದ್ರಿ ಚಂದ್ರಾವತಿಯವರೇ? ಗಾ. ಧನ್ಯವಾದ, ತುಂಬಾ ಉತ್ಸಾಹದಿಂದ ಹಾಡಿದ್ದೀರಿ. ಗಾ ಅಕ್ಷರವನ್ನ ನಾವು ಮುಂದಿನ ಶ್ರೋತೃಗೆ ಕೊಡೋಣ. ಕರೆ ಮಾಡಿ ಮಾಡಿ ಸುಸ್ತಾಗಿದೆ ಹಲವರಿಗೆ. ಬಂತಾ?
1: ಹಲೋ
6: ಹಲೋ ಮೇಡಮ್, ನಮಸ್ತೆ.
0: ಅಮ್ಮಣ್ಣಿಯವರು.

0: ಯಾರು? ಮಣಿಯವರು ಒಳ್ಳೆ ಗಾಯಕರು. ಈಗ ಗಾ ಅಕ್ಷರ ಹೇಳಿ ಹೇಳಿ, ನಿಧಾನ ಕೇಳಿ. ನೀವ್ ರೇಡಿಯೋ ಇದ್ರೆ ಅದು ದೂರ ಇಡ್ತೀರಾ ಸ್ವಲ್ಪ, ಯಾಕೋ ಬರುತ್ತೆ ನಿಮ್ಮ ಧ್ವನಿ. ಮತ್ತೆ
1: ಹೌದಾ,
0: ಹಾಡಿ.
1: ಹಾ ಹಾ ಹಾ
0: ಹಾಡಿ.

0: ಓಹೋ,
1: ಮರ್ತೋಗ್ತಾ ಉಂಟು ಅನ್ನುವಂಥದ್ದು ಹಾಡು ಉಂಟ ಅಂತ ನನಗೆ ಒಂದು ದಿವಸ ಎಲ್ಲ ಡೌಟ್ ಬಂದ್ಬಿಡ್ತು.
2: ಅಲ್ಲ ಅಮ್ಮಣ್ಣಿಯವರೇ, ಮತ್ತೆ ಹಾಡಿ, ಮತ್ತೆ ಹಾಡಿ ಹಾಡಿ ಹಾಡಿ. ಗೆ ಅಂತ ಕೊಟ್ಟಿದ್ದೀರ, ಸಾಕು ಬಿಡಿ. ನಿನ್ನ ಆಗಮನ ದಿನ ನಾ ಅಕ್ಷರವನ್ನ ಕೊಟ್ಟಿದ್ದೀರಿ ಅಮ್ಮಣ್ಣಿಯವ್ರೆ. ನೋಡಿದ್ರ ಮತ್ತೆ ಪ್ರಯತ್ನ ಮಾಡಿದ್ರಿ, ಸಕ್ಸಸ್ ಆಯ್ತು. ಧನ್ಯವಾದ. ಹಲೋ ಹಲೋ ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಕರೆಯಲ್ಲಿ ಕಡಿತ ಆಗಿದೆ?
3: ಹಲೋ
4: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಅಬೂಬಕರ್ ಪೆರಾಜ್ ಅವರೇ. ಕೇಳ್ತಾ ಇದ್ದೀರಲ್ಲ ಕಾರ್ಯಕ್ರಮನ? ಕೇಳ್ತಾ ಇದ್ದೀನಿ ಅಂತ ಒಂದು ಸಂಶಯದಲ್ಲಿ ಹೇಳ್ತಾ ಇದ್ದೀರಾ. ಯಾವ ಅಕ್ಷರ ಗೊತ್ತಾಯ್ತಾ?
3: ಸ್ವಲ್ಪ ಟೌನಲ್ಲಿ ಇದ್ದೀನಿ.
4: ಅಕ್ಷರ ಯಾವುದು ಗೊತ್ತಾಯ್ತಾ? ನಾ. ನಾನಾ, ನೀ, ನೀನು.
1: ಪ್ರೀತಿ ಹೃದಯ ಭಾರ ಹಾಡ್ಬೇಕು. ನೀವು ಹಾಡಿ ಹಾಡಿದ್ನ ಹಾಡಿದ್ರು ಅಲ್ಲ, ಆಕಾಶವಾಣಿ ನಿಮ್ಗೆ ಸಹಾಯ ಮಾಡ್ತು ಅಷ್ಟೇ. ಮತ್ತೆ ಪ್ರಯತ್ನ ಮಾಡಿ ಅಬೂಬಕರ್ ಅವ್ರೆ. ಹೇಳಿ ನಿಧಾನಕ್ಕೆ, ನಿಮ್ಮ ಮನಸ್ಸಿಗೂ ಒಂದು ಸ್ವಾತಂತ್ರ್ಯ ಇದೆಯಲ್ಲ. ಸಾಕು ಅಂತೀರಾ? ಧನ್ಯವಾದ. ಮನಸ್ಸಿಗೆ ಕಸಿವಿಸಿ ಮಾಡ್ಕೊಳ್ಬೇಡಿ ದಯವಿಟ್ಟು. ನಮಸ್ಕಾರ.
4: ಹಲೋ ಹಲೋ
5: ಹಲೋ,
4: ನಮಸ್ತೆ. ಈಗ ಕೇಳ್ತಾ ಇದ್ದೀರಲ್ಲ, ಯಾವ ಅಕ್ಷರ
5: ಗೊತ್ತಿಲ್ಲ?
4: ಗೊತ್ತಿಲ್ಲ ಅಕ್ಷರ ಇಲ್ಲ, ರಾ ಅಕ್ಷರ ಇದೆ. ಹೌದು, ಹೇಳಿ ನೋಡೋಣ. ರಾ ಇಂದ ನಿಮ್ಮ ಹೆಸರು?
5: ನನ್ನ ಹೆಸರು ಪುಷ್ಪ.
4: ಊರು?
5: ಪುತ್ತೂರು ಈಶ್ವರ ಮಂಗಲ.
4: ಪುತ್ತೂರು ಈಶ್ವರ ಮಂಗಲದ ಪುಷ್ಪ ಅವರ. ಸರಿ, ರಾ ಅಕ್ಷರದಿಂದ ಹೇಳ್ತೀರಾ ಈಗ ಹಾಡನ್ನ? ರಾ
1: ಅಲ್ಲ, ಯಾವ ಹಾಡದು? ಅಲ್ಲ, ಇದು ಚಿತ್ರಗೀತೆಗಳನ್ನ ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಪ್ರಯತ್ನ ಮಾಡಬಹುದಾ?
5: ರಾಗ ಪ್ರೇಮ ಆಯ್ತು.
1: ಗ ಎರಡೇ ಸಾಲ ಹೇಳಿದ್ರಿ. ಧನ್ಯವಾದ. ಗ ಅಕ್ಷರವನ್ನು ಕೊಟ್ಟಿದ್ದೀರಾ.
5: ಥ್ಯಾಂಕ್ ಯು.
4: ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸ್ವರ ಸಾಂಗತ್ಯ.
1: ಸಮಯ
4: ಈಗ 11:32.
6: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಹಲೋ ಹಲೋ, ನಮಸ್ಕಾರ.
7: ನಮಸ್ತೆ, ನಾನು ಮಡಿಕೇರಿಯಿಂದ ನಿರ್ಮಲ ಮ್ಯಾಮ್.
1: ನಿರ್ಮಲ ಅವರೇ ಸ್ವಾಗತ.

0: ಕಾರ್ಯಕ್ರಮಕ್ಕೆ
1: ಮಡಿಕೇರಿಯಿಂದ ನಿರ್ಮಲ ಅವರ?
2: ಹೌದು.
0: ಈಗ ಗ ಅಕ್ಷರದಿಂದ ಹೇಳಬೇಕು.
2: ಒಂದೇ ಲೈನ್ ಆಡೋದು,
0: ಒಂದೇ ಸಾಲ ಹೇಳಿ.
2: ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ್ನ
0: ಹೇಳ್ತಾ ಇದ್ದೀರಾ, ಯಾಕೆ ಹಾಡಲ್ವಾ ನೀವು?
2: ಅಂದ್ರೆ ಹಾಡ್ತೇವೆ ಮಮ್ಮಿ, ಈಗ ನಮಗೆ ಫಸ್ಟ್ ಕರೆ.
0: ಇದು ಆರಂಭದ ಕಾರ್ಯಕ್ರಮ ಆಗಿರೋದ್ರಿಂದ ಒಂದೊಂದು ಸಾಲ ಹಾಡ್ತಾ ಇದ್ದೀರಾ,
1: ಸಂತೋಷಕ್ಕೆ ಬರ್ತಾ ಇಲ್ಲ.
0: ಯಾವ ಅಕ್ಷರ ಹೇಳಿ ನಿರ್ಮಲ ಅವರೇ?
2: ತನ್ನ
0: ನ ನಾ ಅಕ್ಷರ ಕೊಟ್ಟಿದ್ದಾರೆ. ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.
0: ನಾ ಅಕ್ಷರದಿಂದ ನಿರ್ಮಲ ಅವರು ಅಂತ್ಯಗೊಳಿಸಿದ್ದಾರೆ. ಈಗ ಒಂದು ನಾವು ಹೇಳಬಹುದು ಅವರಿಗೆ, ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಎರಡು ಸಾಲುಗಳನ್ನೇ ಹಾಡಿದ್ರು ಕೂಡ ಬಹಳ ಸುಂದರವಾಗಿ ಹಾಡಬಹುದು. ಯಾವುದಾದ್ರೂ ಇದು ಆರಂಭದ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಉತ್ಸಾಹ ಜಾಸ್ತಿ, ಮಳೆ ಬೇರೆ ಬರ್ತಾ ಇದೆ, ಜವಾಬ್ದಾರಿ ಜಾಸ್ತಿ ಅಲ್ವಾ, ಕೇರ್ ತಗೊಳ್ಬೇಕು ಹೆಲ್ತ್ ಬಗ್ಗೆ.
1: ಹಲೋ,
0: ಮಾಡಿದ್ದಾರೆ,
1: ಕರೆ ಬರ್ತಾ ಇದೆ ನೋಡೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾವು ಕೊಟ್ಟೂರಿನಿಂದ ಪ್ರೀತು.
0: ಪ್ರೀತು ಅವರೇ ನಮಸ್ಕಾರ.
3: ನಮಸ್ತೆ ಮೇಡಮ್.
0: ಹೊಸ ಶ್ರೋತೃನ?
3: ಇಲ್ಲ ಮೇಡಮ್, ನಾ ಕರೆ ಮಾಡ್ತಾ ಇದ್ದೆ.
0: ಖುಷಿ ಇಲ್ವಲ್ಲ ಯಾಕೆ ಇವತ್ತು, ಮಳೆ ಬರ್ತಾ ಇದೆ, ಇಬ್ಬನಿಯಿಂದ ತೊಯ್ದು ಬಿಟ್ಟಿದೆ.
3: ಇಲ್ಲ ಮೇಡಮ್, ಖುಷಿಲೇ ಇದ್ದೀವಿ.
0: ಈಗ ಗ ಅಕ್ಷರ ಕೊಟ್ಟಿದ್ದಾರೆ.
3: ಒಂದ್ ನಿಮಿಷ ಮೇಡಮ್, ನಮ್ ಗೆಳತಿ ಹಾಡ್ತಾರಂತೆ, ಕೊಡ್ತೀನಿ ಅವ್ರಿಗೆ.
0: ಕೊಡಿ ಕೊಡಿ, ಒಂದು ನಿಮಿಷ.
1: ಗೆಳತಿಯ ಹೆಸರೇನು?
0: ಸೆಕೆಂಡ್.
4: ಹಲೋ,
1: ಗೆಳತಿಯ ಹೆಸರೇನು?
4: ಜಯಮ್ಮ ಅಂತ ಮೇಡಮ್.
1: ಜಯಮ್ಮ?
4: ಹೌದು ಮೇಡಮ್.
0: ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು?
4: ಮೇಡಮ್, ನಾನು ಮನೇಲಿದ್ದೀನಿ ಮೇಡಮ್.
0: ವೆರಿ ಗುಡ್. ಮನೆಯಲ್ಲಿದ್ರು ಕೂಡ ಸುರಕ್ಷತೆ ಜಾಸ್ತಿ ಅಲ್ವಾ?
4: ಹೌದು ಮೇಡಮ್.
0: ಎಲ್ಲದರಲ್ಲೂ ಸುರಕ್ಷತೆ ಅಂದ್ರೆ ಬೇರೆ ಅರ್ಥ ಅಲ್ಲ. ಹಾಡುಗಾರಿಕೆಗೆ ಸಾಕಷ್ಟು ಸಮಯ ಹಾಕಬಹುದು ಅಂತ, ಮನಸ್ಸಿಗೆ ಸುರಕ್ಷತೆ ಅಂತ. ಗ ಅಕ್ಷರದಿಂದ ಹೇಳಿ.
4: ಯಾವ್ದು ಮೇಡಮ್?
0: ಗ
4: ಗ ಮೇಡಮ್. ಎರಡನೇ ಅಕ್ಷರ ಬರ್ಬೋದಾ, ಮೊದಲನೇ ಅಕ್ಷರ ಬರ್ಬೋದಾ ಮೇಡಮ್?
1: ಮೊದಲನೇ ಅಕ್ಷರ ಗಾದಿಂದ ಪ್ರಾರಂಭ ಆಗುವಂತದ್ದೇ ಅಂತ್ಯಾಕ್ಷರಿ ಅಲ್ವಾ?
4: ಮೊದಲಿಂದ ಅಕ್ಷರ ಪ್ರಾರಂಭ ಮಾಡ್ಬೇಕಾ?
0: ಅದೇ ಅಂತ್ಯಾಕ್ಷರಿ ಅಲ್ವಾ?
4: ಆಯ್ತು, ಓಕೆ ಮೇಡಮ್.
0: ಹಾಡಲ್ವಾ
4: ಮೇಡಮ್? ಇದು ಫಸ್ಟ್ ಲೈನ್ ಸ್ವಲ್ಪ ತಪ್ಪಾಗಿದೆ, ಚಮಚಿ
0: ಹಾಡಿ.
4: ಗಾಕ್ಷರ ತಕ್ಷಣಕ್ಕೆ ಯಾವ್ದು ಸಿಗುತ್ತೆ
0: ಮೇಡಮ್?
1: ಹೇಳ್ಕೊಡುವ ಹಾಗೆ ಇಲ್ಲ ಮೇಡಮ್, ಅದು ಅವರೇ ಹಾಡಬೇಕು.
4: ಅಲ್ಲ, ಹೇಳ್ಕೊಡ್ಬೇಡಿ, ನಾನು ಹಾಡ್ತೀನಿ
0: ನೋಡಿ.
4: ಇದು ಫಸ್ಟ್ ಟೈಮ್ ಅಲ್ವಾ,
0: ಅದಕ್ಕೆ ಉತ್ತರ ಕೊಟ್ರು ನೋಡಿ ಅವರು.
4: ಮೇಡಮ್

0: ನಾ
1: ಹೌದು ಮೇಡಮ್.
2: ನೀವು ಹಾಡಿದ್ದು ಸರಿ ಇದೆ. ಯಾಕೆ ಗೊತ್ತಾ, ನಮ್ಮ ಮಡಿಕೇರಿಯ ವಾತಾವರಣ ಹಾಗೆ ಇದೆ. ಗಗನವು ಎಲ್ಲೋ,
0: ಭೂಮಿಯು ಇಲ್ಲೋ,
2: ಎರಡೂ ಕಾಣ್ತಾ ಇಲ್ಲ, ಎಲ್ಲ ಕಡೆ ಹಿಮ ತುಂಬಿ ಹೋಗಿದೆ. ಮಂಜು ಮಂಜಿನ ನಗರಿ ಮಡಿಕೇರಿ ಆಗಿದೆ ಈಗ. ಅಲ್ಲ
0: ಈಗ ಗ ಅಕ್ಷರ ಕೊಟ್ಟಿದ್ದಾರಲ್ಲ.
2: ಹೌದು,
0: ನಾ ನಾ.
1: ಹೌದು ಮೇಡಮ್.
0: ಧನ್ಯವಾದ.
2: ಈಗ ನಮ್ಮ ಮಡಿಕೇರಿನ ನೋಡ್ತಾ ಇದ್ರೆ ಈ ಮಂಜಿನ ನಗರಿ ಮಡಿಕೇರಿ ಎಷ್ಟು ಚಂದ ಅಂತ ಅನಿಸ್ತದೆ.
0: ಅದೇ ಆರಂಭದಲ್ಲಿ ನಾವು ಹೇಳಿದ್ವಲ್ಲ, ಈಗ ರಸ್ತೆಯಲ್ಲಿ ಬಣ್ಣ ಬಣ್ಣದ ಛತ್ರಿಗಳು
2: ನೋಡೋದಕ್ಕೆ ನಾವು. ನಮ್ಮ
0: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗಿದೆ.
2: ಎಲ್ಲರೂ ಸಹ ಈಗ ನಮ್ಮ ಶ್ರೋತೃಗಳು ಎಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದಾರೆ.
0: ಈಗ ಕನ್ನಡದಲ್ಲಿ ವ್ಯಾಕರಣ ಇದೆಲ್ಲ, ಈಗ ಕರೆ ಬಂದಿದೆ.
2: ಹಲೋ, ಹಲೋ.
0: ಇಲ್ಲ, ಈಗ ಅವ್ರೇನ್ ಮಾಡಬೇಕು ಅಂತಂದ್ರೆ ಎಲ್ಲ ಅಕ್ಷರಗಳಿಂದನು ಅವರು ಹಾಡುಗಳನ್ನ ಕಲಿತಾ ಹೋದ್ರೆ ತಕ್ಷಣ ಮಡಿಕೇರಿ ಆಕಾಶವಾಣಿ ಏನು ಅಕ್ಷರ ಕೊಡುತ್ತೆ ಅದನ್ನ ನೋಡ್ಕೊಂಡು ಹೇಳ್ಬಿಡ್ಬೋದು.
2: ನೋಡೋಣ ಇಲ್ಲಿ ನಾವೀಗ ಯಾರು ನಮ್ಮ ಜೊತೆ ಇದ್ದಾರೆ ಅಂತ. ಹಲೋ,
3: ಹಲೋ,
2: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ಮಡಿಕೇರಿಯಿಂದ ಯಾನಿ ಅಂತ.
2: ಮಡಿಕೇರಿಯಿಂದ
3: ಯಾನಿ.
2: ಯಾನಿ,
3: ಹೌದು.
2: ಯಾವ ಅಕ್ಷರ ಗೊತ್ತಾಯ್ತಾ ನಿಮಗೆ ಯಾನಿ ಅವರೇ?
3: ನಾನಾ?
0: ನಾ. ಹಾಡ್ತೀರಾ?
3: ಸ್ವಲ್ಪ ಹಾಡ್ತೀನಿ. ಸ್ವಲ್ಪ ಹಾಡ್ತೀನಿ ಮೇಡಮ್.
0: ಸ್ವಲ್ಪ ಹಾಡಿ, ಒಂದೇ ಸಲ ಹಾಡಿ.

0: ಪರಿದಾದ ಮನದಲ್ಲಿ
1: ಅಲ್ಲ, ಚೆನ್ನಾಗಿ ಹಾಡಿದ್ದೀರಾ, ಚೆನ್ನಾಗಿ ಹಾಡಿದ್ದೀರಾ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಗ ಅಕ್ಷರ ಕೊಟ್ಟಿದ್ದೀರಾ, ಧನ್ಯವಾದ.
2: ಈಗ ನಮ್ಮಲ್ಲಿ ಹೆಚ್ಚಾಗಿ ಅಂತ್ಯಕ್ಷರ ಇಡೋ ಗ ಯ ನ ಲ, ಇವಳೇ ಪುನರಾವರ್ತನೆ ಆಗ್ತಾ ಇರ್ತದಲ್ಲ ಕೊನೆಯಲ್ಲಿ.
1: ಅಮ್ಮ ಅಂತ ಬಂದಾಗ ಮಾ ಬರುತ್ತೆ, ಇವಳೇ ಅಂತ ಬಂದಾಗ ಲಾ ಬರುತ್ತೆ, ಇವನೇ ಅಂದಾಗ ನಾ ಬರುತ್ತೆ. ಆದ್ರೂ ಈಗ ನಾನೇ ಅಂತ್ಯಕ್ಷರಿಲಿ ಭಾಗವಹಿಸ್ಬೇಕು ಅಂದ್ರೆ ಒಂದಷ್ಟು ಹಾಡುಗಳನ್ನ ಅಕ್ಷರಗಳಲ್ಲಿ ನಾನು, ಯಾಕೆಂದ್ರೆ ಸಿಕ್ಕಿರೋ ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು, ಹಾಡುವಂತಹ ಅವಕಾಶವನ್ನ. ಯಾಕೆಂದ್ರೆ ಸಾಕಷ್ಟು ಶ್ರೋತೃಗಳು ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ಅವರಿಗೆ ನಾವು ಪರಿಚಯ ಆಗ್ತೀವಿ, ನಮ್ಮ ಮನಸ್ಸಿಗೂ ಕೂಡ ಆನಂದ ಆಗುತ್ತೆ, ಉಲ್ಲಾಸ ಉತ್ಸಾಹ ಸದಾ ಕಾಲ ಇರಬೇಕು. ನೋಡಿ, ಇವತ್ತು ಭಾಗವಹಿಸಿರೋರು ಹಾಡ್ತಾನೇ ಇರ್ತಾರೆ, ಈ ಕ್ಷಣದಿಂದ ಹಾಡ್ತಾ ಇರ್ತಾರೆ. ಈಗ ಕೆಲವೊಂದಿನ ಸಣ್ಣ ತಪ್ಪುಗಳಾಗಿರುವಾಗ ಅವರು ಅನ್ಕೊಳ್ತಾರೆ, ನೆಕ್ಸ್ಟ್ ನಾವು ಕರೆ ಸಿಕ್ಕಿದಾಗ ನಾನು ತಪ್ಪಿಲ್ಲದೆ ಹಾಡಬೇಕು ಅಂತ ಸಾಕಷ್ಟು ಸಂಕಲ್ಪಗಳು ಅವರಲ್ಲಿ ಮೂಡುತ್ತೆ ಅಂತ
2: ಅಭ್ಯಾಸವನ್ನು ಸಹ ಮಾಡ್ತಾರೆ. ಹಾಡುವಂತಹ ಅಭ್ಯಾಸಗಳು, ಯಾಕಂದ್ರೆ ನಾವೀಗ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳ್ತೀವಿ.
1: ಹೌದು ಹೌದು ಹೌದು ಹೌದು,
2: ಪ್ರತಿಯೊಬ್ಬರು ಹಾಡನ್ನ ಹಾಡಿಯೇ ಆಡ್ತಾರೆ. ನಾವು ಹೇಳ್ತೀವಿ ಅವ್ರು ಹಾಡಲ್ಲ ಅಂತ.
1: ನೋಡಿ, ಹಾಡೋದ್ರಿಂದ ಒಂದ್ ರೀತಿ ನಾವು ಯಾವುದೋ ಲೋಕಕ್ಕೆ ಹೊರಟೋಗ್ತೀವಿ, ನಮ್ಗಿಷ್ಟವಾದ ಹಾಡು
2: ಖಂಡಿತ
1: ಅಲ್ವಾ. ಆ ಒಂದು ನಮ್ಗೆ ಸಂಗೀತ ಬರದೇ ಇರಬಹುದು, ಆದರೆ ನಾವು ಹಾಡುವಾಗ ಹಾಡನ್ನ ಕಲಿತು ನಾವು ಯಾವುದೋ ಲೋಕಕ್ಕೆ ಹೋಗಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ತೀವಿ.
2: ರೇಡಿಯೋದಲ್ಲಿ ಈಗ ಬರುವಾಗ ಆ ಹಾಡುಗಳ ಜೊತೆ ಕೇಳುವಾಗ ನಮಗೆ ಅನ್ಸೋದು ನಾವೇ ಮುಳುಗಿ ಹೋಗ್ತೀವಿ.
1: ಹೌದು ಹೌದು.
2: ಹಲೋ,
3: ಹಲೋ,
2: ನಮಸ್ತೆ. ಎಲ್ಲಿಂದ?
3: ನಾನು
2: ಸಿದ್ದಾಪುರದಿಂದ. ನಿಮ್ಮ ಧ್ವನಿ ಸ್ವಲ್ಪ ಏನೋ ಸರಿಯಾಗಿ ಕೇಳ್ತಾ ಇಲ್ಲ. ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಳ್ತೀರಾ?
3: ನೆಟ್ವರ್ಕ್
2: ಹೇಳಿ, ಯಾರಿಗ?
3: ನಾ ಕನ್ನಡಿಗ ಅಂತ ಹೇಳಿ.
1: ನಿಮ್ ಹೆಸರು ಹೇಳಿ.
3: ಟಾಮಿ ಥಾಮಸ್ ಅಂತ. ಅದರ ಕಾವ್ಯನಾಮ
2: ಟಾಮಿ ಥಾಮಸ್.
1: ಈಗ ನಾ ಗ ಅಕ್ಷರದಿಂದ ಅಂತ್ಯ ಆಗಿದೆ.
3: ಗ ಅಕ್ಷರ
1: ಗ ಗ ಗಂಟೆ
3: ಗಂಟೆ ಗ
1: ಅಲ್ಲ ಗ ಗಂಟೆ ಗಮನ
3: ಗ. ಅದಾಡ್ಬೋದಾ?
1: ಅಲ್ಲ, ಭಕ್ತಿ ಗೀತೆ ಆಯ್ತು ಅದು.
2: ಚಿತ್ರಗೀತೆಗಳು ನಿಮಗೆ ತುಂಬಾ ಇದೆ ನೋಡಿ, ಒಂದ್ ಸೆಕೆಂಡ್ ನೀವು ಯೋಚನೆ ಮಾಡಿ, ಸಿಗ್ತದೆ.
1: ಹಾಡಿ ಹಾಡಿ
2: ಹಾಡ್ತಿದ್ದೀರಲ್ಲ,
1: ಹಾಡಿ.
2: ಅಲ್ಲ, ಕಾಂಪಿಟೇಷನ್ ಅಲ್ಲಿ ನಾವು ಹೇಳ್ತೀವಿ ಹಾಡಿದನ್ನ ಹಾಡಬಾರದು ಅಂತ, ಆದ್ರೆ ಆಕಾಶವಾಣಿಲಿ ನೀವು ಹಾಡಬಹುದು.
1: ಹಾಡಿ.
3: ಗಗನವು ಎಲ್ಲೋ ಸೂರ್ಯನೆಲ್ಲೋ ಎಲ್ಲೋ
1: ಭೂಮಿಯು ಎಲ್ಲೋ ಅಂತ
2: ಆಗ್ಲಿ. ಹಾಡುವಾಗ ನಿಮಗೊಂದು ನಗು ಅಂತಲ್ಲ, ಸಂತೋಷ ಆಯ್ತಲ್ಲ.
1: ಅಲ್ಲ, ಆದಾಗ್ಯೂ ಆದಾಗ್ಯೂ ಒಂದು ಆಕಾಶವಾಣಿ ಹೇಳೋಕೆ ಬಯಸುತ್ತೆ. ಒಂದು ಕಾರ್ಯಕ್ರಮ ಅಂದಾಗ ಒಂದು ನಿಯಮ ಇರುತ್ತೆ. ಈಗ ಆರಂಭದಲ್ಲಿ ನಾವು ಹೇಳದ್ವಲ್ವಾ, ಇದು ಆರಂಭದ ಕಾರ್ಯಕ್ರಮ, ಒಪ್ಕೊಳ್ಳೋಣ. ಆದಾಗ್ಯೂ ಕೂಡ ಹಾಡುಗಾರರಿಗೆ ಅವಕಾಶ, ಇದು ಹಾಡುಗಾರರಿಗೆ ವೇದಿಕೆ.
2: ಯಾವ ಅಕ್ಷರ ಕೊಟ್ಟರು?
1: ಯಾವ ಅಕ್ಷರ ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋಣ. ಯಾವ ಅಕ್ಷರ ಬಂತು?
3: ಕಾರ್ಯಕ್ರಮ ಪ್ರಾರಂಭ
1: ಮಾಡಿದೀರಾ? ಹೌದು ಹೌದು. ನೋಡಿ, ನೀವು ನೀವು ಗ ಅಕ್ಷರದಿಂದ
3: ಧನ್ಯವಾದಗಳು.
1: ಮುಂದಿನ ಕಾರ್ಯಕ್ರಮ ಮುಂದಿನ ಹೊಸ ಕಾರ್ಯಕ್ರಮಗಳಲ್ಲಿ ನಾವು ವೈವಿಧ್ಯವಾದ ಹಾಡುಗಳನ್ನ ಹಾಡೋದಿಕ್ಕೆ ಒಂದು ಅವಕಾಶ ಕಲ್ಪಿಸುವಂತಹ ವೇದಿಕೆಯನ್ನು ಕೂಡ ಪ್ರಸ್ತುತಪಡಿಸುವ ಯೋಜನೆ ಇದೆ. ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ ಹಾಡಬಹುದು ಅಂತಹ ಕಾರ್ಯಕ್ರಮಗಳಲ್ಲಿ.
3: ಒಳ್ಳೆ ಕಾರ್ಯಕ್ರಮ ನಿಮಗೆ ಶುಭವಾಗಲಿ, ಆಕಾಶವಾಣಿಗೆ ಶುಭವಾಗಲಿ, ನಿಮ್ಮ ಎಲ್ಲ ಅಲ್ಲಿರೋ ಎಲ್ಲ ಬಳಗದವರಿಗೆ ನನ್ನ ತುಂಬ ಅಭಿನಂದನೆಗಳು. ಧನ್ಯವಾದ.
1: ನಮಸ್ಕಾರ.
3: ಧನ್ಯವಾದ.
2: ಅವ್ರು ಹೇಳಿದ್ರು ಯಾವ ಅಕ್ಷರ ಅಂತ ನನಗೆ ಗೊತ್ತಾಗ್ಲಿಲ್ಲ.
1: ಅಲ್ಲ, ಅವ್ರು ಹಾಡಿದ್ದು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತ. ಒಂದು ಅರಿಯೇನಾ
2: ನಾ ಹಾಗಾದ್ರೆ ನಾಗೆ

0: ಬಂತು ಅಲ್ಲ. ಹಲೋ ಹಲೋ
1: ಹಲೋ,
0: ಹಾ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಹಲೋ, ಬಿಳಿಗೆರೆಯಿಂದ ಮೋಹಿನಿ ಅಂತ.
2: ಮೋಹಿನಿ ಅವರೇ, ಹಾಡು ಶುರು ಮಾಡ್ತೀರಾ? ನಾಯಿಂದ
1: ಹಾಡು ಹೆಸರು ಗೊತ್ತಾಗಿಲ್ಲ. ನಾನು ಒಂದಾದ ಮೇಲೆ ಹೀಗೇ ದೂರ ಹೋಗುವೆ, ಕಣ್ಣಲ್ಲಿ ಕರೆದು ಮನದಲ್ಲಿ ನೆನೆದು ಹೀಗೇ ದೂರ ಹೋಗುವೆ. ಹಾಡು ಕ್ಲಿಯರ್ ಇದೆ ಗೊತ್ತಿಲ್ಲ, ಗೊತ್ತಿರುವಾಗ ಆಡಿದ್ವಿ.
2: ಆದಾಗ್ಯೂ ಕೂಡ ಪ್ರಯತ್ನ ಮಾಡಿದ್ದೀರಿ.
1: ಹೌದು,
2: ಸಾಹಿತ್ಯವನ್ನ ಬದಲಿಸಬಾರದು, ಹಾಡುವ ಒಂದು
1: ಹಾಡುವ ಅದರಿಂದ ಸ್ವಲ್ಪ
2: ಇಲ್ಲ. ಚೆನ್ನಾಗಿ ಹಾಡಿದ್ದೀರಿ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ಈಗ ಈ ಕಾರ್ಯಕ್ರಮದ ನಡುವೆ ಮುಂದಿನ ಕಾರ್ಯಕ್ರಮಗಳೇನು ಅಂತ ಒಂದು ನೋಟ.
0: ನಮ್ಮ ನಿಲಯದ ಬೆಂಗಳೂರು ನಿಲಯದ
2: ಬೆಂಗಳೂರು
0: ಕಾರ್ಯಕ್ರಮ 12:05 ವನಿತಾ ವಿಹಾರದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಆಗಲಿದೆ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. ಹಾಗೆ ಇನ್ನೊಂದು ಮುಖ್ಯವಾಗಿ ನೋಡಿ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ಅತೀರ ಎಸ್ ರವಿ ಮತ್ತು ಡಾಕ್ಟರ್ ಸುರೇಶ್ ನೆಗಲಗುಳ್ಳಿ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಂತರ ನಮ್ಮ ನಿಲಯದಿಂದ 1:20 ಅಮರ ಧ್ವನಿ ವೀಕೆಂಡ್ ವಿತ್ ಸ್ಟಾರ್ಸ್, ಖ್ಯಾತ ನಟಿ ಪ್ರೇಮಾ ಅವರೊಂದಿಗೆ ಸಂವಾದ. ಇವರನ್ನ ಮಾತನಾಡಿಸ್ತಾ ಇದ್ದಾರೆ ದಿಗ್ವಿಜಯ್ ಬಿ. ಹಾಗೆ ಪ್ರಚಲಿತ ಇದೆ 1:40. ಈಗ ಕರೆ ಯಾರ್ದಿದೆ ನೋಡೋಣ. ಹಲೋ,
2: ಕರೆಯಲ್ಲಿ ಕಡಿತ ಆಗಿದೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳೋಣ. 2281129, ಮತ್ತೊಂದು ದೂರವಾಣಿ ಸಂಖ್ಯೆ 2285558, ಕೋಡ್ ಸಂಖ್ಯೆ 08272. ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗ್ತಾ ಇದೆ.
0: ನೋಡಿ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹೌದು,
0: ನಮಗೆ ಬೇಕೇ ಬೇಕು ಈ ಅಂತ್ಯಾಕ್ಷರಿ. ಹಾಗಾಗಿ
2: ಪ್ರತಿಯೊಬ್ಬರು ಹಾಡುತ್ತಾರೆ. ನೀವು ಆರಂಭದಲ್ಲಿ ಒಂದು ಪದ ಹೇಳಿದ್ರಿ, ಗುನುಗುನಿಸೋದು ಅಂತ.
0: ಹೌದು
2: ಅಲ್ವಾ, ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಕೂಡ ನಾವು ಹಾಡ್ತಾ ಹೋಗ್ತೀವಿ. ಈಗ ಇತ್ತೀಚೆಗೆ ಮೊಬೈಲ್ ಕಿವಿಗೆ ಇದನ್ನ ಹಾಕೊಂಡ್ಬಿಟ್ಟು, ಹೆಡ್ಫೋನ್ ಹಾಕೊಂಡ್ಬಿಟ್ಟು, ಏನು ವಾಹನಗಳು ಬರುತ್ತೆ, ಯಾರಿದ್ದಾರೆ, ಏನು ಏನಿಲ್ಲ, ಹಾಡ್ತಾ ಹೋಗ್ತಾ ಇರ್ತಾರೆ. ಆಗುವಂತಹ ಅಪಘಾತಗಳಿಗೆ ಕಾರಣ ಯಾರು?
0: ಅದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆ ರೀತಿಯ ಹಾಡುಗಾರಿಕೆ ಬೇಡ. ಆದರೆ ಸಂತೋಷ ಕೊಡೋದು ಹೇಗೆ ಅಂದ್ರೆ, ನಾವೀಗ ರಸ್ತೆಯಲ್ಲಿ ವಾಹನದಲ್ಲಿ ಇರ್ಬೋದು ಅಥವಾ ನಡ್ಕೊಂಡು ಇರ್ಬೋದು, ಈ ಕೊಡಗಿನ ಸೌಂದರ್ಯ ನೋಡಿದಾಗ ಹಾಡು ತಾನಾಗೆ ಹೊರಹೊಮ್ಮುತ್ತೆ.
2: ಹೌದು ಹೌದು ಹೌದು.
0: ಹಲೋ
2: ನಮಸ್ತೆ, ಯಾರು, ಎಲ್ಲಿಂದ?
0: ಪವಿತ್ರ, ಮಡಿಕೇರಿಯಿಂದ.
2: ಯಾವ ಅಕ್ಷರದಿಂದ ಅಂತ್ಯ ಆಗಿದೆ ಗೊತ್ತಾಯ್ತಾ? ವಾ
1: ಗೊತ್ತಾಗ್ಲಿಲ್ಲ ಮೇಡಮ್, ನಾನು ಕಾಲ್ ಮಾಡ್ತಾ ಇದ್ದೆ.
2: ವಾ ವೇ ವಿ
1: ವಾ ಅಕ್ಷರದಿಂದ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಚಣಗೆ, ಗೆಲುವಿನ ಬಂಗಾರಿಗೆ ಸೊಬಗಿನ ತಿಂಗಾರಿಗೆ ವಂದನೆ ವಂದನೆ.
2: ಎಷ್ಟು ಸಾರಿ ಹಾಡ್ತೀರಿ ಮನೆಯಲ್ಲಿ?
1: ಮನೇಲಿ ಹಾಡ್ತಾ ಇರ್ತೀವಿ ಮೇಡಮ್.
2: ನೋಡಿದ್ರಾ, ಹಾ, ಕರೆ ಸಿಕ್ಕಿದಾಗ ನೀವು ಅವಕಾಶವನ್ನ ಬಳಸ್ಕೊಂಡಿದ್ದೀರಾ?
1: ಹೌದು ಮೇಡಮ್, ತುಂಬಾ ಟ್ರೈ ಮಾಡ್ತಾ ಇದ್ದೆ.
2: ಹಾ, ಧನ್ಯವಾದ. ನಾ ಅಕ್ಷರವನ್ನ ಕೊಟ್ಟಿದ್ದೀರಾ? ನೇ.
1: ಹಾ,
2: ನಮಸ್ಕಾರ.
0: ಈಗ ಅವ್ರು ಹೇಳಿದ್ರು ನೋಡಿ, ಹಾಡನ್ನ ಹಾಡದಿದ್ದವ್ರಿಗೂ ಹಾಡ್ತಾ ಇರೋರ್ಗೂ ವ್ಯತ್ಯಾಸಗಳು ಗೊತ್ತಾಗ್ತದೆ. ಹಲೋ,
1: ಹಲೋ,
0: ನಮಸ್ತೆ
1: ಮೇಡಮ್. ನಾನು ಬೊಟ್ಟೋಳಂಡ ನಿವ್ಯಾ ದೇವಯ್ಯ,
0: ಮಡಿಕೇರಿ ಅಡ್ರೆಸ್ ಹೇಳಿದ್ರು. ಬೊಟ್ಟೋಳಂಡ ದಿವ್ಯಾ,
2: ಧನ್ಯವಾದ ನಿಮ್ಮ ಪರಿಚಯಕ್ಕೆ. ನಾ ಅಕ್ಷರ, ನಾ
1: ಅಲ್ವಾ?
2: ನಾ ನೇ ನಿ.
1: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ದಾರಿ ಒಲಿದೊಲಿದು ಬಾರಿ
2: ಅನನ್ನಾತ್ಮ. ಹೇಳಿ, ಯಾಕೆ ಮರ್ತ್ಬಿಟ್ರಾ?
0: ಹಲೋ ಹಲೋ
2: ಹಲೋ, ಕರೆಯಲ್ಲಿ ಕಡಿತ ಆಗಿದೆ.
0: ನೀವೇ ಒಂದು ಲೈನ್ ಅನ್ನ ಹಾಡಿಬಿಡಿ ಮೇಡಮ್, ಅವ್ರು ಹೇಳಿದ್ರಲ್ಲ ಹಾಡನ್ನ, ಆವಾಗ ನಮಗೆ ಕೊನೆ ಅಕ್ಷರ ಬರ್ತದೆ.
2: ಅದಷ್ಟು ನೋಡಿ, ನಮ್ಮ ಶ್ರೋ

0: ಗೋಸ್ಕರ ಇಷ್ಟು ಬೇಗ ಹಾಡ್ತಾರೆ, ನಮಗೆ ಬರ್ಬೇಕಲ್ಲ ಅದು. ಖಂಡಿತ ಸಾಧ್ಯ ಇಲ್ಲ, ಬೇರೆಯವ್ರನ್ನ ನಾವು ನೋಡ.
1: ಹಲೋ ಹಲೋ, ನಮಸ್ತೆ. ಫೋನ್ ಕನೆಕ್ಟ್ ಆಗೋದಿಲ್ಲ, ಈ ಕಷ್ಟ ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ತುಂಬಾ
0: ನನ್ನ ಪ್ರಾಣ ಎಂದೆಂದು ಅಂತ
1: ಪೂರ್ತಿ ಲೈನ್ ಅನ್ನು ಮಾಡಿ ಮ್ಯಾಮ್.
0: ಅಕ್ಷರದಿಂದ ಹಾಡ್ತಾರೆ. ಹಲೋ, ಅವ್ರಗಳಿಗಾಗಿರೋದಂದು. ಹಲೋ, ನಮಸ್ತೆ.
2: ಹಲೋ,
0: ಹೇಳಿ, ಯಾರು, ಎಲ್ಲಿಂದ?
2: ಸುರೇಶ್ ಅಂತ.
0: ಸುರೇಶ್ ಅವರೇ ನಮಸ್ಕಾರ. ಹಲೋ ಹಲೋ, ಏನ್ ಹೇಳಿ? ಇಲ್ಲ, ದ ಎಂದೆಂದು, ನನ್ನ ಆತ್ಮ ನನ್ನ ಪ್ರಾಣ ಎಂದೆಂದು ಅಂತ ಹಾಡ್ಬೇಕಿತ್ತು ಅವರು. ದ ಅಕ್ಷರ
1: ದಾದಾ ಎಷ್ಟು ಹಾಡಿದೆ ಗೊತ್ತದ ಅಲ್ಲಿ?
0: ಹೇಳಿ. ಅಷ್ಟೇನಾ? ಅಲ್ಲ, ಅದನ್ನ ಹಾಡಿ. ಅಲ್ಲ, ನೀವು ಸಾಹಿತ್ಯ ಓದ್ಬಿಟ್ರೆ ಈಗ ಹೊಸ ಕಾರ್ಯಕ್ರಮ ಆರಂಭ ಮಾಡ್ಬೇಕಾಗತ್ತೆ.
1: ಅವರು ಅವರ ಅನಿಸಿಕೆ ಏನು ಅಂದ್ರೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹಾಡ್ತೀನಿ ಅಂತ. ಯಾವ ಅಕ್ಷರ ಕೊಟ್ರಿ ಹಾಗಾದ್ರೆ ನೀವು?
0: ಅಲ್ಲ ಹೇಳಿ, ಈಗ ಹಾಡಿ.
2: ದೇವರು ವರನ ಕೊಟ್ರೆ ನಾನು ನಿನ್ನೆ ಪ್ರೀತಿಸುವೆ
0: ಅಂತ. ಅದನ್ನ ಹಾಡಿ.
1: ವಾ,
0: ಹಾಡಕ್ ಬರಲ್ವಾ ನೋಡಿ? ಈಗ ನೀವು ಸಾಹಿತ್ಯ ಕೊಟ್ಟಿದ್ದೀರಾ, ಆಕಾಶವಾಣಿ ಹಾಡುತ್ತೆ ಈಗ. ದೇವರು ವರವನು ಕೊಟ್ರೆ ನಾನಿನ್ನೆ ಪ್ರೀತಿಸುವೆ ಚೆಲುವೆ ಅಂತ. ಚೆಲುವೆಯನ್ನು ಬಿಟ್ಬಿಟ್ರಿ ನೀವು. ಮುಂದಿನ ಕರೆಯಲ್ಲಿ ಹಾಡಿ. ನಮಸ್ಕಾರ. ವಾ ಕೊಟ್ಟಿದ್ದಾರೆ ಅವರು.
1: ಕೋರುವೆ ಚೆಲುವೆ
0: ನೋಡಿ ಎಂತ ಮನಸ್ಸಿದೆ ಅಂದ್ರೆ, ಕರೆ ಸಿಕ್ಕದಾಗ ಸಾಹಿತ್ಯವನ್ನು ಕೂಡ ಕೊಡ್ತಾರೆ ನೋಡಿ, ನಾವೇ ಹಾಡ್ಬೇಕು ಅಂತ.
1: ಹೌದು, ಅದೊಂಥರ ಅವ್ರಿಗೆ ಒಂಥರ ಖುಷಿ ಕೊಡುವಂತ ವಿಷಯ. ಹಲೋ,
3: ನಮಸ್ಕಾರ ಮೇಡಮ್ ಅವ್ರ.
1: ನಮಸ್ಕಾರ. ಯಾರು?
3: ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕಿಂದ ರಮೇಶ್ ಶರಣರತ್ ಮಾತಾಡ್ತೇನ್ರಿ.
1: ಭಾರಿ ದೂರದಿಂದ ಕರೆ ಮಾಡಿದಿರಲ್ರಿ.
0: ವಾಯಿಂದ ಹೇಳ್ಬಿಡಿ.
3: ಕೇಳ್ತೇವ್ರಿ ಮೇಡಮ್ ನಾವು ಕಾರ್ಯಕ್ರಮ.
1: ಅಕ್ಷರ ವಾ ಗೊತ್ತಾಯ್ತಾ?
3: ವಾ ಅಕ್ಷರ ಬಂದೈತ್ರಿ ಮೇಡಮ್.
1: ಹೌದ್ರಿ, ಹಾಡ್ರಿ ನೋಡೋಣ.
3: ವಸಂತಕಾಲ ಹಾಡ್ಯಾರ ಅಂದ್ರಿ ಮೇಡಮ್?
0: ಇಲ್ಲ ಇಲ್ಲ, ಹಾಗೇನಿಲ್ಲ, ಹಾಡಿ.
3: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸ ಜೋಡಿ ಹೊಸಿಲಲ್ಲಿ ನಸು ನಾಚಿ ನಗುತ್ತಿರಲು, ನಿನ್ನಂದ ನಾ ಕಂಡು ಬೆರಗಾದೆನು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು.
0: ಕಾ ಅಕ್ಷರ ಕೊಟ್ಟಿದ್ದೀರಾ?
1: ಆದ್ರೆ ಏನಾದ್ರೂ ಹೇಳ್ರಿ, ಅಷ್ಟು ದೂರದಿಂದ ನೀವು ಕರೆ ಮಾಡಿದ್ ಎಷ್ಟು ಸ್ಪಷ್ಟವಾಗಿ ಕೇಳ್ತಿದಿರಲ್ರಿ.
0: ಅಣ್ಣ ಅವರ ಅಭಿಮಾನಿ ಅಂತ ಅನ್ಸತ್ತೆ.
1: ಹೀಗೆ ಕರೆ ಮಾಡ್ತಾ ಇರಿ.
3: ಕೇಳಿದ್ರಿ ಎಲ್ಲಾರು ಒಟ್ ಹಳೆ ಹಾಡ ಕೇಳುದು, ಹಳೆ ಹಾಡನ ಅಭ್ಯಾಸ ಮಾಡ್ಕೊಳ್ಳುದು.
0: ನೀವು ಅಭ್ಯಾಸ ಮಾಡಿರೋದಕ್ಕೆ ಹಾಡಿದೀರಾ?
3: ಬರೋದು ಅಣ್ಣವ್ರ ಹಾಡನ ರೀ ನೀವು.
0: ನೋಡಿ, ಅಣ್ಣವರ ಅಭಿಮಾನಿ, ಅಣ್ಣವರ ಹಾಡನ ನೆನಪಿಸಿದೀರಾ ಅಣ್ಣ ತಂಗಿ.
3: ಮೊದಲನೇದು ರೇಡಿಯೋ ಅಭಿಮಾನಿ ರೀ ಮೇಡಮ್.
0: ನಮಸ್ಕಾರ,
1: ಧನ್ಯವಾದಗಳು.
0: ಧನ್ಯವಾದ. ಈಗ ಮುಂದಿನ ಅಕ್ಷರ, ಮುಂದಿನ ಶ್ರೋತೃ ಕರೆಯನ್ನ ತಗೊಳ್ಳೋಣ. ಕಾ ಅಕ್ಷರ ಕೊಟ್ಟಿದ್ದೀರಿ.
1: ಹಲೋ
4: ಹಲೋ
0: ಹಲೋ, ನಮಸ್ತೆ ನಮಸ್ತೆ
4: ನಮಸ್ತೆ ಮೇಡಮ್.
0: ಕಾ ಅಕ್ಷರ ಕೊಟ್ಟಿದ್ದಾರೆ, ನಿಮ್ ಹೆಸರು ಹೇಳಿಲ್ಲ.
4: ನಾನು ದಿವ್ಯಾ.
0: ದಿವ್ಯಾ
4: ಬಾಯಾರು.
0: ದಿವ್ಯಾ ಎಲ್ಲಿಂದ?
4: ಬಾಯಾರು.
1: ಬಾಯಾರು
0: ಬಾಯಾರು ಇಂದ. ಈಗ ಅವರು ಅಕ್ಷರ ಕೊಟ್ಟಿದಾರಲ್ಲ,
1: ಅಕ್ಷರ ಗೊತ್ತಾಯ್ತಾ ನಿಮಗೆ?
0: ಕಾ
4: ಗೊತ್ತಾಯ್ತು. ಕಾ,
0: ಹ್ಮ್, ಹಾಡಿ. ಕಾಕಿ ಕೆ
4: ಹಲೋ.
1: ಹೇಗೆ ಹಾಡನ್ನ?
4: ಕಣ್ಣಲ್ಲಿ ಜ್ಯೋತಿ ತಂದವನು ನೀ, ನನ್ನಲ್ಲಿ ಪಿನ್ ತಂದವನು ನೀ, ನನ್ನ ಬಾಳದಲ್ಲಿ ಪ್ರೀತಿಸುವ ಬಾಡಲೆಯ ಕಣ್ಣಲ್ಲಿ ಜ್ಯೋತಿ ತಂದವನು ನೀ.

0: ನಾ ಅಕ್ಷರ ಕೊಟ್ಟಿದ್ದೀರಲ್ಲ ಕಡೆಯ ಅಕ್ಷರ. ದಿವ್ಯಾ ಅವರೇ ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ, ಚೆನ್ನಾಗಿ ಆಡಿದ್ದೀರಿ. ಹಲೋ ಹಲೋ, ನಮಸ್ತೆ.
1: ಹಲೋ
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ಶಾಂತಪ್ಪ, ಸೋಮವಾರಪೇಟೆ.
0: ಓ, ಮೊಟ್ಟ ಮೊದಲಿಗೆ ಕರೆ ಮಾಡಿ ಅದು ಕಡಿತಾ ಇತ್ತು ಅಂತ ಅನ್ಕೊಳ್ಳೋಣವಾ?
1: ಹೌದು.
0: ಹಾ, ಓ, ಹಾಗಾದ್ರೆ ನಿಮಗೆ ನಾ ಅಕ್ಷರ ಕೊಟ್ಟಿದ್ದಾರೆ ದಿವ್ಯಾ ಅವರು.
1: ನಾನು ಮೊದಲು ಆಕಾಶವಾಣಿಗೆ ಕಾರ್ಯಕ್ರಮ ಕೊಡಕ್ ಬಂದು ಮಂಗಳೂರು ಮೀನ್ ಅಂತ ಹೆಸರು ಪ್ರಸಿದ್ಧ ಆದವ ಮೇಡಮ್.

0: ಕೊಟ್ಟೆ.
1: ಓ, ಮೊಟ್ಟ ಮೊದಲಿಗೆ ಕರೆ ಮಾಡಿ ಅದು ಕಡಿತಾ ಇತ್ತು ಅಂತ ಅನ್ಕೊಳ್ಳೋಣವಾ?
0: ಹೌದು.
1: ಹಾ,
2: ಓ, ಹಾಗಾದ್ರೆ ನಿಮಗೆ
1: ನಾ ಅಕ್ಷರ ಕೊಟ್ಟಿದ್ದಾರೆ ದಿವ್ಯಾ ಅವರು.
0: ನಾನು ಮೊದಲು ಆಕಾಶವಾಣಿಗೆ ಕಾರ್ಯಕ್ರಮ ಕೊಡಕ್ ಬಂದು ಮಂಗಳೂರು ಮೀನ್ ಅಂತ ಹೆಸರು ಪ್ರಸಿದ್ಧ ಆದವ ಮೇಡಮ್, ಶಾರದಾ ಮೇಡಮ್ ಮತ್ತೆ ಟಿ ಎಸ್ ಪ್ರಸಾದ್ ಇದ್ದ ಕಾಲ ಕಾರ್ಯಕ್ರಮ ಕೊಟ್ಟಿದ್ದೆ ಎರಡು ಮಿಮಿಕ್ರಿ ಎಲ್ಲ ಶಾಂತ ಸಿದ್ದಲಿಂಗಪುರ.
1: ಧನ್ಯವಾದ ನಿಮ್ಮ ಪರಿಚಯಕ್ಕೆ. ಹಲವು ಶ್ರೋತೃಗಳಿಗೆ ನೆನಪಿರಬಹುದು, ನಾ ಅಕ್ಷರದಿಂದ ನೀವು ಹಾಡಬಹುದು. ನಾ ನೇ ನೀ
3: ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ನಮ್ಮವರೇ ಎಲ್ಲ ನಮ್ಮವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಒಂದೇ ಎಲ್ಲರೂ.
1: ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಎರಡೇ ಸಾಲ ಆದ್ರೂ ಚೆನ್ನಾಗಿ ಹಾಡಿದಿರಿ. ಇಲ್ಲ,
0: ಕಲಾವಿದನ ಮೇಲೆ ಪ್ರೋಗ್ರಾಮ್ಗಳಲ್ಲಿ ಹಾಡ್ತೇನೆ.
2: ಓ, ಮತ್ತೆ
0: ಹಾಗಲ್ಲಿ ಭಜನೆ ಇದೆಲ್ಲ ಮಾಡ್ತೇನೆ. ಗೀತೆಗೆ ಹಳೆ ಕನ್ನಡ.
1: ನಿಮ್ಮ ಪರಿಚಯ, ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಖಂಡಿತ ಮಾಡ್ಕೊಡೋಣ. ಕಚೇರಿ ಅವಧಿಯಲ್ಲಿ ನೀವು ಬಂದು ಮುಖ್ಯಸ್ಥರನ್ನ ಭೇಟಿ ಮಾಡಬಹುದು. ನೀವು ಕೊಟ್ಟಂತ ಅಕ್ಷರ ಯಾವುದು? ಧನ್ಯವಾದ, ನಮಸ್ಕಾರ.
2: ಇವರು ಕೊಟ್ಟಂತದ್ದು ರಾರೀರೋ, ಆಕಾಶವಾಣಿ ಕಲಾವಿದರು ಅಂತ ಹೇಳ್ತಾ ಇದ್ರು ಇವರು. ಹಾಗಾಗಿ ಇವರಿಗೆ ಮಿಮಿಕ್ರಿಯಲ್ಲಿ ಏನು ಇವರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರಂತೆ. ಪುನಃ ಅವರು ಬರಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ನೋಡೋಣ. ಹಲೋ,
4: ಹಲೋ,
2: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
4: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಪುಷ್ಪಾವತಿ ಅವರೇ, ಹಾಡಿ ರಾ.
4: ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿ ತುಂಬಿರ ಚಂದಿರ ಬಂದಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು ಹುಣ್ಣಿಮೆ ಹರಿಸಿದ ಬಾನಿನ ಚಂದಿರ ಬಂದಿತ್ತು ಬಂದಿತ್ತು.
1: ಹಲೋ,
2: ಬಂದಿತ್ತು. ಹಲೋ, ಕರೆ ಕಡಿತಾಯ್ತು ಅನ್ಸುತ್ತೆ. ಹಲೋ, ತಾತಿತ್ತು ತ ಅಕ್ಷರವನ್ನ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಶ್ರೋತೃ ಅದನ್ನ ಏನ್ ಹೇಳ್ತಾನೆ ನೋಡೋಣ. ಹಲೋ, ಹಲೋ, ಹಲೋ, ಶ್ರೋತೃಗಳು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ, ಆದ್ರೆ ಏನ್ ಮಾಡೋದು, ದೂರವಾಣಿ ಸಂಪರ್ಕದಲ್ಲಿ ತೊಂದರೆ ಆಗ್ತಾ ಇದೆ. ಹಲೋ, ಹಲೋ, ಯಾರು ಮಾತಾಡ್ತಾ ಇದ್ದಾರೆ? ಪಾಪ, ಅವರು ಬೇಜಾರು ಮಾಡ್ಕೊಳ್ಳೋದು ಯಾರೂ ಬೇಡ. ಮುಂದಿನ ಈ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಲ್ಲಿ ನೀವು ಪಾಲ್ಗೊಳ್ಳಿ, ಯಾರು ಬೇಜಾರು ಮಾಡ್ಕೋಬೇಡಿ. ಹಲೋ,
1: ಹಲೋ,
2: ಸಮಯ ಮುಗಿತಾ ಬಂದಿರೋದ್ರಿಂದ ಇನ್ನು ಕರೆಯನ್ನ ಸ್ವೀಕರಿಸಿಕಾಗಲ್ಲ. ಹೇಳಿ.
1: ಈಗ ರಾ ಅಕ್ಷರದಿಂದ ಅಂತ್ಯ ಆಯ್ತು, ಈಗ ರಾ ಇಂದ ಹಾಡಬಹುದು ನೀವು.
2: ಆ ಹಾಡನ್ನ ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ.
1: ನೆನಪಾಗ್ಬೇಕಲ್ಲ ನೋಡಿ, ಶ್ರೋತೃಗಳು ಬೇಗ ಹಾಡ್ಬಿಟ್ರು. ತಕ್ಷಣದಲ್ಲಿ ಕರೆ ಸಿಕ್ಕದ ಕೂಡ್ಲೇ ಒಂದೇ ಸೆಕೆಂಡ್, ಒಂದು ನಿಮಿಷ ಮೇಡಮ್ ಅಂತ ಅನ್ಕೊಂಡು
2: ನಮಗೆ ಆ ಶ್ರೋತೃಗಳನ್ನ ಮಾತಾಡ್ಸೋ ಸಂತೋಷದಲ್ಲಿ ಹಾಡು ಮರ್ತೋಯ್ತು,
1: ಮರ್ತೋಗ್ತಾ ಇದೆ. ನೋಡೋಣ ಇನ್ನೊಬ್ರು ಯಾರಾದ್ರೂ ಕರೆ ಮಾಡ್ತಾ ಇದ್ದಾರಾ ಅಂತ. ರಾ ಅಕ್ಷರದಿಂದ ಕೊನೆಗೊಂಡಿದೆ,
2: ರಾ ಅಕ್ಷರದಿಂದ ಕೊನೆಗೊಂಡಿದೆ, ಸಮಯನು ಆಗ್ತಾ ಇದೆ, ನೋಡೋಣ. ಹಲೋ, ಹಲೋ,
5: ಹಲೋ,
2: ಹಾ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಹೇಳಿ ಯಾರು?
2: ನಮಸ್ತೆ,
1: ಬೇಗ ಬೇಗ.
5: ಜಾನಕಿ ಚಂಗಪ್ಪ.
1: ಹಾ ಜಾನಕಿ ಚಂಗಪ್ಪ ಅವರೇ, ರಾ ಅಕ್ಷರದಿಂದ ಅಂತ್ಯ ಆಗಿದೆ,
2: ಬೇಗ ಹಾಡ್ಬೇಕು ಯಾಕಂದ್ರೆ ಸಮಯ ಆಗ್ತಾ ಇದೆ, ಇನ್ನು ನಾವು ಬೆಂಗಳೂರು ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅದಕ್ಕೆ.
5: ರವಿ ನೀನು ಆಗಸದಿಂದ ಮಳೆಯಾಗಿ ಹೋಗದೆ ಬಿಟ್ಟು ಬಾಳಲ್ಲಿ ಸುತ್ತಲೇ ತುಂಬಿ
1: ಚೆನ್ನಾಗಿ ಹಾಡಿದ್ರಿ.

0: ಮರೆಯಾಗಿ ಹೋಗದೆ ನಿಲ್ವೋ, ಬಾಲಲ್ಲಿ ಕತ್ತಲೆ ತುಂಬಿ ನೀ ಓಡದೆ.
1: ಧನ್ಯವಾದ ಜಾನಕಿ ಅವರೇ, ನಮಸ್ಕಾರ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ನೋಡಿ ವಿಶಾಲಾಕ್ಷಿ ಅವರೇ, ಸಮಯ ಆಗ್ತಾ ಇದೆ. ಇಷ್ಟು ಹೊತ್ತು ನಾನು ಶ್ರೋತೃಗಳ ಜೊತೆ ಇದ್ದಂಥದ್ದು, ಪ್ರಸ್ತುತಪಡಿಸಿದ್ದಂಥದ್ದು, ನಾನು ಬಾನಲಿ ಸ್ನೇಹಿತೆ ಎಂ ಶಕುಂತಲಾ, ನೀವು ಕೂಡ ಪ್ರಸ್ತುತಪಡಿಸಿದ್ದೀರಿ ಹೆಚ್ ಜೆ ವಿಶಾಲಾಕ್ಷಿ, ನೆರವು ಅವಿನಾಶ್ ಕೆ ಎಲ್, ಹಾಗೆ ತಾಂತ್ರಿಕ ಸಹಕಾರ
2: ಸಿ ಮುರುಗೇಶನ್ ಮತ್ತು ಸೋಮಶೇಖರ್.
1: ಸೋಮಶೇಖರ್ ನಿರ್ವಹಣೆ
2: ಜಗದೀಶ್.
1: ನೋಡಿ ಈಗ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಡಿಕೇರಿ ಆಕಾಶವಾಣಿ ಕೊಡುಗೆಯಾಗಿ ಕೊಟ್ಟಿದೆ. ಇದೇ ರೀತಿ ಮುಂದುವರಿತಾ ಇರಲಿ. ಮುಂದಿನ ವಾರ ಮನ್ ಕಿ ಬಾತ್, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆರಂಭವಾಗೋದ್ರಿಂದ, ಅಂದ್ರೆ ಪ್ರಸಾರ ಆಗೋದ್ರಿಂದ, ಅದರ ಮುಂದಿನ ವಾರ ನಾವು ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಮಯ.
2: ಎಲ್ಲರಿಗೂ ನಮಸ್ಕಾರವನ್ನ ಹೇಳ್ತಾ ಇಂದಿನ ಸ್ವರ ಸಾಂಗತ್ಯ ಹಾಡುಗಾರಿಗೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರ್ಯವನ್ನ ಕೊನೆಗೊಳಿಸ್ತಾ ಇದ್ದೀವಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ಧಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ

0: ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ಗೆ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಪೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಗ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮತ್, ಚೆನ್ನಾಗಿ ಕಲಿಸ್ತಾರೆ. 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನದಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗೆ 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ರಂದು ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ

0: ಪ್ರತಿಯೊಂದು ಕಥೆಯೂ ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚುಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ. ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲಾಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ ನ ನೋಡೋದು, ಅಲ್ಲಿ ಟ್ರೆಡಿಷನ್ ನ ನೋಡೋದು, ಆತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್ ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ

0: ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಮ್ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ, ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
0: ನೀವು ಈ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
1: ಹೌದು, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಅಸೈನ್ ಆಯಿತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ, ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾ ಭಾವಿಸ್ತೀನಿ.
0: ಓಕೆ, ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ರೆ, ಲಿಚ್ಚಿ ಫಿಲ್ಮ್ಸ್ ಅಂತ.
1: ಹೌದು,
0: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರೂ ಭಯ ಇತ್ತ?
1: ಈ ಲೀಚಿ ಫಿಲ್ಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲ್ಮ್ಸ್ ಅಂತ ಹೆಸರು ಕೊಟ್ಟಿದ್ ನಾನು. ಸೊ ಲೀಚಿ ಫಿಲ್ಮ್ಸ್ ಆಗ್ಲಿ ಇನ್ ಯಾವುದೇ ಕಂಪನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ, ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಮಂತ್ಲಿ ಸಂಬಳ ಸಿಗಲ್ಲ.
0: ಕರೆಕ್ಟ್,
1: ಯುವರ್ ಓಪನ್.
0: ಹೌದು,
1: ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಓಕೆ, ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
1: ಇಲ್ಲ, ನಂದು ಮೊದಲನೇ ಜಾಬ್ ಜೀ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಆಯ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
0: ಓಕೆ,
1: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪನಿ ಶುರು ಮಾಡ್ಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪನಿ ಶುರು ಮಾಡಿ.
0: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
1: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದೀನಿ, ಎರಡ್ ಫಿಲಮ್, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡು ಫಿಲಮ್ ಪ್ರೊಡ್ಯೂಸ್ ಮಾಡಿದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
0: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸತ್ತೆ, ಏ ಇದನ್ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
1: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಗ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸದೆ ತುಂಬಾ ಕಷ್ಟ ಟೈಮ್. ಅಂತ ಟೈಮ್ ಅಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುಯೇಷನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮ್ ಅಲ್ಲಿ.
0: ಓಕೆ,
1: ಸೊ ಅಲಕ್ಕೆ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
0: ಓಕೆ, ನಿಮ್ಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗ್ ಸಿಕ್ತು ಮೇಡಮ್?
1: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ತರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ತರ ಮಾಡಬಹುದು, ಈ ತರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್.

0: ಪರ್ಸನ್ ಜರ್ನಿ ಆಗ್ಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ ಒಂದ್ ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನು, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್ಗೆನೆ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟರಿ ಫಿಲಮ್ ಆದ್ರೆ ರಿಸರ್ಚ್ ವರ್ಕ್ಗೆ ಒಂದ್ ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದ್ರೆ ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗ್ಲಿ, ಅದ್ರ ಸ್ಕ್ರಿಪ್ಟ್ ಆಗ್ಲಿ, ಅದ್ರ ಇನ್ ಡೆಪ್ತ್ ತಿಳ್ಕೊಳ್ಳೋದು, ಒಂದೊಂದು ಆಸ್ಪೆಕ್ಟ್ ಬಗ್ಗೆನು, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸುತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗ್ ಸಾಧ್ಯ ಆಗ್ತಾ ಇದೆ?
0: ವೇ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತಾರಲ್ಲ, ಇಟ್ಸ್ ನಾಟ್ ಓನ್ಲಿ ದ ವಿಲ್, ಇಟ್ಸ್ ಆಲ್ಸೋ ಮೈ ಪ್ಯಾಷನ್. ಸೊ ಒಂದು ಕತೆ ಹೆಂಡು ರೆಡಿ ಆದಾಗ ಕತೆನ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನ್ ಬೇಕು ಮಾಡ್ಬೇಕು, ಅದೊಂದು ದೊಡ್ಡ ಟೀಮ್ ಕಟ್ಟಬೇಕು, ಅಷ್ಟು ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡ್ಬೇಕು. ಇಟ್ಸ್ ಅ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು, ನಾವು ಒಬ್ಳೆ ಮಾಡಲ್ಲ. ಬಟ್ ಯೆಸ್, ಆಸ್ ಅ ಲೀಡರ್ ಆಫ್ ದ ಶಿಪ್ ಒಟ್ಟಿಗೆ ಎಲ್ಲಾನು ಕರ್ಕೊಂಡು ಹೋಗ್ತೀನಿ. ಎಲ್ಲಾರ ಕಾಂಟ್ರಿಬ್ಯೂಷನ್ ಖಂಡಿತ, ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ.
1: ಓಕೆ,
0: ಯೆಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ, ಆತರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು. ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸೆಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನನ್ನೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೇವೆ.
1: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ, ಇದ್ರ ಬಗ್ಗೆ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತಾ, ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಉತ್ಸಾಹ ಬಂದ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಾಗೋ ಸಂತೋಷ ಏನಿರುತ್ತೆ ಅದು ಅದಕ್ಕೆ ವರ್ಡ್ಸೇ ಇಲ್ಲ ಹೇಳಕ್ಕೆ. ಹೌದು,
1: ಮೋರ್ ಇಂಟ್ರೆಸ್ಟಿಂಗ್.
0: ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ, ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಂ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗೆದಿರೋ ಫಿಲಂ ಅದು. ಅದು ಚಿಲ್ಡ್ರನ್ಸ್ ಫಿಲಂ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಂ. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ್ನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ, ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ತ್ಡೇ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಅಪ್ಪ ಇಲ್ಲ, ಸ್ಕೂಲ್ ಅಲ್ಲಿ ಏನೋ ಟೀಚರ್ ಬೈದ್ರು ಅಪ್ಪ ಇಲ್ಲ,
1: ಪೇರೆಂಟ್ಸ್ ಅಪ್ಪ ಬರುವ.
0: ಹೌದು,
1: ಆತರ ಫೀಲಿಂಗ್ಸ್.
0: ಯಾವ ಸಂದರ್ಭದಲ್ಲೂ ಅಪ್ಪ ಜೊತೆ ಇಲ್ಲ, ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ. ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳ ಫುಲ್ ಲೈಫ್ ಜರ್ನಿ ತರ ಅದು.
1: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
0: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿದಿನ ಕಲಿಯೋದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ, ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡ್, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿಸ್ ಫೀಲ್ಡ್ ವಾಟ್ ಐ ಹವ್ ಗಾಟ್. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ.
1: ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ಪರ್ಸನಲ್ ಗ್ರೋತ್.
0: ಪರ್ಸನಲ್ ಗ್ರೋತ್, ಹೌದು, ಎಲ್ಲರಿಂದನು ಕಲಿಯಕ್ಕೇನೋ ಒಂದು ಸಿಗತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಈಗ ಒಂದ್ ಫಿಲಮ್ ಅಂದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ, ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಅವರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮ್.
1: ನೀವು ಸರ್ಕಾರಿ ಡಾಕ್ಯುಮೆಂಟರಿಗಳನ್ನ ಮಾಡಿದ್ದೀರಾ ಆಯ್ತಾ,

0: ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟ್ರಿಗಳು. ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು ಇಮೋಷನ್ಗಳನ್ನ ತುಂಬಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟ್ರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲಿ ಕನೆಕ್ಟ್ ಆಗಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬುತ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ.
0: ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ?
1: ಖಂಡಿತ.
0: ಅನೆಕ್ಡೋಟಲ್ ರೆಫರೆನ್ಸಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
1: ಡೆಫಿನೆಟ್ಲಿ ಯೆಸ್.
0: ಓಕೆ, ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದ್ ಇನ್ಸ್ಟಿಟ್ಯೂಷನ್ ಇರ್ಬೋದು,
1: ಓಕೆ
0: ಆಯ್ತಾ. ಆಗ ಶೂಟ್ ಮಾಡ್ತಿರುವಾಗ ಒಂದ್ ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್ ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒಂದ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
1: ನೋಡಿ, ನೀವು ಈ ಕ್ವೆಶನ್ ಕೇಳ್ತಿದ್ದಾಗಲೇ ನಂಗೊಂದು ಸ್ಮೈಲ್ ಬರ್ತಾ ಇದೆ.
0: ಓಕೆ,
1: ಯಾಕೆ ಅಂದ್ರೆ ನಾನು ನಂದು ಒಂದೊಂದ್ ಪ್ರಾಜೆಕ್ಟ್ ನು ಒಂದ್ ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ನಾನು ಒಂದೊಂದ್ ಪ್ರಾಜೆಕ್ಟ್ ಒಂದ್ ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
0: ಓಕೆ,
1: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟ್ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬಾ ನೋಡ್ತೀನಿ.
0: ಓಕೆ,
1: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ. ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದ ಏನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ತರ ನಡೆಸ್ತಿದ್ದಾರೆ ಒಂದ್ ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ನಂಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
0: ಓಕೆ, ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟ್ರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
1: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮ್ ಯಾವಾಗ್ಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲ್ಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲ್ಮ್ಗೆ. ಹಿಸ್ಟಾರಿಕಲ್ ಫಿಲ್ಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ ಒಂದೊಂದ್ಸಲಿ. ಸೊ ಅದರ ತುಂಬಾ ವರ್ಕ್
0: ಹೋಗಿರುತ್ತೆ.
1: ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲ್ಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್, ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು, ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
0: ಓಕೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಅದೇ, ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಶಿಯೇಟ್ ಮಾಡಕ್ಕೆ, ಲಾಂಚ್ ಮಾಡಕ್ಕೆ ಅಂದ್ಕೊಂಡಿರೋ ಏನಾದ್ರೂ ಕಥೆ ಇದೆಯಾ?
1: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
0: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
1: ಅದು ನಾನು ಈಗಿನ ಜನರೇಷನ್ ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್, ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ, ಅದರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟೊಳ್ಳೆ ಮಾಡ್ತೀನಿ.
0: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
1: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
0: ನೀವು ಪ್ರೊಡ್ಯೂಸರ್ ಕೂಡ?
1: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗ್ಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಮಾಡಿದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಮ್ ಬ್ಯಾನರ್ ಅಲ್ಲೇ ಈ ಫಿಲಮ್ ಮಾಡಿರೋದು ನಾನು. ಸೊ ಒಬ್ರು ಕತೆ ಹೇಳಿದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಅ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡದಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕು ಅದು ಬರಲ್ಲ.
0: ಅಟ್ ಲೀಸ್ಟ್ ನಮ್ಮ ಎಫರ್ಟ್ ಗೆ ಒಂದು ರೆಕಗ್ನಿಷನ್,
1: ಹೌದು,
0: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಫಿಲ್ಮ್, ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ಗಳಿಗಿಂತ

0: ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರೂ ಪ್ರಶಂಸೆ ಮಾತುಗಳು ಪ್ರತಿಕ್ರಿಯೆಗಳು ಏನಾದ್ರೂ ನೆನಪಿಗೆ ಬರ್ತಿದ್ಯಾ?
1: ನಾನೊಬ್ರು ಡಾಕ್ಟರ್ ಸುಚರಿತಾ ಅಂತ ಇದ್ದಾರೆ, ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶಿ ಈಸ್ ಇನ್ ಟು ಹೀಲಿಂಗ್ ಅಂಡ್ ಆಲ್ ದಟ್. ಸೊ ಮಾಡಿಕೊಟ್ಟಿದ್ದೆ, ಅದು ತುಂಬಾ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟ್. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬಾ ಮನ್ಸಿಗೆ ಮುಟ್ಟಿದೆ.
0: ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದು ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ರು ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ, ಅದು ಒಂದು 5 ಮಿನಿಟ್ಸ್ ಅಲ್ಲಿ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
1: ರೀಲ್ಸ್ ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸ್. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ, ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, ಪಿ ವಿ ಆರ್ ಸ್ಕ್ರೀನ್ಸ್ ಆಗ್ಲಿ, ಯಾವ್ದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಲಿ ನೀವ್ ಹೆಂಗೆ ಒಂದು ಪಾತ್ರದ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಲಿ ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡಕ್ಕಾಗಲ್ಲ.
0: ಅಂಡ್ ಸಿನಿಮಾ ರಂಗಕ್ಕೆ ಬರೋದಿಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸ್ ಕಾಣ್ತಿರ್ತಾರೆ, ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರಬಹುದು, ಪ್ರೊಡಕ್ಷನ್ ಇರಬಹುದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದ್ರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು, ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
1: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರಾಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
0: ಓಕೆ.
1: ಒಂದ್ ಕತೆ ಇದೆ, ನಾ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬಿಡಿ. ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗತ್ತೆ, ನೀವು ಮಾಡಿರೋ ಫಿಲಮ್ ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು, ಅದನ್ನ ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗ್ಲಿ, ಫೀಚರ್ ಫಿಲಮ್ ಆಗ್ಲಿ, ಯಾವ್ದೇ ಆಗ್ಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಮಾಡಿ. ಅದು ಮಾಡ್ಬೇಕಾದ್ರೆ ನಾನು ಏನೇನ್ ಮಾಡ್ಬೇಕೀಗ ಅಂತ, ಅದಾದ್ಮೇಲೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದ್ಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
0: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
1: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗ್ಲಿ, ಒಂದು ಸ್ಕ್ರೀನ್ ಪ್ಲೇ ಆಗ್ಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗ್ ಮಾಡ್ತಿದ್ದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.
0: ಸೊ ಕನಿಷ್ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕ್ಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
1: ಇವತ್ತಿಗೂ ಕಲಿತಿದ್ದೀನಿ ಹಂಗಾದ್ರೆ.
0: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು, ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಒಂದ್ ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡ್ಬೇಕಾಗತ್ತೆ
1: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯಕ್ಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತು ಬಿಟ್ಟು ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ವರ್ಕ್ ಮಾಡಿದ್ದೆ, ಆತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಯಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ಆ ನಾಲೆಜ್.
0: ಓಕೆ ಓಕೆ. ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
1: ವೆರಿ ಇಂಪಾರ್ಟೆಂಟ್.
0: ಜಸ್ಟ್ ಲೈಕ್ ಬುಕ್ ಓದಿ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ,
1: ಬೇಕೇ ಆಗುತ್ತೆ.
0: ಓಕೆ. ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದ್ಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
1: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ. ನೀವು ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
0: ಓಕೆ.
1: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
0: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಆನ್ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
1: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
0: ಓಕೆ. ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
1: ನಂದು 2 ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ

0: ಮಾಡರ್ನ್ ಸೊಸೈಟಿ ಮನುಷ್ಯ ಹೆಂಗೆ ಫಿಟ್ ಆಗಕ್ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ. ಅದೊಂದು ಪ್ರಾಜೆಕ್ಟ್ ಇದೆ ನಂದು, ಇಟ್ಸ್ ಅ ಫೀಚರ್ ಫಿಲ್ಮ್ ಪ್ರಾಜೆಕ್ಟ್. ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಇಷ್ಟರಲ್ಲಿ ಈಗ ಅಲಖ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು. ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು. ಸೊ ಅದ್ರ ಮೇಲೂ ವರ್ಕ್ ಮಾಡ್ತೇನೆ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
1: ಓಕೆ, ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್ ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ. ಇವತ್ತೇನ್ ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
0: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಮೈ ಪ್ಲೆಜರ್ ಬೀಯಿಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳುಗರಿ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:38.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2026 ಆಗಿರುತ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ https://ssp.postmetric.karnataka.gov.in.

0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ವೀಕೆಂಡ್ ವಿತ್ ಸ್ಟಾರ್ಸ್ ಖ್ಯಾತ ನಟಿ ಪ್ರೇಮಾ ಅವರೊಂದಿಗಿನ ಸಂವಾದವನ್ನು ಕೇಳಬಹುದು. ನಾಲ್ಕು ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮಾವಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗಿನ ಮಾತುಕತೆಯ ಕೊನೆಯ ಕಂತು ಪ್ರಸಾರವಾಗಲಿದೆ. ಇಂದು ಸಂಜೆ 5 ಯುವವಾಣಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಮಡಿಕೇರಿ, ಇಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿರ ಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿಯನ್ನ ಕೇಳಬಹುದು. 6:51 ಕೃಷಿ ರಂಗದಲ್ಲಿ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಕೃಷಿ ಮಾಹಿತಿ ಕೇಳಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನ್ ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಡಿ. ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
3: ನಮಸ್ಕಾರ.
2: ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ?
3: ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್, ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು.
4: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಫಿಸಿಷಿಯನ್ಸ್ ಸೆಕ್ಷನು, ಪೆಡಿಯಾಟ್ರಿಕ್ ಸೆಕ್ಷನು, ಗೈನಕೊಲಾಜಿಕಲ್ ಸೆಕ್ಷನು, ENT ಸೆಕ್ಷನು, ಮತ್ತೆ ಟಾಕ್ಸಿಕಾಲಜಿ ಸೆಕ್ಷನು, ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್, ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದೆ, ಯಾಕೆಂದ್ರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂತಹ ವಸ್ತುವಾಗಿದ್ದರೆ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂದ್ರೆ, ಹಾಗಾದ್ರೆ ಶಲ್ಯ ಅಂದ್ರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂತದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ, ಅಂದ್ರೆ ವಾಂತಿ ಬರಿಸಿ, ಭೇದಿ ಮಾಡಿಸಿ ಇತ್ಯಾದಿಗಳಿಂದ, ಅಥವಾ ಅಭ್ಯಂಗ, ಎಣ್ಣೆ ಇತ್ಯಾದಿ ಮಾಡಿದ್ರೆ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹ ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ ಮುಳ್ಳು ಇದ್ದಾಗೆ ನಮ್ಮ

0: ಒಳಗಡೆ ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನ್ ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ, ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡಿನಲ್ಲಿ ಒಂದು ಕತ್ತರಿಸುವುದು ಮತ್ತೆ ಓಪನ್ ಮಾಡುವುದು ತೆಗೆಯುವುದು ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಆ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ, ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ, ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
1: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
0: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವುದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ ಇವನ್ನ ಮೂಡಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಜೇರಿಯನ್, ಡಿಯೋಡಿನಲ್ಲಿ ಅಲ್ಸರ್ ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳು ಇಲ್ಲವಾ? ಈಗಾಗಲೇ ನಾನು ಹೇಳಿದಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರ ಕರ್ಮ ಅನ್ನುವಂತಹದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
1: ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ?
2: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಸ್ಥೀಶಿಯ ಆಗಿ ಅಂತೂ ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದ ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರುವುದು ಬೈಸ್ಟ್ಯಾಂಡರ್, ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್ಕರ ಹೀಗೆ ಎಲ್ಲ ಮಾಡ್ತಾ ಇತ್ತು.
0: ಸ್ಥಿದ್ಧ ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ. ಇದು ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ದೆಪ್ಪಲ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು ಎನಸ್ಟೀಶಿಯ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು ಈಗಾಗಲೇ ಡಾಕ್ಟರ್ ಅತೀರ್ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ನಲ್ಲಿ ಸ್ಟೇಜ್ಗಳಿದೆ, ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ ಬೀಳ್ತಾನೆ ಅಂತೇಳಿ ನಾವು ಗೊತ್ತದ್ದು ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥೀಸಿ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಅಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಟೀಶಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಟೀಶಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ, ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಟೀಶಿಯ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ, ಆಪರೇಷನ್ ಆದಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು. ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ. ಹೀಗೆ ಅರಿವಳಿಕೆ ಅನ್ನುವಂತಹದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು

0: ಹೀಗೆ ತುಂಬಾ ಇದೆ ಅದರ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳ್ತಾರೆ ನಮ್ಮ ಇದರಲ್ಲಿ ಎಲೋಪತಿಯಲ್ಲಿರುವಾಗ ಮೂಲವ್ಯಾಧಿಗೆಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂತದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡೋದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡೋದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
1: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
2: ಅನುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅನುಶಸ್ತ್ರ ಅನುಪಶ್ಚಾತ್ ಇಲ್ಲಿ ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೆಯಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣ ಅದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೀನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆ ತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತೂ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದ್ದು ಡಿಸೀಸಸ್, ಅದಕ್ಕೆಲ್ಲನೂ ಜಲೋಕಾವಚರಣ ತುಂಬಾ ಎಫೆಕ್ಟ್ ಉಂಟು.
0: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ, ಸಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ. ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿರು ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋಥೀಲೋ ಎಂಡೋಥೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ಲೀಹಾದಿಂದ. ಆ ರೆಟಿಕ್ಯುಲೋ ಎಂಡೋಥೀಲಿಯಂ ಆಕ್ಟಿವೇಷನ್ ಅಂತ ಆಗ್ತದೆ. ಹಾಗಾಗಬೇಕಾದ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತ ಹೇಳಿ, ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವೇನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವ, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗಿಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನ್ ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ ಆಯುರ್ವೇದ ಪ್ರಕಾರ. ಆ ರಕ್ತವನ್ನು ತೆಗೆದು ಆಗುವಾಗ ಹೊಸ ರಕ್ತ ಬರುವಾಗ ಅವನಿಗೆ ತೂದಿಕೆ ಇರುವುದಿಲ್ಲ, ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 gram ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ ಅರ್ಧ ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರ್ಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತ ನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
1: ಈಗ ಶಲ್ಯತಂತ್ರ ಅಂದ್ರೆ ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
0: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನು ಏರ್ತಿ ಇತಿ ಧನ್ವಂತರಿ ಅಂತೇಳಿ, ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಿಂದಲೇ ಶಲ್ಯತಂತ್ರ ಅಂದ್ರೇನು, ಶಸ್ತ್ರ ಚಿಕಿತ್ಸಾ ವಿಭಾಗ.

0: ಶಸ್ತ್ರಚಿಕಿತ್ಸಾ ಶಾಸ್ತ್ರ, ಬೇರೆ ಔಷಧ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ, ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುವುದಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುದಿರ್ಬೋದು, ಕೆರಸುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು, ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು, ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರ್ಬೋದು ಸೀವನ ಅಂತೇಳಿ, ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ, ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ, ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ.
1: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟರ್?
0: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ ವೇದನಾ ರಹಿತವಾಗಿ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ, ಮೂಲವ್ಯಾಧಿ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್, ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ, ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು, ಆವಾಗ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಅನೆಸ್ಥೀಸಿಯಾ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿ

ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರಾ ಇತ್ಯಾದಿಗಳಿಗೆ ನಾವು ಸಹ ಒಪ್ಪನೆ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದು ಅದನ್ನೇ, ಕುರಾ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂತದ್ದು ರಕ್ತಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತಮೋಕ್ಷಣ, ನಾನು ಹೇಳಿದೆ ಅದೇ ರಕ್ತಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ

0: ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡೋದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತ ಸಂದರ್ಭ ಬರ್ತದೆ ಅಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಹತ್ರ ಹತ್ರ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಆ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂತದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದ್ರೆ ಗೋವಿನ ಶೃಂಗದಿಂದ ಮಾಡುವಂತದ್ದು. ಹಾಗೆ ಗಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ತರ ಒಳಗೊಂದು ದೀಪ ಇಡುವುದು, ಒಂದು ಘಂಟಾಪಾತ್ರೆ ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆಗ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆ, ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ. ಹಾಗೆ ಗೋಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ, ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ ಇತ್ಯಾದಿಗಳು, ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು ಅಂದ್ರೆ ಪ್ರಥಮ ಔಷಧಿ ಶೋಧನ ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು.
1: ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆ ಪ್ರಕಾರ?
0: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ ಒಂದು ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ, ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗುದಿಲ್ಲ ಅದು ಕೆಲವರಲ್ಲಿ, ಇಲ್ಲ ಇದ್ರೆ ಅವನಿಗೆ ಸಣ್ಣ ವಾಕಿಂಗ್ ಅನ್ನು ದಿನ ಬಿಟ್ಟು ಒಂದು 2 ದಿವಸ ಆದ್ಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳುವುದು, ಹೀಗೆ ಹೇಳುವಂತಹದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತೆ ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ, ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದ್ರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂತಹದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಟ್, ಅದಕ್ಕೆ ನಾವು ಬಹಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ, ಅಂದ್ರೇನು ಔಷಧಿಯ ಮೂಲಕವೇ, ಆ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯೋಟಿಕ್ ಮತ್ತೆ ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬೋದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ್ಮೇಲೆ ಸಹ. ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಇತರ ಎಲ್ಲ ಚಿಕಿತ್ಸೆಗಳಾಗಿ, ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ತಂದ್ರೆ ಸುಮ್ಮನೆ ಇರಲ್ಲ ನೋಡಿ.
1: ಊಟವಿರದೆ ಹಸಿದ ಹೊಟ್ಟೆ ನಾಡಲೆಷ್ಟೋ ತುಂಬಿದೆ.
0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ, ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆ ಅಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015ರಲ್ಲಿ ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015ರಿಂದ 2019ರವರೆಗಿತ್ತು. ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019ರಿಂದ 2024ರವರೆಗೆ ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024ನ್ನು 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024ರಿಂದ 31/3/2026ರ ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028ರವರೆಗೆ ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್, ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹ ಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆ

ಅಡಿ 24.97 ಲಕ್ಷ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000ಕ್ಕೂ ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹಧನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMI ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೆಯಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMI ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMEDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMI ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ
ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ

0: ಈ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್,

0: ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜಯಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1852ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ.

ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026 ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100 ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:38.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
4: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಸಮಯ 1:21:53. ಇನ್ನು ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ
5: ಆಕಾಶವಾಣಿ ಮಡಿಕೇರಿ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆಯನ್ನ ಕೇಳಲಿದ್ದೀರಿ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ.

0: ಇಂದಿನ ಈ ಕಾರ್ಯಕ್ರಮದಲ್ಲಿ ನಟಿ ಪ್ರೇಮಾ ಅವರೊಂದಿಗಿನ ಸಂವಾದವನ್ನು ಕೇಳಲಿದ್ದೀರಿ.
1: ಕೇಳಿದರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಹೊಸ ಸರಣಿ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಇದು ಮೊದಲ ಕಾರ್ಯಕ್ರಮ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸಾರ ಆಗುತ್ತೆ. ಕೊಡಗಿನಲ್ಲಿ ಬಹಳಷ್ಟು ತಾರೆಯರು ಅಂತ ಹೇಳಿದ್ರೆ ಚಿತ್ರರಂಗದಲ್ಲಾಗ್ಬೋದು, ಕ್ರೀಡಾ ಕ್ಷೇತ್ರ ಆಗ್ಬೋದು, ಹಾಗೂ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಆ ತಾರೆಯರಿಗೆ ಮುಡಿಪಾಗಿಟ್ಟಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕೊಡಗಿನ ಪ್ರಖ್ಯಾತ ನಟಿ. ಇವರು ಕನ್ನಡ ಚಲನಚಿತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದವರು. ನಮ್ಮ ಕೇಳುಗರು ಅನ್ಕೋತಾ ಇರ್ತೀರಿ, ಯಾರಪ್ಪ ಅದು, ಯಾರು ಮಾತಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ನಮಗೂ ಕೂಡ ಬಹಳಷ್ಟು ಕುತೂಹಲ ಇದೆ ಅವ್ರ ಜೊತೆ ಮಾತಾಡಲಿಕ್ಕೆ. ಅವರು ನಡೆದು ಬಂದಂತಹ ದಾರಿ ಹಾಗೂ ಅವರು ನಟಿಸಿದ ಚಿತ್ರಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಪಡ್ಕೊಳ್ಳಿಕ್ಕಿದ್ದೀವಿ. ಈಗ ಅವರ ಬಗ್ಗೆ ಕೆಲವೊಂದು ಎರಡು ಮಾತುಗಳನ್ನು ನಾನು ಆಡ್ತಾ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ, ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಅವರ ಮಾತುಗಳನ್ನು ಕೇಳ್ತಾ ಇದ್ರೂ ಕೂಡ ಗೊತ್ತಾಗ್ಬೋದು ನಿಮಗೆ ಅನಿಸುತ್ತೆ. ಇವರು ಮೂಲತಃ ನಮ್ಮ ಕೊಡಗಿನವರು. ಮೊದಲು 1995 ಸವ್ಯಸಾಚಿ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರಕ್ಕೆ

0: ಪದಾರ್ಪಣೆ ಮಾಡಿದವರು. ಕೆಲವರಿಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವರು 1996 ಬಿಡುಗಡೆಯಾದ ಓಂ ಚಿತ್ರದಿಂದ ಬಹಳಷ್ಟು ಮನ್ನಣೆಯನ್ನು ಪಡೆದುಕೊಂಡ್ರು. ಓಂ ಚಿತ್ರದ ಹೀರೋಯಿನ್ ಆಗಿ ನಟಿಸ್ತಾರೆ. ಈಗ ಗೊತ್ತಾಯ್ತು ಅಂತ ಅನ್ಕೋತೀನಿ ನಮ್ಮ ಕೇಳುಗರಿಗೆ. ಹಾಗೆ ಇವರು ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೆಲವೊಂದು ಚಿತ್ರಗಳ ಹೆಸರುಗಳನ್ನು ನಾನು ಓದ್ತೀನಿ: ಸವ್ಯಸಾಚಿ, ಆಟ ಹುಡುಗಾಟ, ಓಂ, ನಮ್ಮೂರ ಮಂದಾರ ಹೂವೆ, ಕೌರವ, ಉಪೇಂದ್ರ, ಚಂದ್ರಮುಖಿ ಪ್ರಾಣಸಖಿ, ಯಜಮಾನ, ನಾಗದೇವತೆ, ಕನಸುಗಾರ, ಮರ್ಮ, ಸಿಂಗಾರವ, ಆಪ್ತಮಿತ್ರ, ನಾನು ನನ್ನ ಹೆಂಡತಿರು, ನವಶಕ್ತಿ ವೈಭವ, ಶಿಶಿರ, ಹಾಗೆ ಬಹಳಷ್ಟು ಚಿತ್ರಗಳು. ಸುಮಾರು ಕನ್ನಡದಲ್ಲಿ 50 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರಿಗೆ ಓಂ ಚಿತ್ರಕ್ಕೆ 1995 ಅತ್ಯುತ್ತಮ ನಟಿ ಎಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ. ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ ಬನ್ನಿ. ಕೇಳುಗರಿಗೆ ಒಂದು ಹಿಂಟನ್ನ ಕೊಟ್ಬಿಡ್ತೀನಿ. ಓ ಗುಲಾಬಿಯೇ ಹಾಡು ಕೇಳಿದಿರಲ್ವಾ, ಓಂ ಚಿತ್ರದ್ದು, ಅದು ಇವರ ಮೇಲೆ ಚಿತ್ರೀಕರಣ ಆಗಿದ್ದು. ಈಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಪ್ರೇಮಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಬಹಳ ಸಂತೋಷ ಆಗ್ತದೆ ಮೇಡಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೀವು.
1: ನನಗೂ ತುಂಬಾ ಖುಷಿ ಆಗ್ತಿದೆ. ಇದೇ ಮೊದಲನೇ ಸತಿ ನಾನು ಆಕಾಶವಾಣಿ ಕೊಡ್ತಾರದು. ವೆರಿ ಹ್ಯಾಪಿ.
0: ನೀವು ಬೆಂಗಳೂರು ಆಕಾಶವಾಣಿ, ಬಹಳಷ್ಟು ಖಾಸಗಿ ಆಕಾಶವಾಣಿಗಳಲ್ಲಿ ಭಾಗವಹಿಸ್ತೀರಿ ಅಲ್ವಾ ಮೇಡಮ್?
1: ಹೌದು ಹೌದು ಹೌದು.
0: ಈಗ ನಿಮ್ಮ ಊರಿನ ಆಕಾಶವಾಣಿ ಜೊತೆ ಮಾತಾಡ್ತಿದ್ದೀರಿ, ಅನುಭವ ಹೇಗಿರುತ್ತೆ ಮೇಡಮ್?
1: ಇದು ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ, ಯಾಕೆಂದ್ರೆ ಗೊತ್ತು ಮೂಲ ಮೂಲೆಲೂ ಆಕಾಶವಾಣಿ ಕೇಳ್ತಾರೆ ಅನ್ನೋ ಸಂತೋಷ ನನಗಿದೆ. ಸೊ ನನ್ನ ಧ್ವನಿ ಎಲ್ಲಾರು ಕೇಳ್ತಿದ್ದೀರಂದ್ರೆ ನನ್ಗಿನ್ನು ಖುಷಿ.
0: ಖಂಡಿತವಾಗ್ಲು ಮೇಡಮ್, ನಮಗೂ ಖುಷಿ. ಇದು ನಮ್ಮ ಆಕಾಶವಾಣಿ ಮಡಿಕೇರಿಯ ಒಂದು ಹೊಸ ಪ್ರಯತ್ನ, ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಅಂತ ಹೇಳಿ. ನಮ್ಮ ಕೊಡಗಿನ ತಾರೆಯರೊಂದಿಗೆ ಆತ್ಮೀಯವಾದ ಮಾತುಕತೆಯನ್ನ ಪ್ರತಿ ಭಾನುವಾರ 5 to 6 ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದೀವಿ. ಮೊದಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರೆ ನಮ್ಗೆ ಬಹಳ ಸಂತೋಷ.
1: ಥ್ಯಾಂಕ್ ಯು, ನಮಗೂ ಖುಷಿ ಆಗ್ತದೆ.
0: ಮೇಡಮ್ ಈಗ ನೀವು ಮೂಲತಃ ಯಾವ ಊರಿನವರು ಮೇಡಮ್? ಕೊಡಗಿನವರು ಅಂತ ಗೊತ್ತು, ನಮ್ಮ ಎಲ್ಲ ಕೇಳುವರು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ಬೋದಾ?
1: ನಾನು ಆಕ್ಚುಲಿ ಕೊಡಗಿನವಳೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ನನ್ನ ತಾತ ಇದ್ದಿದ್ದು ಮೂರ್ನಾಡ್ ಅಂತ ಕುಂಬಳದಾಳ್. ಸೊ ಅಲ್ಲಿ ಇದ್ದಿದ್ದು ನನ್ನ ತಾತ ಅಜ್ಜಿ ಎಲ್ಲ, ನನ್ನ ತಂದೆ ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ. ಸೊ ನಾವು ಅವಾಗವಾಗ ಕೊಡಗಿಗೆ ಬರ್ತಾ ಇರ್ತೀವಿ, ನಾನು ಡ್ಯಾಡಿ ಮಮ್ಮಿ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ. ಸೊ ಹಬ್ಬಕ್ಕೆಲ್ಲ ಬರ್ತಾ ಇರ್ತೀನಿ ನಾನು.
0: ಓಕೆ, ಯಾವ ಫ್ಯಾಮಿಲಿ ಮೇಡಮ್ ನಿಮ್ದು?
1: ನಮ್ದು ನೆರವಂಡ ಫ್ಯಾಮಿಲಿ.
0: ನೆರವಂಡ ಫ್ಯಾಮಿಲಿ, ಓಕೆ. ಈಗ ಬೆಂಗಳೂರಿನಲ್ಲಿ ಇದ್ದೀರಿ ನೀವು?
1: ಹೌದು, ನಾನು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀನಿ.
0: ಓಕೆ ಮೇಡಮ್, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೇಗೆ ಸಮಯವನ್ನು ಕಳೀತಾ ಇದ್ದೀರಿ?
1: ಆಕ್ಚುಲಿ ಶೂಟಿಂಗ್ ಇದ್ದ ವೇಳೆ ಗೊತ್ತಿರಲಿಲ್ಲ ಮನೆ ಅಂದ್ರೆ ಹೇಗೆ ಅಂತ. ಈಗ ಮನೆ ಅಂದ್ರೆ ತುಂಬಾ ಖುಷಿ ಆಗ್ತದೆ, ಹೊರಗಡೆ ಹೋಗಕ್ಕೆ ಲಾಕ್ಡೌನ್ ಆಗಿರೋದ್ರಿಂದ. ಸೊ ಮನೆ ಕೆಲಸ ಏನೇನ್ ಇರ್ಬೋದು, ಏನೇನ್ ಮಾಡಬಹುದು, ಏನೇನ್ ಮಾಡಬಲ್ಲೆ ಅಂತ ಕ್ರಿಯೇಟಿವಿಟಿ ಥಿಂಕ್ ಮಾಡ್ಬೋದು ನಾವು. ನಾನು ಆತರ ಮಾಡ್ತಾ ಇರ್ತೀನಿ.
0: ಓಕೆ ಮೇಡಮ್, ನೀವು ಎಜುಕೇಶನ್ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ರಿ ಅಂತ ಹೇಳಿದ್ರಿ.
1: ಹೌದು.
0: ಯಾವ ಎಜುಕೇಶನ್ ನ ಮುಗಿಸಿದ್ರಿ ಮೇಡಮ್?
1: ನಾನು SSMRV ಇಲ್ಲಿ JP ನಗರದಲ್ಲಿ ಕಾಲೇಜ್ ಮುಗಿಸಿದೆ, ಸೆಕೆಂಡ್ PUC. ಆಮೇಲೆ ಚಿತ್ರರಂಗಕ್ಕೆ ಬಂದಿದ್ದೆ ನಾನು.
0: ಓಕೆ, ಬಹಳ ಸಣ್ಣ ವಯಸ್ಸಿನಲ್ಲಿ ಬಂದ್ರಿ ಅಲ್ಲ ಮೇಡಮ್?
1: ಹೌದು, 18 ಗೆ ಬಂದೆ.
0: ನಿಮ್ಮ ಮೊದಲ ಚಿತ್ರ ಸವ್ಯಸಾಚಿ.
1: ಹೌದು ಹೌದು,
0: ಅದು ಶಿವರಾಜ್ ಕುಮಾರ್ ಅವರ ಜೊತೆ ಅಲ್ಲ ಮೇಡಮ್?
1: ಹೌದು.
0: ಓಕೆ, ನೀವು ಈ ಚಿತ್ರರಂಗಕ್ಕೆ ಬರಬೇಕು ಅಂತ ಅನ್ಸಿದ್ದೇನೆ ಮೇಡಮ್?
1: ಇಲ್ಲ ಇಲ್ಲ, ಆಕ್ಚುಲಿ ಸ್ಪೋರ್ಟ್ಸ್ ಪ್ಲೇಯರ್ ನಾನು. ಸ್ಕೂಲ್ ಅಲ್ಲಿ ಇದ್ದಾಗ ನಾನು ಹೈ ಜಂಪ್ ನ್ಯಾಷನಲ್ ಲೆವೆಲ್ ವರ್ಗೂ ಹೋಗಿದ್ದೀನಿ. ಆಮೇಲೆ ಕೋವಿಡ್ ಕಾಲೇಜಿಗೆ ಬಂದ್ಮೇಲೆ ನಾನು ಸ್ಪೋರ್ಟ್ಸ್ ಸ್ವಲ್ಪ ಕಡಿಮೆ ಮಾಡಿ ಕಾಮರ್ಸ್ ಲೆವೆಲ್ ತಗೊಂಡ್ನಲ್ಲ, ಓದ್ಬೇಕು ನಾನು, ಎರಸ್ಟ್ರಸ್ ಆಗ್ಬೇಕು ಅನ್ನೋ ಅವಾಗ ತುಡಿತಾ ಬಂತು ನನಗೆ. ಸೊ ಏನ್ ಮಾಡಬಲ್ಲೆ ನಾನು ಅಂತ ಓಂ ಇಟ್ಟ ಆದ್ಮೇಲೆ ಇಂಟ್ರೆಸ್ಟ್ ಫುಲ್ ಇದಕ್ಕೆ ಆಗೋಯ್ತು. ಆಮೇಲೆ ಮಂದಾರುವೆ ಹಿಟ್ಟಾಯ್ತು, ಜನ ನನ್ನನ್ನು ನೋಡ್ತಾರೆ ಅನ್ನೋ ಖುಷಿ ಆಯ್ತು. ಇನ್ನು ಹೆಚ್ಚು ಹೆಚ್ಚಿಗೆ ಬೇರೆ ತರ ಬೇರೆ ತರ ಸಬ್ಜೆಕ್ಟ್ ಗಳು ಮಾಡ್ಕೊಂಡು.
0: ಮೇಡಮ್, ನೀವು ಚಿತ್ರರಂಗಕ್ಕೆ ಬಂದಿದ್ದು ಅಚಾನಕ್ ಆಗ ಇಲ್ಲ ನಿಮಗೆ ಆಸಕ್ತಿ ಇತ್ತ ಹೇಗೆ?
1: ಇಲ್ಲ, ಆಕ್ಚುಲಿ ನಾನೊಂದು ಚಿಕ್ಕದು ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡಿದ್ದೆ ನಂದಿನಿ ಹಾಲ್ಗೆ, ವೆರಿ ಲಾಂಗ್ ಬ್ಯಾಕ್, ಅಂದ್ರೆ ಸಿನಿಮಾ ಬರೋಕಿನ ಮುಂಚೆ. ಅಲ್ಲಿ ಕ್ಯಾಮ್ರಾಮನ್ ಬಂದು ಮಲ್ಲಿಕಾರ್ಜುನ್ ಅಂತ ಇದ್ರು. ಮಲ್ಲಿಕಾರ್ಜುನ್ ಅವ್ರು ನನ್ನ ಆಕ್ಟಿವಿಟೀಸ್ ನೋಡಿ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಬೇಗ ಮಾಡ್ತಾಳೆ ಇವಳು ಅಂತ. ಆಮೇಲೆ ಒಂದು ಫೋಟೋ ಸೆಷನ್ ಮಾಡಿದ್ರು ಸವ್ಯಸಾಚಿಗೆ, ಅವ್ರ ಕರೆ ಬಂತು ಒಂದ್ಸಲಿ ನಾನು ಸೆಕೆಂಡ್ PUC ಇದ್ದಾಗ. ಈ ತರ MS ರಾಜಶೇಖರ್ ಅವ್ರು ನಿಮ್ಮನ್ನ ಕೇಳ್ತಾ ಇದಾರೆ, ಒಂದ್ ಫೋಟೋ ಸೆಷನ್ ಮಾಡ್ಬೋದಾ ಅಂತ. ಅವಾಗ ನಂದು ಸೆಕೆಂಡ್ PUC ಲಾಸ್ಟ್ ಎಕ್ಸಾಮ್, ಅಕೌಂಟೆನ್ಸಿ ಅನ್ಸುತ್ತೆ. ನಾನು ಹೇಳ್ದೆ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತೀನಿ ಸರ್ ನಾನು, ಆಮೇಲೆ ಇದ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಎಕ್ಸಾಮ್ ಮುಗಿಸಿ ನಾನು ಫೋಟೋ ಸೆಷನ್ ಮಾಡಿದೆ. ಪಾರ್ವತಮ್ಮ ರಾಜಕುಮಾರಿ ಅವ್ರಿಗೆ ಇಷ್ಟ ಆಯ್ತು, ಇಷ್ಟ ಆದ್ಮೇಲೆ ಸವ್ಯಸಾಚಿ ಮಾಡಿದ್ವಿ ನಾವು, ಕೇಶವ ಅಂತ ಅವರು.
0: ಮೇಡಮ್, ಅದರ ಅನುಭವ ಹಂಚ್ಕೋಬಹುದಾ? ನೀವು ಹೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ರು, ಶಿವರಾಜ್ ಕುಮಾರ್ ಎಲ್ಲ ಕನ್ನಡ ಚಲನಚಿತ್ರದ ದೊಡ್ಡ ದಿಗ್ಗಜರು. ನೀವು ಆಗ ಅಪ್ಕಮಿಂಗ್ ಆಕ್ಟರ್ ಆಗಿದ್ರಿ, ತುಂಬಾ ಸಣ್ಣವರಿದ್ರಿ, ಒಂದು ಭಯ ಇರುತ್ತೆ.
1: ಇಲ್ಲ, ಸದ್ಯಕ್ಕೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ, ಯಾಕಂದ್ರೆ ನಾ ಅವ್ರ ಬಿಗಿನಿಂಗ್ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದವಳು ನಾನು, ಆನಂದು ಮತ್ತೆ ರಥಸಪ್ತಮಿ ಎಲ್ಲ ನೋಡ್ತಾ ಬಂದಿದ್ದವಳು ನಾನು. ಸೊ ಅವ್ರ

0: ಜೊತೆ ಒಂದು ಡ್ಯಾನ್ಸ್ ಮಾಡಬೇಕು ಅನ್ನೋ ಕುತೂಹಲ ಇತ್ತು ನನಗೆ ಶಿವರಾಜ್ ಕುಮಾರ್ ಅವ್ರ ಜೊತೆ. ಸೊ ಹಂಗೆ ದೇವ್ರ ದಯದಿಂದ ಸವ್ಯಸಾಚಿ ಸಿಕ್ತು ನನಗೆ. ಸವ್ಯಸಾಚಿ ಸಿಕ್ಕಮೇಲೆ ಒಂದು ಖುಷಿ ಆಯ್ತು, ಬಟ್ ಎಕ್ಸೈಟ್ಮೆಂಟು ಪ್ಲಸ್ ಎಲ್ಲೋ ಭಯ. ಸೊ ಇದೇನು ಸವ್ಯಸಾಚಿ ಮೂಲಕ ಬಂದ್ಬಿಟ್ಟಿದ್ದೀನಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಅವ್ರ ಹತ್ರ ಡ್ಯಾನ್ಸ್ ಮಾಡೋದು ತುಂಬಾ ಕಷ್ಟ, ಜೊತೆ ಸ್ಟೆಪ್ಸ್ ಹಾಕೋದು ಅದೆಲ್ಲ. ಬಟ್ ಕಲ್ತು ನಾನು ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡೋ ಅಪರ್ಚುನಿಟಿ ಸಿಕ್ತು ನನಗೆ. ಸೊ ಹಾಗಾಗಿ ನಾನು ಎರಡನೇ ಸಿನಿಮಾಗೂ ಓಮ್ ಸಿಕ್ತು ನಾನು.
1: ಓಕೆ, ಕಂಟಿನ್ಯೂಷನ್ ಆಯ್ತು ಹಾಗೇನೆ.
0: ಹಾಗೇನೇ ಕಂಟಿನ್ಯೂಷನ್.
1: ಮೇಡಮ್, ಮೊದಲ ಬಾರಿಗೆ ಕ್ಯಾಮ್ರಾವನ್ನ ಎದುರಿಸಿದ್ದು ಅನುಭವ ಹಂಚ್ಕೋಬೋದಾ?
0: ಹಾ, ಡೆಫಿನೆಟ್ಲಿ. ಫಸ್ಟ್ ಒಂದ್ ದೊಡ್ಡ ಡೈಲಾಗ್ ಕೊಟ್ರು ಸವ್ಯಸಾಚಿಲಿ, ಅದನ್ನ ಓದ್ತಾ ಓದ್ತಾ ಇದನ್ನ ಹೆಂಗ್ ಹೇಳೋದು, ಇಷ್ಟು ದೊಡ್ಡದಾಗಿದೆಯಲ್ಲ, ನನ್ಗೆ ಏನು ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಹೆಂಗೆ ಅಂತ ಸ್ವಲ್ಪ ನಡಕ್ತಿದ್ದೆ, ಭಯನೂ ಆಗ್ತಿತ್ತು. ಬಟ್ ಅಲ್ಲಿ ನನ್ನ ರೈಟರ್ ಒಬ್ರು ನನಗೆ ಸ್ಫೂರ್ತಿ ತುಂಬಿದ್ರು, ಇಲ್ಲ ಏನು ಭಯ ಪಡ್ಬೇಡ, ಇದನ್ನಿಷ್ಟ ಹೇಳಿ ಡೈಲಾಗ್ ಸಾಕು ಓಪನಿಂಗ್ ಇದು ಅಂತ. ಆಮೇಲೆ ಅಷ್ಟು ನೋಡಿದ ತಕ್ಷಣ ಡೈರೆಕ್ಟರ್ ಬೇಡ, ಅವಳು ಸುಮ್ನೆ ನಮಸ್ತೆ ಅಂತ ಹಂಗ್ ನಿಂತ್ಕೊಂಡ್ಬಿಡ್ಲಿ ಗಣೇಶ ದೇವಸ್ಥಾನದ ಎದುರುಗಡೆ, ಅಷ್ಟೇ ಸಾಕು ಅಂತ ಹೇಳೋದು. ಆಮೇಲೆ ಡೈಲಾಗ್ ಕೊಡ್ಲಿಲ್ಲ, ಐ ವಾಸ್ ಗಾಟ್ ಶಾಕ್, ಈ ಡೈಲಾಗ್ ಇಷ್ಟು ಕಲ್ತಿದ್ದೀನಿ ಕೊಟ್ಟೆ ಇಲ್ವಲ್ಲ ಅಂತ. ಆಮೇಲೆ ಡೈಲಾಗೇ ಕಟ್ ಮಾಡಿದ್ರು, ಜಸ್ಟ್ ಒಂದು ಕ್ಲೋಸ್ಅಪ್ ಶಾಟ್ ತೆಗೆದ್ರು. ಬಟ್ ನನಗೇನು ಗೊತ್ತಿಲ್ಲ, ನಿಂತ್ಕೊ ನಿಂತ್ಕೊ ಅಂದ್ರು, ಎಕ್ಸ್ಪ್ರೆಷನ್ಸ್ ಕೊಡು ಅಂದ್ರು, ಅಷ್ಟೇ, ನನಗೇನು ಆತರ ಎಲ್ಲೂ ಐಡಿಯಾನೇ ಇರ್ಲಿಲ್ಲ.
1: ಆಮೇಲೆ ಅನ್ಕೊಂಡ್ರ ನೀವು ಈ ಮೊದಲ ಒಂದು ಶಾರ್ಟ್ ನಂದು ಹೀಗಿತ್ತು, ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡ್ತೀನಿ ಅಂತ?
0: ಇಲ್ಲ, ನಾನು ಸುಮ್ನೆ ಟ್ರೈ ಮಾಡಿದೆ ಅಷ್ಟೇ. ನನಗೆ ಅವ್ರ ಜೊತೆ ಮಾಡ್ಬೇಕು ಅನ್ನೋ ಕುತೂಹಲ ಇತ್ತಲ್ಲ ಶಿವರಾಜ್ ಕುಮಾರ್ ಜೊತೆ, ಸರಿ ಒಂದ್ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ಅದು ಓಮ್ಗೂ ಸೆಲೆಕ್ಷನ್ ಆಗ್ತೀನಿ ಅಂತ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಓಮ್ ಅಲ್ಲಿ ತುಂಬಾ ಜನ ಹೀರೋಯಿನ್ಸ್ ಗಳಿದ್ರು, ಬಟ್ ನನ್ನನ್ನ ಪಾರ್ವತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು ಇಬ್ರು ಸೆಲೆಕ್ಟ್ ಮಾಡಿದ್ರು. ಯಾಕೆಂದ್ರೆ ಸವ್ಯಸಾಚಿ ನೋಡಿದ್ರಲ್ಲ, ಸೊ ಆ ಸಾಂಗ್ ಎಲ್ಲ ನೋಡಿದ್ಮೇಲೆ ಈ ಹುಡುಗಿ ಪರವಾಗಿಲ್ಲ, ಓಮ್ ಅಲ್ಲಿ ಇವಳನ್ನೇ ಸೆಲೆಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳೋದು.
1: ಓಕೆ, ಈ ರೀತಿ ಶುರು ಆಯ್ತು. ಓಮ್ ಚಿತ್ರ ಬಹಳಷ್ಟು ಹೆಸರುವಾಸಿ ಆಯ್ತು, ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗವನ್ನ ತಿರುಗಿ ನೋಡುವಂತಹ ಒಂದು ಚಿತ್ರವಾಯ್ತು.
0: ಹೌದು ಹೌದು,
1: ಈಗಲೂ ಕೂಡ 25ನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದಾರಲ್ವಾ?
0: ಹೌದು ಹೌದು ಹೌದು,
1: ಬಹಳ ಸಂತೋಷ, ನೀವು ಕೂಡ ಭಾಗಿಯಾಗಿದ್ರಿ. ನೀವು ನಮ್ಮ ಕೊಡಗಿನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ದೊಡ್ಡ ಹೆಮ್ಮೆ ಆಗುತ್ತೆ ಮೇಡಮ್.
0: ಥ್ಯಾಂಕ್ ಯು, ನಾನು ಹೆಮ್ಮೆ ಪಡ್ತೀನಿ.
1: ಈಗ ಚಿತ್ರರಂಗದಲ್ಲಿ ಯಾವ ನಟ ಅಥವಾ ನಟಿ ಇಷ್ಟ?
0: ನನಗೆ ರಾಜ್ಕುಮಾರ್ ಅವ್ರು ತುಂಬಾ ಇಷ್ಟ ಪಡ್ತೀನಿ, ಕಲ್ಪನಾ ಅವ್ರು ತುಂಬಾ ಇಷ್ಟ.
1: ಓಕೆ, ಅಂದ್ರೆ ಅವ್ರ ಚಿತ್ರಗಳನ್ನ ನೋಡ್ಕೊಂಡ್ ಬರ್ತಿದ್ರಿ?
0: ಹೌದು ಹೌದು, ಶರಪಂಜರ ಕಲ್ಪನಾ ಅವ್ರದ್ದು ನೋಡಿದೀನಿ, ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್, ಎರಡೂ ಕನಸು, ಬಹಳಷ್ಟು ಸಿನಿಮಾಗಳನ್ನ ನೋಡಿದೀನಿ. ಇವ್ರದ್ದೆಲ್ಲ ನೋಡಿ ನಮ್ಮಅಮ್ಮ ನನ್ನ ಚಿಕ್ಕ ವಯಸ್ಸಿಂದ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನ, ಅವ್ರಿಗೂ ಸಿನಿಮಾದವ್ರು ಅಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ ನಾವು. ಇಟ್ಸ್ ನಾಟ್ ಲೈಕ್ ಪ್ರೇಮ ಓದ್ರಲ್ಲೇ ಇರ್ಬೇಕು ಆತರನಿಲ್ಲ, ನಮ್ಮಅಮ್ಮ ಎಲ್ಲದಕ್ಕೂ ಬಿಡ್ತಾ ಇದ್ರು.
1: ನೀವ್ ಹೇಳಿದ್ರಿ ಆಗ್ಲೇ ಕೂಡ, ನಾನು ಸ್ಪೋರ್ಟ್ಸ್ ನಲ್ಲಿದ್ದೆ, ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ತನಕ ಕೂಡ ಹೋಗಿದ್ದೆ, ಈಗ ನೀವು ಸ್ಪೋರ್ಟ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಬೇರೆ ರೀತಿಯ ಹೆಸರು ಮಾಡಬಹುದಿತ್ತೇನಲ್ವಾ?
0: ಇರ್ಬೋದಾಗಿತ್ತು, ಬಟ್ ಫಸ್ಟ್ ಪಿಯುಸಿಗೆ ಬಂದ್ಮೇಲೆ ನಾನು ಸ್ಪೋರ್ಟ್ಸ್ ಬಿಟ್ಬಿಟ್ಟೆ, ಯಾಕಂದ್ರೆ ಓದುವುದ್ರಲ್ಲಿ ನಾನು ಮುಂದೋಡಿಬೇಕು ಅಂತ ಬಹಳ ಇಷ್ಟ ಆಯ್ತು. ಯಾಕಂದ್ರೆ 10th ಪಾಸ್ ಆಗಿದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಟ್ ಆಯ್ತು ನನಗೆ. ಸೊ ಬಿ ಕಾಮ್ ಮಾಡ್ಬಿಡೋಣ, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿತ್ತು.
1: ನೀವೇನಾದ್ರೂ ಓದನ್ನ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬೋದಿತ್ತು?
0: ನನಗೆ ಆಫ್ಟರ್ ಬಿ ಕಾಮ್ ನನ್ಗೆ ಹೇರ್ ಹೋಸ್ಟೆಸ್ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು.
1: ಯಾಕೆ ಮೇಡಮ್ ಆ ಕನ್ಸನ್ ಕಾಣ್ತಿದ್ರಿ?
0: ಇಲ್ಲ, ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನ್ ಹೇರ್ ಹೋಸ್ಟೆಸ್ ಆಗು, ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ. ಸೊ ನನ್ಗ ಅದೇನೋ ಅದೊಂದು ತುಂಬಾ ಇಷ್ಟ ಆಯ್ತು, ಫ್ಲೈಟ್ ಅಲ್ಲೇ ಕೆಲಸ ಮಾಡ್ಬೇಕು ಅಂತ. ಆಮೇಲೆ ಸಿನಿಮಾ ಆಕ್ಟ್ರೆಸ್ ಅದ್ ಬರೀ ಫ್ಲೈಟ್ ಅಲ್ಲೇ ಓಡಾಡು, ಅವ್ರನ್ನೆಲ್ಲ ನೋಡ್ಬಿಟ್ಟು ಹಿಂಗ ಅನ್ನಪ್ಪ ಅಂತ ಇದೇ ಕರೆಕ್ಟ್ ಅನ್ನಿಸ್ತೇನೆ.
1: ಈಗಲೂ ಆ ಕನ್ಸಿದ್ಯಾ?
0: ಇಲ್ಲ, ಈಗ ಅದು ಇಲ್ಲ, ಅಷ್ಟಿಲ್ಲ ಕನ್ಸು ನನಗೆ.
1: ಚಿತ್ರರಂಗದಲ್ಲೇ ಬಹಳಷ್ಟು ಸಾಧನೆಯನ್ನ ಮಾಡ್ಬಿಟ್ರಿ.
0: ಬಿ ಕಾಮ್ ಆಗೋಯ್ತು, ಡಿಗ್ರಿ ಆಗೋಯ್ತು, ಎಲ್ಲ ಫಿನಿಶಿ ಆಗೋಯ್ತು.
1: ಬಹಳಷ್ಟು ದೊಡ್ಡ ಸಾಧನೆಯನ್ನೇ ಮಾಡ್ಬಿಟ್ರಿ ಚಿತ್ರರಂಗಕ್ಕೆ ಬಂದು. ಈಗ ಒಬ್ಬರಿಗೆ ಒಂದು ಚಾನ್ಸ್ ಅಂತ ಇರುತ್ತಲ್ಲ ಮೇಡಮ್, ಈಗ ಒಂದು ಮೋಡ್ ಅಂತ ಹೇಳ್ತೀವಿ ದಾರಿ, ನೀವೀಗ ಓದು ಕಡೆ ಹೋಗಿದ್ರೆ ಮೋಸ್ಟ್ಲಿ ಹೇರ್ ಹೋಸ್ಟೆಸ್ ಆಗ್ತಿದ್ರು ಇಲ್ಲ ಬೇರೆ ಏನಾರು ಆಗ್ತಿದ್ರು ಗೊತ್ತಿಲ್ಲ, ಆ ಒಂದು ಟರ್ನಿಂಗ್ ಪಾಯಿಂಟ್ ಏನ್ ನಿಮ್ಗೆ ಸಿಕ್ತು, ಆ ಟರ್ನಿಂಗ್ ಪಾಯಿಂಟ್ ಇಂದ ಪ್ರೇಮ ಅನ್ನೋರನ್ನ ಕೊಡಗಿನಿಂದ ಇಡೀ ಭಾರತೀಯ ಚಿತ್ರರಂಗ ಗುರುತಿಸುವ ಮಟ್ಟಿಗೆ ಆಯ್ತು ಅಲ್ವಾ? ಎಲ್ಲರೂ ಕೂಡ ಬಹಳಷ್ಟು ಚಿತ್ರಗಳಿವೆ ಮೇಡಮ್, ನಾವೀಗ ಮಾತಾಡ್ತಾ ಇರ್ಬೇಕು, ನಮ್ ಕೇಳುವರಿಗೂ ನಾವು ಹೇಳ್ಬೇಕಾಗುತ್ತೆ. ಇವರು ಪ್ರೇಮಾನವರು ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಮಲಯಾಳಂ ಅಲ್ಲಿ ಮಾಡಿದ್ದಾರೆ, ತಮಿಳ್ ಅಲ್ಲಿ ಮಾಡಿದ್ದಾರೆ, ತೆಲುಗು ಅಲ್ಲಿ ಮಾಡಿದ್ದಾರೆ ಅಲ್ವಾ ಮೇಡಮ್? ಈ ಬೇರೆ ಭಾಷೆ ಚಿತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡ್ಬೋದಾ?
0: ಹೌ ಯಾ ಶೂರ್, ಬಟ್ ನಾನು ತೆಲುಗು ಮಾಡುವಾಗ ಅಲ್ಲಿ ಒಂದು ಎರಡು ಸಿನಿಮಾ ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದವಳು ನಾನು. ಬಟ್ ಅಲ್ಲಿ ದೇವಿ ಹಿಟ್ ಆಯ್ತು, ಮತ್ತೆ ಹಲವಾರು ಚಿತ್ರಗಳು ತೆಲುಗು, ಬಟ್ ನನ್ ಇದ್ದಿದ್ದು ನನ್ ಭರವಸೆ ಕನ್ನಡದಲ್ಲೇ, ಕನ್ನಡದಲ್ಲಿ ಇನ್ನೂ ಜಾಸ್ತಿ ಹೆಸರು ಮಾಡ್ಬೇಕು ಅನ್ನೋ ಆಸೆ ನನಗಿದ್ದಿದ್ದ. ನನಗಷ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಅಷ್ಟು ಇರಲಿಲ್ಲ, ಯಾಕಂದ್ರೆ ನಾನು ಕರ್ನಾಟಕದವಳು ಇರೋದ್ರಿಂದ ನನ್ಗೆ ಇಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಆಸಕ್ತಿ ಬೆಳೀತು.

0: ಓಂ ಆದ್ಮೇಲೆ ಮಲಯಾಳಂ ಮೋಹನ್ ಲಾಲ್ ಅವ್ರ ಜೊತೆ ಜಯರಾಮ್ ಜೊತೆ ಎಲ್ಲ ಮಾಡಿರ್ಬೋದು, ಬಟ್ ನನ್ಗಿಲ್ಲೇ ತುಡಿತ, ಯಾಕಂದ್ರೆ ನಮ್ಮ ಮನೆ ಇಲ್ಲೇ ಬೆಂಗಳೂರಲ್ಲೇ ಮನೆ, ಸೊ ಇಲ್ಲೇ ನಾನು ಮಾಡ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಅಂತ. ಅಲ್ಲೇನಾದ್ರೆ ಹೋಟೆಲ್ಗೆ ಹೋಗ್ಬೇಕು, ಬೋರ್ ಆಗ್ತಾ ಇತ್ತು ಕೆಲವು ಟೈಮಲ್ಲಿ. ಹಾಗೆ
1: ಮೇಡಮ್, ಈಗ ನೀವು ಏನು ಈಗ ಹೇಳ್ತಾ ಇದ್ದೀರಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇತ್ತು ಅಂತ ಹೇಳಿ, ಹಾಗೆ ಕನ್ನಡ ಚಿತ್ರರಂಗವನ್ನ ಬಿಟ್ಟಿದ್ರೆ ಬಹಳಷ್ಟು ಹೆಸರು ಮಾಡಬಹುದು ಅನ್ಸುತ್ತಲ್ವಾ ಅಲ್ಲಿ?
0: ಹಾ, ಹಂಗೇನಿಲ್ಲ. ಸಿ, ಅಲ್ಲಿ ಏನಂದ್ರೆ ಅಲ್ಲಿ ಹೀರೋಯಿಸಂ ಪ್ರಾಮಿನೆನ್ಸ್ ಜಾಸ್ತಿ ಇರುತ್ತೆ. ಹೀರೋಯಿನ್ಸ್ ಅಷ್ಟು ಅಪರ್ಚುನಿಟಿಗಳಿಲ್ಲ ಅಲ್ಲಿ. ಹೀರೋಯಿಸಂ ಜಾಸ್ತಿ ನೀವು ನೋಡಿರ್ಬೋದು, ಬಹಳಷ್ಟು ತೆಲುಗು ಸಿನಿಮಾದಲ್ಲಿ ನೀವು ನೋಡಿರ್ತೀರ.
1: ಹೌದು ಮೇಡಮ್,
0: ತುಂಬಾ ಹೀರೋಯಿಸಂ ಜಾಸ್ತಿ ಇರುತ್ತೆ. ನಾವೆಲ್ಲೂ ಅಲ್ಲಿ ಸ್ಕೋರ್ ಮಾಡಕ್ ಆಗಲ್ಲ. ನನಗೆ ಕನ್ನಡದಲ್ಲಿ ಇಲ್ಲೇನಂದ್ರೆ ಇಲ್ಲಿ ನೋಡಿ, ಓಂ ಅಂದ್ಮೇಲೆ ನಮ್ಮೂರ ಮಂದಾರವೆ, ಚಂದ್ರಮುಖಿ, ಪ್ರಣಸಖಿ, ಯಜಮಾನ, ಆಪ್ತಮಿತ್ರ, ಇಲ್ಲೇ ಒಂದು ಸ್ಕೋಪ್ ಗಳು. ಪ್ರೇಮ ಇಲ್ಲ ಅಂದ್ರೆ ಡೈರೆಕ್ಟರ್ಸ್ ಗೆ ಪ್ರೇಮ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಅವ್ರು ತುಂಬಿದ್ರು ನನಗೆ.
1: ಖಂಡಿತವಾಗ್ಲೂ ಆ ಸಮಯದಲ್ಲಿ ಎಲ್ಲಾ ಡೈರೆಕ್ಟರ್ ಗಳಿಗೂ ಹೀರೋಗಳಿಗೂ ಪ್ರೇಮ ಅವರು ಒಂದು ಕ್ಯಾರೆಕ್ಟರ್ ಮಾಡ್ಲಿ, ಅವ್ರು ಒಂದು ಇರ್ಲಿ, ಅದೊಂದು ಲಕ್ಕಿ ಚಾರ್ಮ್ ತರಲ್ಲ ಮೇಡಮ್?
0: ಗೊತ್ತಿಲ್ಲ, ಲಕ್ಕಿ ಚಾರ್ಮ್ ಐ ಡೋಂಟ್ ನೋ, ಬಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಆಡಿಯನ್ಸ್ ಮತ್ತೆ ಡೈರೆಕ್ಟರ್ಸ್ ಗಳಿಗೆ. ಅವರು ಮಾಡಿಸಿದ್ದು ಅಷ್ಟೇ, ಡೈರೆಕ್ಟ್ ಅವ್ರ ಕಲ್ಪನೆ ಇರುತ್ತಲ್ಲ ಅದನ್ನ ನಾವು ತುಂಬಿಸ್ಬೇಕಾಗುತ್ತೆ. ಬಟ್ ಈಸಿ ಗೇಮ್, ಬಟ್ ಅವ್ರು ಬರ್ಕೊಂಡು ಹೋಗ್ತಾರಲ್ಲ, ಸೊ ನಮ್ಗೆ ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ನಮ್ಗೆ ಅದು ಹೇಳ್ಕೊಟ್ರು. ಈ ತರ ಬರ್ಬೇಕು ನಮ್ಗೆ, ಆತರ ಎಕ್ಸ್ಪ್ಲನೇಷನ್ ಇದೆಯಲ್ಲ. ಮತ್ತೆ ಡೈರೆಕ್ಟರ್ ಆರ್ಟಿಸ್ಟ್ ಆಗ್ಬೇಕು ನಾವು, ಡೈರೆಕ್ಟರ್ ಆರ್ಟಿಸ್ಟ್ ಇಸ್ ನಾಟ್ ಎ ಈಸಿ ಗೇಮ್.
1: ಯಾಕೆಂತ ಹೇಳಿದ್ರೆ ನಿಮ್ಮ ಪಾತ್ರಗಳನ್ನ ಏನ್ ನಮ್ಮ ಆಡಿಯನ್ಸ್ ನೋಡ್ತಾ ಇದ್ರು, ಹೆಣ್ಮಕ್ಳಾಗ್ಬೋದು ಮಧ್ಯ ವಯಸ್ಕರಾಗ್ಬೋದು, ನೋಡಿದಾಗ ನಮ್ಮಲ್ಲಿ ಒಬ್ರು ಇವರು ಅನ್ನುವ ಮಟ್ಟಿಗೆ ಅಷ್ಟು ಬೆಳೆದಿತ್ತು.
0: ಆ ಭಾವನೆ ತುಂಬಬೇಕು ಥಿಯೇಟರ್ ಹೋದಾಗ, ನಮ್ಮ ಹುಡುಗಿ ಅನ್ನೋ ತರ ಹೋಗ್ಬೇಕು.
1: ಖಂಡಿತವಾಗ್ಲು
0: ಇಲ್ಲ, ಯಾರೋ ಬೇರೆ ತರ ಅಂತ ಅದ್ ಮನ್ಸು ತುಂಬಬೇಕು ಅವ್ರಿಗೆ. ನಾನು ಕನಸುಗಾರ ಮಾಡಿದೆ, ಯಜಮಾನ ಮಾಡಿದೆ, ಅದ್ ಮಂಡ್ಯದವರು ಕರ್ನಾಟಕದಲ್ಲಿ ಎಲ್ಲೇ ಜನ ಅದ್ ನೋಡಕ್ ಹೋದ್ರು, ನಮ್ಮ ಹುಡುಗಿ ಅಪ್ಪ ನಮ್ಮ ಹುಡುಗಿ ಮಾಡ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ಬರ್ಬೇಕು ನಮ್ಗೆ, ಅದು 100% ಇದಾಗೋದು.
1: ಹೌದು ಮೇಡಮ್, ಆ ನಮ್ಮೂರ ಮಂದಾರ ಹೂವೆ ನೋಡ್ಬೇಕಾದ್ರೂ ಕೂಡ ಆ ಒಂದು ಗ್ರಾಮೀಣ ಸೊಗಡಿನ ಭಾಷೆಯನ್ನ ಕಲ್ತಿದ್ರಿ, ಆ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ, ಆಗ ಉತ್ತರ ಕನ್ನಡ ನಮ್ಮ ಹುಡುಗಿ ಇವರು ಅನ್ನೋ ಮಟ್ಟಿಗಿತ್ತು.
0: ಹೌದು ಹೌದು ಹೌದು,
1: ಅದು ಕೂಡ ಬಹಳ ದೊಡ್ಡ ಹಿಟ್ ಆಯ್ತು, ನಿಮಗೆ ಅದರಲ್ಲಿ ಕೂಡ ಅವಾರ್ಡ್ ಕೂಡ ಬಂತು.
0: ಹೌದು ಹೌದು, ಕರೆಕ್ಟ್,
1: ಬಹಳಷ್ಟು ಅವಾರ್ಡ್ ಗಳನ್ನ ತಗೊಂಡಿದ್ರಿ ಮೇಡಮ್. ಏನ್ ನೀವು ಕೊಡಗಿನವ್ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಗೆ ಹೆಮ್ಮೆ.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮೇಡಮ್, ಈಗ ಬಹಳಷ್ಟು ಚಿತ್ರಗಳನ್ನು ನಡೆಸಿಬಿಟ್ಟಿದ್ರಿ, ಈಗ ನಿಮ್ಮ ಮುಂದಿನ ಯೋಜನೆಗಳು ಅಂದ್ರೆ ನೀವು ಯಾವ ಮುಂದಿನ ಚಿತ್ರಗಳಲ್ಲಿ ನಡೆಸ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
0: ಇಲ್ಲ, ಆಕ್ಚುಲಿ ನಾನು ನನಗಿವಾಗ ನೋಡಿ, ಇವಾಗ ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದು ಹೊಸತನದಲ್ಲಿ ನಾನು ಮುಳುಗಿದೀನಿ. ಆಕ್ಚುಲಿ ಕ್ರಿಯೇಟಿವಿಟಿ ಆಗಿ ಏನ್ ಮಾಡಬಲ್ಲೆ ನಾನು ಅನ್ನೋ ಯೋಚನೆ ನನಗೀಗ. ಸೊ ಮತ್ತೆ ಅದೇ ತರ ನನಗೆ ಮಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ಒಂದ್ಸಲ ಮಾಡ್ಬಿಟ್ರೆ ಮತ್ತೆ ರಿಪೀಟೆಡ್ ಕ್ಯಾರೆಕ್ಟರ್ ನಾನು ಮಾಡಕ್ ಇಷ್ಟಪಡಲ್ಲ. ಸಮ್ ಚೇಂಜಸ್ ಇರ್ಬೋದು, ಇವಾಗ ತಬು ಮಾಡ್ಬೋದು, ಕಜೋಲ್ ಮಾಡ್ಬೋದು, ಲಾಟ್ ಆಫ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ನನಗೆ ಹೊಸತನ ಏನಾದ್ರು ಇತ್ತು ಅಂದ್ರೆ ನಾನು ಮಾಡ್ತೀನಿ. ಇವಾಗ ಹಲವಾರು ಸ್ಕ್ರಿಪ್ಟ್ ಗಳು ಕೇಳ್ತಾ ಇದೀನಿ, ಬಟ್ ಆ ಹೊಸತನ ಎಲ್ಲೂ ಬಂದಿಲ್ಲ ನನ್ ಮನ್ಸಿಗೆ. ಓಕೆ, ಇದು ಕರೆಕ್ಟ್, ಇದ್ ಮಾಡಬಲ್ಲೆ, ಆಡಿಯನ್ಸ್ ಇದ್ ಲೈಕ್ ಮಾಡ್ತಾರೆ ಅನ್ನೋದ್ ಮನ್ಸಿಗೆ ಬರಬೇಕು. ಸೊ ಅವಾಗ್ಲೇ ನಮ್ಗೂ ಒಂದು ಇಷ್ಟ ಆಗುತ್ತೆ.
1: ಓಕೆ, ಅಂದ್ರೆ ಈಗ ಬಹಳಷ್ಟು ಚಿತ್ರಗಳು ನೀವು ಹೇಳ್ತಾ ಇದ್ರಿ, ಬಹಳಷ್ಟು ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ಬಿಟ್ಟಿದ್ರಿ. ಈಗ ಅಂದ್ರೆ ನೀವು ಆ ರೀತಿಯಾದಂತಹ ಕ್ಯಾರೆಕ್ಟರ್ ಗಳನ್ನ ಬಿಟ್ಟು ಹೊಸ ಕ್ಯಾರೆಕ್ಟರ್ ನೀವೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಮಾಡಬಹುದಾ?
0: ಪ್ರೊಡಕ್ಷನ್ ಹೌಸ್ ಅದು ತುಂಬಾ ಹೆಕ್ಟಿಕ್ ಕೆಲಸಗಳದು. ಇವಾಗ ನೋಡಿ, ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಆಗಿ ಇರ್ಬೇಕು ನಾವು.
1: ಹೌದು,
0: ಇಲ್ಲ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಆಗಿ ಇರ್ಬೇಕು. ನನ್ಗೇನಾದ್ರು ಒಂದ್ ತಗೊಂಡೋದ್ರೆ ಆ ಒಂದನ್ನೇ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನನ್ಗೆ. ಬೇರೆದೆಲ್ಲ ನಾನು ಕ್ಲಂಜಿ ಮಾಡ್ಕೊಳಕ್ ಇಷ್ಟಪಡಲ್ಲ ನಾನು. ಆಕ್ಟರ್ ಆಕ್ಟ್ರೆಸ್ ಬೇರೆ ಜನಕ್ಕೆ ಏನ್ ಇಷ್ಟ ಆಗ್ಬೋದು ಅನ್ನೋದು ನನ್ ಕ್ವಶನ್ ಮಾರ್ಕ್ ಬರ್ತಾ ಇರುತ್ತೆ. ನೋಡಿ, ಮಂದಾರವು ಆದ್ಮೇಲೆ ಬೇರೆ ತನ ಯಾವ್ದು ಮಾಡ್ಬೋದು, ಮತ್ತೆ ಇನ್ನೊಂದ್ ಯಾವ್ದು ಮಾಡ್ಬೋದು ಅನ್ನೋದೆಲ್ಲ ಬಂತು ನನ್ನ ತಲೆಯಲ್ಲಿ. ಸೊ ಹಾಗೆ ಮೆಚ್ಯೂರಿಟಿ ಬೆಳೀತಾ ಹೋಯ್ತು. ಸೊ ನೌ ಐ ಮೆಚ್ಯೂರ್ಡ್, ಮೆಚ್ಯೂರ್ಡ್ ಅಂದ್ರೆ ಒಂದ್ 50-60% ಮೆಚ್ಯೂರ್ಡ್ ಆಗಿರ್ಬೋದು ನಾನು. ನೆಕ್ಸ್ಟ್ ಏನ್ ಲೆವೆಲ್ ನಾನು ತಗೊಂಡು ಹೋಗ್ಬೋದು, ಇವಾಗ ಒಂದೊಂದೇ ಮೆಟ್ಲು ಹತ್ತಿದೀನಿ, ಮೆಟ್ಲ ಅರ್ಧಕ್ಕೆ ನಿಂತು ಬಿಡಿದೀನಿ, ನೆಕ್ಸ್ಟ್ ಮೆಟ್ಲು ಹತ್ತೋದ್ ಹೆಂಗೆ ಅಂತ ನಾವು ಯೋಚನೆ ಮಾಡ್ಬೇಕು.
1: ಮೇಡಮ್, ಈಗ ಪರಿಪೂರ್ಣತೆ ಇನ್ನೂ ಇಲ್ಲ ಅಂತೀರಾ?
0: ಖಂಡಿತ ಇಲ್ಲ,
1: ಯಾರಿಗೂ ಬರೋದಿಲ್ಲ ಅದು.
0: ಇಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಬಿಡಿ ಆರ್ಟಿಸ್ಟ್ ಗಳಿಗೆ,
1: ಯಾರಿಗೂ ಕೂಡ
0: ಇಲ್ಲ. ನನ್ನ ಅನುಭವ ಅಷ್ಟೇ, ನನ್ಗಂತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನ ತುಂಬಿಲ್ಲ. ನೋಡೋಣ, ಅದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಯಾವಾಗ ತುಂಬುತ್ತೋ ಗೊತ್ತಿಲ್ಲ ನನ್ಗೆ.
1: ಮೇಡಮ್, ನಿಮ್ಮನ್ನ ನಾವು ತೆರೆ ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಯಾಕೆಂದ್ರೆ
0: ಇಲ್ಲ, ನನಗೂ ಇದೆ ಬಿಗ್ ಸ್ಕ್ರೀನ್ ಅಲ್ಲಿ ಮಾಡ್ಬೇಕು ಅಂತ. ನೋಡೋಣ, ದೇವ್ರು ಯಾವ ತರದಲ್ಲಿ ನಮ್ಮನ್ ಕರ್ಕೊಂಡು ಹೋಗ್ತಾರೋ ಹೇಳಕ್ ಆಗಲ್ಲ. ಸಿ, ನನ್ ಸಿನಿಮಾ ಅವಳು ಆಗ್ಬೇಕು ಅನ್ನೋ ಕನ್ಸೂಕ ನಾನ್ ಕಂಡಿರ್ಲಿಲ್ಲ. ಅದೇನೋ ಬೈ ಚಾನ್ಸ್ ಆಗಿ ಒಂದ್ ದೇವ್ರ ಮೂಲಕ ನನಗೆ ಬಂತು. ದೇವ್ರ ಮೂಲಕನೇ ಇಲ್ಲಿವರೆಗೂ ನನ್ ಕರ್ಕೊಂಡ್ ಬಂದಿದ್ದಾರೆ. ಇನ್ನ ನೋಡ್ಬೇಕು ಇನ್ ಮುಂದಕ್ಕೆ ಹೇಗೆ ಅಂತ, ಇನ್ನು ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ.
1: ಬಹಳಷ್ಟು ಚಿತ್ರಗಳನ್ನ ನಡೆಸಿಬಿಟ್ಟಿದ್ರಿ, ಬಹಳಷ್ಟು ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ಬಿಟ್ಟಿದ್ರಿ, ಬಹಳಷ್ಟು ಏನು ದೊಡ್ಡ ದೊಡ್ಡ ನಟರ ಜೊತೆ ಆಕ್ಟ್ ಮಾಡ್ಬಿಟ್ಟಿದ್ರಿ. ಈಗ ಆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಮೇಡಮ್, ಶಿವರಾಜ್ ಕುಮಾರ್

0: ಆಗ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಬೋದು, ರವಿಚಂದ್ರನ್ ಅವರಾಗ್ಬೋದು, ಸಾಯಿ ಕುಮಾರ್, ರಮೇಶ್ ಅರವಿಂದ್, ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ನಟರು ಅಂದ್ರೆ ಆ ಟೈಮ್ ನಲ್ಲಿ ಯಾರು ಪೀಕ್ ನಲ್ಲಿದ್ರು ಆ ನಟರುಗಳ ಜೊತೆ ಭಾಗವಹಿಸ್ಬಿಟ್ಟಿದ್ರಿ, ಆಕ್ಟ್ ಮಾಡ್ಬಿಟ್ಟಿದ್ರಿ, ಅದ್ರ ಬಗ್ಗೆ ಮಾತಾಡ್ಬೋದು?
1: ನೋಡಿ ಒಬ್ಬೊಬ್ಬರ ಜೊತೆ ನೋಡಿವಾಗ ನಾನು ಸಚಿನ್ ಮನೆ ಶಿವರಾಜ್ಕುಮಾರ್ ಅವ್ರ ಜೊತೆ ಮಾಡಿದೆ, ಆಮೇಲೆ ವಿಷ್ಣು ಅವ್ರ ಜೊತೆ ಮಾಡಿದೆ, ಆಮೇಲೆ ರಮೇಶ್ ಅರವಿಂದ್ ಅವ್ರ ಜೊತೆ ಮಾಡಿದೆ. ಅವ್ರು ನೋಡಿ ಅವ್ರು ಅವಾಗ್ಲೇ ಬೆಳೆದು ಬಿಟ್ಟಿದ್ದಾರೆ, ನಾವಿನ್ನ ಅಂಬೆಗಾಲ್ ಇಡ್ತಿದೀವಿ ಇಂಡಸ್ಟ್ರಿಲಿ. ಸೊ ಅವರಿಂದನೂ ನಾನು ಬಹಳಷ್ಟು ಕಲಿತೆ. ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ನನಗೆ, ಕ್ರಿಯೇಟಿವಿಟಿ ಡೈರೆಕ್ಟರ್ ಸಿಕ್ಕಿದ್ರು, ಅವರಿಂದನೂ ನಾನು ಕಲಿತೆ ಎಕ್ಸ್ಪ್ರೆಷನ್ ಅಂದ್ರೆ ಹೆಂಗೆ, ಲೈಟಿಂಗ್ ಹೆಂಗ್ ನಿಂತ್ಕೋಬೇಕು. ಈ ಮೋಹನ್ ಲಾಲ್ ಜೊತೆ ಅವ್ರು ಮಾಡುವಾಗ ಲೈಟಿಂಗ್ಸ್ ಅಂದ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೋಬೇಕು, ಆಕ್ಟಿಂಗ್ ಮಾಡ್ತಾನೆ ಹೆಂಗ್ ಲೈಟಿಂಗ್ ತಗೋಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಲಾಡ್ ಆಫ್ ಹೀರೋಸ್ ಒಬ್ರು ಅಂತಲ್ಲ, ತುಂಬಾ ಜನ ನಾನು ತುಂಬಾ ಕಲಿತೆ. ಮತ್ತೆ ಅಂಡರ್ ಪ್ಲೇ ಅಂದ್ರೆ ಏನು ಅಂತ ವಿಷ್ಣು ಸರ್ ಅವ್ರ ಹತ್ರ ಕಲಿತೆ ನಾನು. ಹಿಂಗ್ ಹೋಗ್ಬೇಕು, ಹಿಂಗ್ ಎಕ್ಸ್ಪ್ರೆಷನ್ ಕೊಡ್ಬೇಕು ಅಂತ ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದರ. ರವಿ ಸರ್ ಬಂದು ಓನ್ಲಿ ಮ್ಯೂಸಿಕಲ್ ನೋಡ್ಬೋದು, ಸಾಂಗ್ಸ್ ಎಲ್ಲ ಹೇಗೆ ತೆಗಿತಾರೆ, ಬ್ಯೂಟಿ ಇರುತ್ತೆ ಸಾಂಗ್ಸ್ ಅಲ್ಲಿ. ಸೊ ಆ ತರ ನಾವು ಒಬ್ಬೊಬ್ರು ಹೀರೋಸ್ ಜೊತೆ ನಾವು ಕಲ್ತ್ಕೊಂಡ್ ಬಂದ್ವಿ. ಸಾಯಿ ಕುಮಾರ್ ಅಂದ್ರೆ ಅಷ್ಟು ದೊಡ್ಡ ವಾಯ್ಸ್ಗೆ, ನಂದು ಗಂಟ್ಲು ಚಿಕ್ಕದೆ, ಇವ್ರಿಗೆ ಹೆಂಗ್ ನನ್ನ ಮ್ಯಾಚ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ದೆ.
0: ಓಕೆ, ಹಾಗೆ ಉಪೇಂದ್ರ ಅವ್ರ ಜೊತೆ ಕೂಡ ನಡೆಸಿದ್ರಿ?
1: ಹೌದು, ಕ್ರಿಯೇಟಿವಿಟಿ ಏನು ಅಂದ್ರೆ ಉಪೇಂದ್ರ ಅವ್ರ ಜೊತೆ ಕಲಿತೆ ನಾನು. ಅಂದ್ರೆ ನನಗೇನು ಗೊತ್ತೇ ಇರ್ಲಿಲ್ಲ, ಉಪೇಂದ್ರ ಸಿನಿಮಾ ಮಾಡುವಾಗ್ಲೂ ನನ್ಗೆ ಗೊತ್ತಿಲ್ಲ ಅಂದ್ರೆ ಏನಿದು, ಏನ್ ತೆಗಿತಿದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು, ಓ ಹಿಂಗ ಇದು ಅಂತ, ನಮ್ಮ ಭ್ರಮೆಯಲ್ಲಿ ಹಿಂಗ ಇರುತ್ತೆ ಅಂತ.
0: ಮೊದಲು ಅವ್ರ ಜೊತೆ ಏನು ಓಂ ಚಿತ್ರದಲ್ಲಿ ಡೈರೆಕ್ಷನ್ ಅಲ್ಲಿ ಭಾಗವಹಿಸಿದ್ರಿ, ಆಮೇಲೆ ಅವ್ರ ಜೊತೆ ಉಪೇಂದ್ರ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರಿ.
1: ಆರ್ಟಿಸ್ಟ್ ಆಗ್ತಾರೆ ಅಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ ನೋಡಿದ್ಮೇಲೆ ಶಾಕ್ ಆದೆ, ಓ ಆರ್ಟಿಸ್ಟ್ ಆಗ್ಬೇಕಾ ಇವ್ರು ಅಂತ. ಒಬ್ಬನ ಮನ್ಸಲ್ಲಿ ಏನ್ ಥಾಟ್ ಗಳಿರುತ್ತಲ್ಲ ಅದ್ ಖಂಡಿತ ಮಾಡ್ಬೋದು, ಪವರ್ಫುಲ್ ಥಾಟ್ಸ್. ಅದ್ ನಾವ್ ಹೆಂಗ್ ತಗೋತೀವಿ, ನಾವ್ ಹೆಂಗೆ ಯೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು.
0: ಬಹಳಷ್ಟು ಸಂತೋಷ ಆಗ್ತದೆ ಮೇಡಮ್, ಏನು ಇಂತ ದೊಡ್ಡ ದೊಡ್ಡ ನಟರುಗಳ ಜೊತೆ ಭಾಗವಹಿಸಿದ್ರಿ, ಅವರಲ್ಲಿರುವಂತ ಅನುಭವಗಳು, ಅವರಲ್ಲಿ ಕಲಿಯುವಂತ ಅವಕಾಶಗಳನ್ನೆಲ್ಲ ಹಂಚ್ಕೋತಾ ಇದ್ರಿ. ನೀವು ನಟಿಸಿದ ಚಿತ್ರದ ಯಾವ ಗೀತೆ ನಿಮ್ಗೆ ಇಷ್ಟ?
1: ನನಗೆ ಮಂದಾರ ಹೂವೆ, ಓ ಗುಲಾಬಿ ಸಾಂಗ್ ಇಷ್ಟ, ಚಂದ್ರಮುಖಿ ಪ್ರಾಣ ಸಿಕ್ಕಿಲಿ, ಮನಸ್ಸೇ ಓ ಮನಸ್ಸೇ ತುಂಬಾ ಇಷ್ಟ. ಆಮೇಲೆ ಕನಸುಗಾರದಲ್ಲಿ ಎಲ್ಲೋ ಅದು ಎಲ್ಲೋ ಆ ಸಾಂಗ್ಸ್ ಗಳು ಇಷ್ಟ. ಮತ್ತೆ ಯಜಮಾನದಲ್ಲಿ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರ, ಆ ಸಾಂಗ್ ತುಂಬಾ ಇಷ್ಟ.
0: ನೀವು ನಟಿಸಿದ್ದಲ್ದೆ ಯಾವ ಚಿತ್ರದ ಹಾಡು ನಿಮ್ಗೆ ಇಷ್ಟ?
1: ನನಗೆ ಎರಡು ಕನಸು ಬಹಳ ಇಷ್ಟ.
0: ಯಾವ ಹಾಡು?
1: ತಮ್ ನಮ್ ತಮ್ ನಮ್ ಸಾಂಗು. ಆಮೇಲೆ ಸಂಪತ್ತಿಗೆ ಸವಾಲಲ್ಲಿ ಅದು ಮಂಜುಳ ಅವ್ರು ಹಾಡ್ತಾರಲ್ಲ,
0: ಆ
1: ಸಾಂಗ್ ತುಂಬಾ ಇಷ್ಟ. ಆಮೇಲೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಆ ಸಾಂಗ್ ತುಂಬಾ ಇಷ್ಟ. ಆಮೇಲೆ ನನ್ನ ಜೀವನ್ ನನ್ನ ಬಾಳ ಜ್ಯೋತಿ ನೀನ್, ಆ ಸಾಂಗ್ ತುಂಬಾ ಇಷ್ಟ.
0: ಮೇಡಮ್ ಬಹಳ ಚೆನ್ನಾಗಿ ಹಾಡ್ತೀರಿ. ನೀವು ಚಿತ್ರರಂಗದಲ್ಲಿ ಹಾಡು ಕೂಡ ಹಾಡಿದಿರಾ?
1: ಇಲ್ಲ ಇಲ್ಲ ಇಲ್ಲ, ಅಷ್ಟು ಡೀಪ್ ಹೋಗಿಲ್ಲ ರೀ ನಾನು.
0: ನೀವು ಆಗ್ಲೇ ಕೂಡ ಹೇಳಿದ್ರಿ ನನ್ನ ವಾಯ್ಸ್ ಬಹಳ ಚಿಕ್ಕದು ಅಂತ ಹೇಳಿದಾಗ, ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಬಹಳಷ್ಟು ಮೆಲೋಡಿ ಆಗಿದೆ, ಟ್ರೈ ಮಾಡ್ಲಿಲ್ವಾ?
1: ಇಲ್ಲ, ಎಲ್ಲೂ ಟ್ರೈ ಮಾಡಿಲ್ಲ, ಸಂದರ್ಭಗಳಲ್ಲಿ ಬಂದಿಲ್ಲ ನನಗೆ.
0: ಹಾಗೆ ಮನೇಲಿ ಹಾಡ್ತಾ ಇರ್ತೀರಾ?
1: ಸುಮ್ಮನೆ ಟಿವಿ ನೋಡ್ತಾ ಹಂಗೆ ಹಾಡ್ತಾ ಇರ್ತೀನಿ.
0: ಈಗ ಕೆಲವರು ಹೇಳ್ತಾರೆ ವಾಯ್ಸ್ ಯಾರ್ದು ತುಂಬಾ ಚಿಕ್ಕದಿರುತ್ತೆ, ಅವ್ರದ್ದು ಮೆಲೋಡಿ ಆಗಿರುತ್ತೆ ವಾಯ್ಸ್ ಹಾಡ್ಲಿಕ್ಕೆ ಅಂತ ಹೇಳಿ, ಯಾರು ನಿಮ್ನ ಅಪ್ರೋಚ್ ಮಾಡ್ಲಿಲ್ವಾ ಅಂತ?
1: ಇಲ್ಲ ಇಲ್ಲ, ಯಾರು ಅಪ್ರೋಚ್ ಮಾಡಿಲ್ಲ ನನ್ನನ್ನ.
0: ಮೇಡಮ್ ನೀವು ಹೇಳಿದ್ರಿ ಕಲ್ಪನಾ ಅವರ ಶರಪಂಜರ ಸಂಬಂಧಪಟ್ಟಂಗೆ, ಬಹಳಷ್ಟು ಆಕ್ಟ್ರೆಸ್ ನಾವು ಕೇಳಿದಾಗ್ಲೂ ಕೂಡ ಅವರು ಆ ಒಂದು ಕ್ಯಾರೆಕ್ಟರ್ ನ ಮಾಡಬೇಕು ಅಂತ ಹಂಬಲಿಸ್ತಾರೆ, ಯಾಕೆ ಮೇಡಮ್?
1: ಇಟ್ಸ್ ವೆರಿ ಟಫ್, ಯಾಕಂದ್ರೆ ಅವ್ರು ಬೆಳೆದಿರೋದೇ ಪುಟ್ಟಣ್ಣ ಕಣಗಲ್ ಬ್ಯಾಕ್ಗ್ರೌಂಡ್ ಇಂದ ಬೆಳೆದಿರೋದವರು. ಸೊ ಆಮೇಲೆ ಅವ್ರ ನಾಟಕದಿಂದನೂ ಬಂದಿದ್ದಾರೆ, ಯಾವ ನಾಟಕ ಕಂಪನಿಯಿಂದನೂ ನಾನು ಬಂದಿಲ್ಲ, ಬಟ್ ನನ್ಗೆ ಡೈರೆಕ್ಟರ್ಸ್ ಗಳು ಹುರಿದುಂಬಿಸಿದ್ರು ನೀನ್ ಮಾಡಬಲ್ಲೆ ಇದನ್ನ ಅಂತ. ಸೊ ಅಲ್ಲಿ ನನಗೆ ಭಯ ಹುಟ್ಟುತ್ತೆ, ಅಂದ್ರೆ ಇವ್ರು ಹಿಂಗ್ ಕೊಡ್ತಾ ಇದಾರಲ್ಲ ಕ್ಯಾರೆಕ್ಟರ್ಸ್, ನಾನು ಮಾಡಬಲ್ಲೆ ನಾನು, ಕ್ವಶನ್ ಮಾರ್ಕ್ ಬರುತ್ತೆ. ವೆನ್ ಐ ಗೋ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇಟ್ ಈಸ್ ಅ ಚಾಲೆಂಜಿಂಗ್ ಫಾರ್ ಮೀ, ಅಂಡ್ ದೊಡ್ಡ ದೊಡ್ಡ ಕಲಾವಿದರು ಅವ್ರ ಜೊತೆ ನಾವು ಡಲ್ ಆಗಕ್ ಇಷ್ಟಪಡಲ್ಲ ನಾನು. ಅವ್ರು ಹೇಗ್ ಮಾಡ್ತಾರೋ ಅಂತ ನೋಡ್ತೀನಿ, ಅದನ್ನ ನಾನು ಹೇಗೆ ನನ್ನ ಇದು ಹೇಗ್ ನಾನು ಉಪಯೋಗಿಸ್ಕೋಬಹುದು, ಅಂಡ್ ವಾಟ್ ಕ್ರಿಯೇಟಿವಿಟಿ ಐ ಕ್ಯಾನ್ ಡೂ. ಯಾಕೆಂದ್ರೆ ಸುಮ್ನೆ ಹಾಗೆ ಈಸಿಯಾಗಿ ಮಾಡೋವಳಲ್ಲ ನಾನು, ಐ ವಿಲ್ ಗೋ ಇನ್ ಎ ವೆರಿ ಡೀಪ್. ಇವಾಗ ಏನಾಗುತ್ತೆ, ನೀವು ಕ್ಯಾಮ್ರಾ ಮುಂದೆ ನಿಂತಾಗ ಜನ ನೋಡೋ ತರ ಫೀಲಿಂಗ್ ನನಗಿರುತ್ತೆ, ಆಡಿಯನ್ಸ್ ಥಿಯೇಟರ್ಗೆ ಬಂದು ಕೂತಿದ್ದಾರೆ ನನ್ನ ನೋಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನಗೆ. ಸಮ್ವಾಟ್ ಐ ಲವ್ ದ ಕ್ಯಾಮ್ರಾ, ಅಂದ್ರೆ ನಾನು ತುಂಬಾ ಲವ್ ಮಾಡೋದು ನನ್ನ ಕ್ಯಾಮ್ರಾನ. ಸೊ ಅದರಲ್ಲೇ ನನ್ನ ಬ್ಯೂಟಿ ಕಾಣಿಸ್ಬೇಕು ಅಂದ್ರೆ ಬೈ ಎಕ್ಸ್ಪ್ರೆಷನ್, ಕಣ್ಣಲ್ಲೇ ಆಗ್ಲಿ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಆಗ್ಲಿ, ನಾನು ಅದ್ರಲ್ಲಿ ತೋರ್ಸಕ್ ತುಂಬಾ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ದಟ್ ಕೈ ಹಿಂಗ್ ತೋರಿಸ್ಕೊಂಡಂಗಲ್ಲ, ಇಲ್ಲ, ಬಟ್ ನನಗೆ ಕಣ್ಣಲ್ಲಿ ಮಾತಾಡೋದು ಅದ್ ಬಹಳ ಇಷ್ಟಪಡ್ತೀನಿ.
0: ಮೇಡಮ್ ಅದನ್ನ ನಾವು ನಮ್ಮೂರ ಮಂದಾರ

0: ಹೂವಲ್ಲೇ ನೋಡ್ಬಿಟ್ವಿ ಮೇಡಮ್
1: ಹಾ ಹೌದು
0: ಅಲ್ವಾ,
1: ಅದರಲ್ಲೇ ಬ್ಯೂಟಿ ಕಾಣಿಸ್ತಾ ಇತ್ತು.
0: ಖಂಡಿತವಾಗ್ಲು ಖಂಡಿತವಾಗ್ಲು
1: ಟ್ರಾಕ್ಟರ್ ಮೇಲೆ ಹೋಗೋದು ವಿಡಿಯೋ ಶಾರ್ಟ್ಸ್ ಗಳೇ.
0: ಆ ಟೈಮ್ ನಲ್ಲಿ ಹೊಸಬರಾಗಿದ್ರು ಕೂಡ ಅಂತಹ ಒಳ್ಳೆಯ ಕ್ಯಾರೆಕ್ಟರ್ ನ ನೀವು ಕಣ್ಣಲ್ಲೇ ನಿಮ್ಮ ಮ್ಯಾನರಿಸಮ್ ನಲ್ಲೇ ತೋರಿಸ್ಬಿಟ್ಟಿದ್ರಿ.
1: ಹೌದು ಹೌದು ಹೌದು, ಹೇಳ್ತಾ ಇದ್ರು ದೇಸಾಯಿ ಅವರು, ನನ್ನ ಕಣ್ಣಲ್ಲೇ ಮಾತಾಡಬೇಕು ಆತರ ಕೊಡು ನನಗೆ ಅಂತ. ಇಟ್ಸ್ ವೆರಿ ಟಫ್, ಡೀಪ್ ಆಗಿ ಹೋಗಿ ಯೋಚನೆ ಮಾಡಿ ಶಾರ್ಟ್ ಗಳು ಕೊಡೋದು ತುಂಬಾ ಕಷ್ಟ ಇದೆ.
0: ಆಪ್ತಮಿತ್ರದಲ್ಲೂ ಕೂಡ ಅದೇ ರೀತಿ ಇತ್ತು ಸ್ವಲ್ಪ.
1: ಹಾ ಆಪ್ತಮಿತ್ರ ಹಂಗೆ ಇತ್ತು ಹೌದು, ಈವನ್ ಚಂದ್ರಮುಖಿ ಪ್ರಣ
0: ಅದರಲ್ಲೂ ಕೂಡ ಹಾಗೆ ಇತ್ತು. ಓಕೆ ಮೇಡಮ್, ಈಗ ನೀವು ಹೇಳಿದ್ರಿ ನಾನು ಯಾವುದೇ ನಾಟಕದ ಕಂಪನಿಯಿಂದ ಬಂದವಳಲ್ಲ, ನಾನು ನೋಡಿದವಳಲ್ಲ ಅಂತ ಹೇಳಿ. ನೀವು ಹಂಗಾರೆ ಆಕ್ಟಿಂಗ್ ಕಲ್ತಿದ್ ಹೇಗೆ ಮೇಡಮ್, ಏನು ಆಕ್ಟಿಂಗ್ ಕ್ಲಾಸಸ್ ಹೋಗ್ತಿದ್ರೋ ಇಲ್ಲ ಹೇಗೆ?
1: ಇಲ್ಲ ಇಲ್ಲ ಇಲ್ಲ, ನಾನು ನನಗೆ ನೋಡಿ ಹೊಸ ಹೊಸ ತರ ಡೈರೆಕ್ಟರ್ಸ್ ಗಳು ಸಿಕ್ಕದ್ಮೇಲೆ ಅಲ್ಲಿ ನಾನು ಕಲಿತೆ. ಕಲಿಯೋದು ಬಹಳ ಇಷ್ಟ, ಕೆಲವು ಆರ್ಟಿಸ್ಟ್ ಗಳನ್ನ ನೋಡಿದೀನಿ ನಾನು, ಬಟ್ ಐ ಆಮ್ ನಾಟ್ ಬ್ಲೇಮಿಂಗ್. ಬಟ್ ಏನೋ ಕೊಡ್ತಾರೆ, ಮಾಡ್ತೀನಿ ಡೈಲಾಗ್ಸ್ ಹಿಂಗ್ ಓದ್ಬೇಕು ಅಷ್ಟೇ, ಬಟ್ ಎಕ್ಸ್ಪ್ರೆಷನ್ಸ್ ಗಳೇ ಇರಲ್ಲ ಅವರಲ್ಲಿ. ನಮ್ಗೇನಂದ್ರೆ ಈ ತರ ಕಷ್ಟದ ಕ್ಯಾರೆಕ್ಟರ್ ಕೊಟ್ಮೇಲೆ ನಾವು ಮಾಡದೆ ಹೋದ್ರೆ ಅದು ಚೆನ್ನಾಗಿರಲ್ಲ ನಮ್ಗೆ, ಅದು ಕೆಟ್ಟ ಹೆಸರು.
0: ಹೌದು,
1: ಏನೋ ಮಾಡಿದ್ರು ಬಂದ್ರು ಹೋದ್ರು ಅಂತ ಆತರ ಇರಬಾರ್ದು. ಜನಕ್ ಮನ್ಸಲ್ಲಿ ಕೂತ್ಕೋಬೇಕು ನಾನು ಆತರ ಥಿಂಕ್ ಮಾಡೋರು. ಸೊ ಹಾಗಾಗಿ ನಾನು ಒಂದೊಂದೇ ಒಬ್ಬೊಬ್ರು ಡೈರೆಕ್ಟರ್ಸ್ ಹತ್ರ ಎಕ್ಸ್ಪ್ರೆಷನ್ಸ್ ಕಲ್ತೆ. ಮತ್ತೆ ನನ್ ಧರ್ಮಚಕ್ರಂ ಅಂತ ಸುರೇಶ್ ಕೃಷ್ಣ ಅವ್ರ ಹತ್ರ ಕ್ಲೋಸ್ ಅಪ್ ಅಲ್ಲೇ ಇಟ್ಕೊಂಡು ಕಣ್ಣಲ್ಲೇ ಮಾತಾಡು ಅಂತ ಹೇಳಿದ್ರು. ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ದಟ್ ಇಸ್ ಅ ಪ್ಲಸ್ ಪಾಯಿಂಟ್.
0: ಡೈರೆಕ್ಟರ್ ಆರ್ಟಿಸ್ಟ್ ಆಗಿದ್ರಿ?
1: ಡೆಫಿನೆಟ್ಲಿ ಡೆಫಿನೆಟ್ಲಿ.
0: ಓಕೆ, ಆತರ ಬಹಳಷ್ಟು ಕಡಿಮೆ ಅಲ್ವಾ ಮೇಡಮ್?
1: ತುಂಬಾ ಕಡಿಮೆ, ಈಗ ತುಂಬಾ ಕಡಿಮೆ. ಕಡಿಮೆ ಏನು ಇಲ್ವೇ ಇಲ್ಲ.
0: ಕೆಲವರು ಹೇಳೋ ಪ್ರಕಾರ, ನನಗೆ ಇರೋ ನಾಲೆಜ್ ಪ್ರಕಾರ, ಡಾಕ್ಟರ್ ರಾಜ್ಕುಮಾರ್ ಅವರು ಆ ರೀತಿ ಇದ್ರು, ಈಗ ಶಿವರಾಜ್ಕುಮಾರ್ ಅವರು ಆ ರೀತಿ ಇದಾರೆ, ಉಪೇಂದ್ರ ಅವರು ಕೂಡ ಆ ರೀತಿ ಇದಾರೆ, ಕೆಲವರೇ ಕೆಲವರು ಅಂತ ಹೇಳಿದ್ರೆ ಆ ಹಿಂದಿನಿಂದ ಬಂದವರು ಬಿಟ್ಟರು ಈಗಿನ ಹೊಸಬರಲ್ಲಿ ತುಂಬಾ ಕಡಿಮೆ ಅನ್ಸುತ್ತೆ.
1: ತುಂಬಾ ಕಡಿಮೆ. ಹೌದು ಹೌದು
0: ಮೇಡಮ್. ನೀವು ಯಾವ ನಟನ ಜೊತೆ ನಟಿಸಲು ಆಸೆ ಇಟ್ಕೊಂಡಿದ್ರಿ?
1: ನನಗೆ ಅನಂತನಾಗ್ ಬಹಳ ಇಷ್ಟ, ಮತ್ತೆ ರಾಜ್ಕುಮಾರ್ ಅವ್ರು ಬಹಳ ಇಷ್ಟ.
0: ಸಾಧ್ಯ ಆಗ್ಲಿಲ್ಲ
1: ರಾಜ್ಕುಮಾರ್ ಅವ್ರ ಜೊತೆ, ಸಾಧ್ಯ ಆಗಿಲ್ಲ. ಬಟ್ ಅನಂತ್ ನಾಗ್ ಅವ್ರ ಜೊತೆ ಒಳ್ಳೆ ಕತೆ ಯಾವ್ದು ಬಂದಿಲ್ಲ, ಖಂಡಿತ ಮಾಡ್ಬೇಕು ಅನ್ನೋ ಆಸೆ ಇದೆ.
0: ಅಂದ್ರೆ ಈಗ ನೀವು ಆಲ್ಮೋಸ್ಟ್ ನಿಮ್ಮ ಸಮಯದಲ್ಲಿ ಎಲ್ಲಾ ಬಿಗ್ ಬಿಗ್ ಸ್ಟಾರ್ಸ್ ಗಳ ಜೊತೆ ಆಕ್ಟ್ ಮಾಡ್ಬಿಟ್ಟಿದ್ರಿ.
1: ಹೌದು ಹೌದು.
0: ಆ ಒಂದು ನಟನೆಯನ್ನ, ನಿಮ್ಮ ರೋಲ್ ಅನ್ನ ಆ ಆಕ್ಟರ್ ಜೊತೆ ಶೇರ್ ಮಾಡ್ಕೊಬಿಟ್ಟಿದ್ರಿ.
1: ಹೌದು ಹೌದು.
0: ಓಕೆ ಮೇಡಮ್, ನಿಮಗೆ ನಿರ್ದೇಶಕರು ಆಗುವ ಆಸಕ್ತಿ ಇದೆಯಾ? ಯಾಕೆಂತ ಹೇಳಿದ್ರೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸ್ಬಿಟ್ಟಿದ್ರಿ, ನೀವು ಹೇಳಿದ ಪ್ರಕಾರನೇ ಕೂಡ ನಿರ್ದೇಶಕರ ಒಂದು ಆರ್ಟಿಸ್ಟ್ ಆಗ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತೀರಿ, ನೀವು ಕೂಡ ಆತರ ಆಸೆ ಇದೆಯಾ?
1: ಇಲ್ಲ, ಆತರ ನನಗೆ ಏನು ಆಸಕ್ತಿ ಬೆಳ್ದಿಲ್ಲ. ಮುಂಚೆ ಇತ್ತು ನನಗೆ, ನಾನು ಡೈರೆಕ್ಷನ್ ಮಾಡ್ ಹುರಿದುಂಬಿಸ್ತಿದ್ರು ಕೆಲವರೆಲ್ಲ. ಹುರಿದುಂಬಿಸೋದ್ ಬೇರೆ, ನಮ್ಮಲ್ಲೇ ನಮಗ್ ಬರೋ ಇಂಟ್ರೆಸ್ಟ್ ಬೇರೆ ತನ.
0: ಹೌದು,
1: ಬಟ್ ಏನಂದ್ರೆ ಅದು ತುಂಬಾ ರಿಯಲಿ ಟಫ್ ಅನಿಸ್ತು ನನಗೆ. ಡೈರೆಕ್ಟರ್ ಕೂತ್ಕೊಂಡು ಆಕ್ಷನ್ ಅಂತ ಹೇಳೋದು ಬಹಳ ಕಷ್ಟ. ಅದು ಆರ್ಟಿಸ್ಟ್ ಹೆಂಗೆ ತಗೊಂಡು ನಾವು ಮಾಡ್ಬಿಡ್ಬೋದು, ಬಟ್ ಡೈರೆಕ್ಷನ್ ಇಸ್ ವೆರಿ ಟಫ್. ಯಾಕೆಂದ್ರೆ ಅದು ಪೇಷನ್ಸ್ ಬೇಕು, ಮತ್ತೆ ಕ್ಯಾಮ್ರಾದಲ್ಲಿ ನನ್ಗೆ ಬ್ಯೂಟಿ ಇರಬೇಕು, ಅದೆಲ್ಲ ಬೇಕು ನನ್ಗೆ. ಎಲ್ಲಾ ತಲೆಗೆ ಹಾಕಕ್ ನಂಗೆ ತುಂಬಾ ಕಷ್ಟ. ಆಕ್ಟ್ರೆಸ್ ಆಕ್ಟ್ರೆಸ್ ಆಗೇ ಇರಬೇಕು ಅನ್ನೋ ನನ್ನ ಭಾವನೆ.
0: ಓಕೆ ಮೇಡಮ್, ಈಗ ನೀವು ದೊಡ್ಡ ದೊಡ್ಡ ನಟರಾಗಿರ್ಬೋದು, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ಬಿಟ್ಟಿದ್ರಿ, ಈಗ ನಿಮ್ಮಲ್ಲಿ ಯಾರು ಕೊರಗಿದ್ಯಾ, ನಾನು ಈ ನಿರ್ದೇಶಕರ ಜೊತೆ ಅವರ ಒಂದು ಚಿತ್ರದಲ್ಲಿ ನಟಿಸ್ಬೇಕಿತ್ತು, ಅವ್ರ ಜೊತೆ ಕೆಲಸ ಮಾಡ್ಬೇಕಿತ್ತು ಅಂತ ಏನಾದ್ರು ಕೊರಗಿದ್ಯಾ?
1: ನನಗೆ ಕೊರಗಿರೋದು ಪುಟ್ಟಣ್ಣ ಕಣಗಾಲ್ ಅವ್ರು, ಇವಾಗ ಇರ್ಬೇಕಾಗಿತ್ತು ಅನ್ನಿಸ್ತಾ ಇತ್ತು.
0: ಅಂದ್ರೆ ಅವ್ರು ಬಿಟ್ಟು ಬೇರೆ ಯಾರು ಇಲ್ಲ ಯಾರಿಗ?
1: ಅಂದ್ರೆ ಆತರ ಎಲ್ಲೂ ಇಲ್ಲ, ಬಟ್ ಎಲ್ಲ ಡೈರೆಕ್ಷನ್ ಜೊತೆ ನಾನು ಮಾಡ್ಬಿಟ್ಟಿದೀನಿ. ಪುಟ್ಟಣ್ಣ ಕಣಗಾಲ್ ತರ ಇಲ್ಲ ಡೈರೆಕ್ಟರ್ಸ್ ಅಂತ.
0: ಯಾರು ಡೈರೆಕ್ಟರ್ಸ್ ಇಲ್ಲ ಅಂತ ಹೇಳ್ತೀರಿ?
1: ಇಲ್ಲ, ಈ ಅದನ್ನ ನೋಡಿದ್ದು ಹೋಮ್ ಅಲ್ಲಿ ಉಪೇಂದ್ರ ಅವ್ರದ್ದು, ಉಪೇಂದ್ರ ಮತ್ತೆ ದೇಸಾಯಿ ಅವ್ರನ್ನಿಬ್ರು ನಾನು ನೋಡಿದ್ದೀನಿ.
0: ಓಕೆ, ಈಗ ಉಪೇಂದ್ರ ಅವರು ಇನ್ನು ಕೂಡ ಚಿತ್ರರಂಗದಲ್ಲಿ ಇದ್ದಾರೆ, ದೇಸಾಯಿ ಅವರು ಇದ್ದಾರೆ, ಅವ್ರ ಜೊತೆ ಮತ್ತೆ ಅವಕಾಶ ಸಿಕ್ಕಿದ್ರೆ?
1: ಇಲ್ಲ, ಅದೇ ಹೇಳ್ತಿರ್ತೀನಿ ನಾನು, ನನಗೆ ಕತೆ ಬೇಕು ಸರ್, ಸುಮ್ಮನೆ ಯಾವ್ದೋ ಒಂದ್ ಮಾಡಕ್ ನನಗೂ ಮನ್ಸು ಒಪ್ಪಲ್ಲ ಈಗ, ತುಂಬಾ ಕಷ್ಟ ಈಗ. ಅದೇ ಅವರು ಹೇಳ್ತಾರೆ ಕತೆಗಳು ಸಿಕ್ತಿಲ್ಲ, ಕತೆ ಸಿಕ್ಕಿದ್ರೆ ಖಂಡಿತ ನಾವು ಪ್ರಯತ್ನ ಮಾಡೋಣ ಅಂತ. ಅದೇ ನಾನು ರಮೇಶ್ ಅವರು ಮತ್ತೆ ಶಿವರಾಜ್ ಕುಮಾರ್ ಅವರು ಹೇಳ್ಕೊತಾ ಇರ್ತೀವಿ, ಒಳ್ಳೆ ಕತೆ ಮಾಡಿ ಸರ್ ದೇಸಾಯಿ ಸರ್ ಅಂತ.
0: ಇನ್ನೊಮ್ಮೆ ನಮ್ಮೂರ ಮಂದಾರ ಹೂವೇ ಆಗ್ಲಿ ಅಂತ ಹೇಳಿ
1: ನೋಡೋಣ. ಅಷ್ಟು ಮಟ್ಟಿಗೆ ಕತೆ ಬರ್ಬೇಕಲ್ಲ, ಅದಕ್ಕಿನ್ನ ವಿಭಿನ್ನವಾಗಿ ಬಂತು ಅಂದ್ರೆ ಖಂಡಿತ ನಾವು ಮಾಡೋಣ ಅಂತ.
0: ಖಂಡಿತವಾಗ್ಲು ಖಂಡಿತವಾಗ್ಲು ಮೇಡಮ್. ಈಗ ಬಹಳಷ್ಟು ಯುವ ನಟಿಯರು ಬರ್ತಾ ಇದಾರೆ, ನಮ್ಮ ಕೊಡಗಿನವರೇ ಬಹಳಷ್ಟು ಜನ ಇದಾರೆ.
1: ಹೌದು ಹೌದು,
0: ಬಹಳಷ್ಟು ಚಿತ್ರರಂಗದಲ್ಲಿ, ಸೀರಿಯಲ್ ಗಳಲ್ಲಿ, ಏನು ಈ ಚಿತ್ರರಂಗ ಇರ್ಬೋದು, ಟಿವಿ ಆಗಿರ್ಬೋದು, ದೊಡ್ಡ ಪರದೆಯಲ್ಲಿ ಆಗಿರೋ ಆಕ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಆಸಕ್ತರಾಗಿದ್ದಾರೆ. ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ, ಏನ್ ಟಿಪ್ಸ್ ನ ಮತ್ತೆ ಏನನ್ನ ಅವ್ರು ಹೇಳಿಕ್ ಬಯಸ್ತೀರಿ?
1: ಟಿಪ್ಸ್ ಕೊಡೋಷ್ಟು ಮಟ್ಟಿಗೆ ನಾನು ಬೆಳೆದಿಲ್ಲ, ಬಟ್ ಎಲ್ಲರಿಗೂ ಆಸಕ್ತಿ ಇರತ್ತೆ, ನಿಮಗೂ ಇರತ್ತೆ ನಾನು ಆಕ್ಟಿಂಗ್ ಮಾಡ್ಬೇಕು ಅಂತ. ಬಟ್ ಏನಿಲ್ಲ, ನಾನು ಅವ್ರಿಗೆ ಹೇಳೋದು ಅಷ್ಟೇ, ಡಿಸಿಪ್ಲಿನ್ ಅಂಡ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಅದು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ತೋರಿಸ್ಬೋದು ನಾನು ಈ ತರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೆ ಅಂತ.

0: ಸೊ ಆ ತರ ಅವ್ರು ಬೆಳೆಸ್ಕೊಂಡು ಹೋಯ್ತು ಅಂದ್ರೆ ಖಂಡಿತ ಇಲ್ಲಿ ನಿಂತ್ಕೋಬಹುದು, ಕಷ್ಟ ಏನು ಇಲ್ಲ ಇಲ್ಲಿ. ಯು ಹ್ಯಾವ್ ಟು ಪ್ರೂವ್ ಆಸ್ ಅನ್ ಆಕ್ಟ್ರೆಸ್ ಅಷ್ಟೇ, ಅದೇ ಮೇನ್.
1: ಓಕೆ ಮೇಡಮ್, ಈಗ ನೀವು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರಿ ಮೇಡಮ್?
0: ಆಯ್ತು, ಬಹುಶಃ ಮೋಸ್ಟ್ಲಿ 100 ಆಗಿರ್ಬೋದು ಅನ್ಸುತ್ತೆ.
1: ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಸರಿ. ಅಂದ್ರೆ ಸರಿ, ಒಂದು 100 ಚಿತ್ರಗಳನ್ನ ನಡೆಸ್ಬಿಟ್ಟಿದ್ರಿ.
0: ಹಾ, ಇರ್ಬೋದು ಇರ್ಬೋದು, ನಾನು ಲೆಕ್ಕ ಹಾಕಿಲ್ಲ, ಬಟ್ 100 ಇದ್ದೀನಿ ಅನ್ಸುತ್ತೆ.
1: ಓಕೆ ಮೇಡಮ್, ಒಂದು ಸೆಂಚುರಿಯನ್ನ ಬಾರಿಸಿದಿರಿ, ಈ ಸೆಂಚುರಿಯ ಹಾದಿ ಮುಂದುವರಿಲಿ.
0: ಥ್ಯಾಂಕ್ ಯು ಸೋ ಮಚ್.
1: ಪ್ರೇಮ ಅವರ ಆಕ್ಟಿಂಗ್ ಅನ್ನ ನಾವು ನೋಡಿದವರು, ಆಸ್ವಾದಿಸಿದವರು, ಬಹಳಷ್ಟು ಜನಗಳಿಗೆ ಗೊತ್ತಿರಲಿಲ್ಲ ಇವರು ಆಕ್ಟಿಂಗ್ ಅನ್ನ ಕಲ್ತಿದ್ರಾ ಇಲ್ವಾ ಅಂತ ಹೇಳಿ. ಈ ಕಾರ್ಯಕ್ರಮ ಕೇಳಿದ ಮೇಲೆ ಅವ್ರ ಆಕ್ಟಿಂಗ್ ಅನ್ನ ಕಲ್ತಿಲ್ಲ.
0: ಇಲ್ಲ, ಕಲ್ತೆ ಇಲ್ಲ ನಾನು.
1: ಆದ್ರೂ ಕೂಡ
0: ನನ್ನ ಇಂಟ್ರೆಸ್ಟ್ ಮೇಲೆ ನನ್ ತುಂಬಾ ಡೀಪ್ ಹೋಗಿ ನನ್ಗೆ ಆ ಕಲೆಗಳು ಅಂದ್ರೆ ಆಚೆ ತರಿಸಿದ್ರು ಡೈರೆಕ್ಟರ್ಸ್ ನನ್ನ.
1: ಅಂದ್ರೆ ಯಾರಿಗೆ ಕೂಡ ಆಸಕ್ತಿ ಮತ್ತೆ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಲ್ವಾ ಮೇಡಮ್?
0: ಡೆಫಿನೆಟ್ಲಿ, ನೀವ್ ಹೆಂಗ್ ಥಾಟ್ಸ್ ತಗೊಂಡೋಗ್ತಿರೋ ಪಾಸಿಟಿವ್ ಲೆವೆಲ್ ಅಲ್ಲಿ, ಡೆಫಿನೆಟ್ ಆಗಿ ನೀವ್ ಅಚೀವ್ ಮಾಡಬಹುದು. ಇಲ್ಲೇ ಅಂತಲ್ಲ, ಬೇರೆ ಕಡೆ ಯಾವ್ದ್ರಲ್ಲೇ ಆದ್ರೂ ಏಮ್ ಇಟ್ಕೊಂಡು, ಗೋಲ್ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗಿರ್ಬೇಕು. ಕೆಟ್ಟದಾಗಲ್ಲ, ಕೆಟ್ಟದಾಗಿ ದುಡ್ಡು ಮಾಡೋ ಹಲವಾರು ಬೇರೆ ಬೇರೆ ತರದಲ್ಲಿ ಇರಬಹುದು, ಬಟ್ ನಿಮ್ಮ ಒಳ್ಳೆ ಗುಣ, ನೀವು ಪ್ರಯತ್ನ ಪಡೋ ಗೋಲು, ಡಿಸಿಪ್ಲೀನು ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ.
1: ಓಕೆ ಮೇಡಮ್. ಮೇಡಮ್, ನಿಮ್ಮ ಮಾತುಗಳನ್ನ ನಮ್ಮ ಹಲವಾರು ಕೇಳುಗರು ಕೇಳ್ತಾ ಇರ್ತಾರೆ, ನಮ್ಮ ಮಡಿಕೇರಿ ಆಕಾಶವಾಣಿ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರ್ತಾರೆ. ಈಗ ಪ್ರೇಮ ಅವರು ನಮ್ಮ ಮಡಿಕೇರಿ ಆಕಾಶವಾಣಿ ಕೇಳುಗರಿಗೆ, ನಿಮ್ಮ ಊರಿನ ಜನತೆಗೆ, ಕೊಡಗಿನ ಜನತೆಗೆ ಏನ್ ಹೇಳಿಕ್ ಬಯಸ್ತ್ರಿ?
0: ಇಲ್ಲ, ನನಗೆ ತುಂಬಾ ಇಷ್ಟ ಆಕಾಶವಾಣಿ ಅಂದ್ರೆ, ಬಹಳ ಇಷ್ಟ. ಯಾಕೆಂದ್ರೆ ಕಾಫಿ ತೋಟಕ್ಕೆ ಕೆಲ್ಸಗಾರರು ಬರ್ತಾ ಇರ್ತಾರಲ್ಲ, ಅವರು ಆಕಾಶವಾಣಿ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಮುಟ್ಟುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಸೊ ಬಹುಶಃ ಅವ್ರು ಕೇಳ್ತಾ ಇರ್ಬೋದು, ಎಲ್ಲ ಕೇಳ್ತಾ ಇದಾರೆ. ಸೊ ತುಂಬಾ ಇಷ್ಟ ಪಡ್ತಾರೆ. ನಮ್ ತಾತನು ವಯಸ್ಕಾಲದಲ್ಲಿ, ಅವಾಗ ಟಿವಿ ಇರ್ಲಿಲ್ಲ, ಕ್ರಿಕೆಟ್ ಮ್ಯಾಚ್ ಕೇಳೋರು ಆಕಾಶವಾಣಿಯಲ್ಲಿ, ಸ್ಕೋರ್ ಎಷ್ಟು ಎಷ್ಟು ಅಂತ. ಸೊ ಅದೆಲ್ಲ ರೀಕಲೆಕ್ಟ್ ಆಗ್ತಾ ಇದೆ ನನ್ಗೀಗ. ಸೊ ನನ್ಗೆ ಆಕಾಶವಾಣಿ ಅಂದ್ರೆ ಬಹಳ ಇಷ್ಟ ಪಡ್ತೀನಿ. ಆಮೇಲೆ ಚಂದನ ಟಿವಿ ಅಂದ್ರೆ ಬಹಳ ಇಷ್ಟ ಪಡ್ತೀನಿ ನಾನು. ತುಂಬಾ ಖುಷಿ ಆಗುತ್ತೆ, ಒಂಥರ ಹುಮ್ಮಸ್, ಪಾಸಿಟಿವ್ ಲೆವೆಲ್ ಇರುತ್ತೆ, ಒಂದ್ ಖುಷಿ ಆಗುತ್ತೆ ನನಗೆ. ಆಮೇಲೆ ಅವರು ಕೇಳ್ತಾನೆ ಇರ್ತಾರೆ, ಅವಾಗ ವಯಸ್ಸಾದವರೆಲ್ಲ ಆಕಾಶವಾಣಿ ಕೇಳ್ತಾರೆ ತುಂಬಾ.
1: ಹೌದು.
0: ಸೊ ಐ ಆಮ್ ಸೋ ಹ್ಯಾಪಿ ದಟ್ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವರೇ ನನ್ನ ಎದುರುಗಡೆ ಇದ್ದಾರೆ ಅನ್ನೋ ಅಷ್ಟು ಇಷ್ಟಪಡ್ತಾ ಇದ್ದೀನಿ ನಾನು. ಸೊ ಬಹಳ ನ್ಯಾಚುರಲ್ ಆಗಿ ಮಾತಾಡಿದೀನಿ ಅನ್ಸುತ್ತೆ ನನಗೆ, ಅವ್ರ ಮನ್ಸಿಗೆ ತಟ್ಟಿದೀನಿ ಅಂತ ನನಗೆ ಅನ್ಸ್ತಾ ಇದೆ.
1: ಓಕೆ ಮೇಡಮ್, ಬಹಳಷ್ಟು ಸಂತೋಷ.
0: ಥ್ಯಾಂಕ್ ಯು.
1: ಈಗ ಎಲ್ಲ ಲಾಕ್ಡೌನ್ ಆಗಿದ್ರು ಕೂಡ ಸ್ವಲ್ಪ ಬಿಸಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಕೆಲಸದ ಒತ್ತಡದಲ್ಲಿ ಇರ್ತೀರಿ, ಆ ಸಮಯದಲ್ಲೂ ಕೂಡ ಬಿಡು ಮಾಡಿಕೊಂಡು ಮಡಿಕೇರಿ ಆಕಾಶವಾಣಿಗೆ ಸಮಯ ಕೊಟ್ಟು, ಹಾಗೆ ನಿಮ್ಮ ಹಳೆಯ ಆಕಾಶವಾಣಿಯ ನೆನಪುಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಊರಿನ ನೆನಪುಗಳನ್ನ ಹಂಚಿಕೊಂಡ್ರಿ, ಬಹಳಷ್ಟು ಸಂತೋಷ ಆಗ್ತದೆ. ಮಡಿಕೇರಿ ಆಕಾಶವಾಣಿಯ ಮೊದಲ ಕಾರ್ಯಕ್ರಮ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಅಂತ ಹೇಳಿ, ಆ ಕಾರ್ಯಕ್ರಮದಲ್ಲಿ ಪ್ರೇಮ ಅವರು ಮೊದಲನೇದಾಗಿ ಭಾಗವಹಿಸಿರೋದು ನಮಗೂ ಕೂಡ, ನಮ್ಮ ಕೇಳುಗರಿಗೂ ಬಹಳ ಸಂತೋಷ ಅಂತ ಹೇಳ್ತಾ.
0: ನನಗೂ ಖುಷಿ ಆಗ್ತಿದೆ, ಯಾಕಂದ್ರೆ ನೀವು ನನ್ ಗುರುತಿಸಿ ಕಾಲ್ ಮಾಡಿ ಇಂಟರ್ವ್ಯೂ ತಗೊಂಡ್ರಲ್ಲ, ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಮಡಿಕೇರಿ ಆಕಾಶವಾಣಿ, ತುಂಬಾ ಖುಷಿ ಆಯ್ತು. ಬಹುಶಃ ಪ್ರೇಕ್ಷಕರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಾನು.
1: ಖಂಡಿತವಾಗ್ಲು ಮೇಡಮ್, ನೀವು ಒಂದು ಮಾತನ್ನ ಹೇಳಿದ್ರಿ, ಗುರುತಿಸಿದೆ ಅಂತ ಹೇಳಿ ಮೇಡಮ್, ನಿಮ್ಮನ್ನ ಇಡೀ ದೇಶ ಕರ್ನಾಟಕನೇ ಗುರುತಿಸಿದೆ. ನಾವೇನ್ ಗುರುತಿಸೋದು ದೊಡ್ಡದಲ್ಲ, ನಾವು ನೆನಪು ಮಾಡ್ಕೋತಾ ಇದೀವಿ ಅಷ್ಟೇ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ. ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನೀವು ನಡೆದು ಬಂದಂತಹ ಹಾದಿ, ನೀವು ಪಟ್ಟಂತಹ ಕಷ್ಟಗಳು, ಹಾಗೆ ನಿಮ್ಮ ನಟನಾ ರಂಗದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿ ಎಷ್ಟು ಸಾಧನೆಯನ್ನ ಮಾಡಿದ್ರಿ, ಶ್ರದ್ಧೆ ಹಾಗೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಡೆಡಿಕೇಶನ್ ಒಂದಿರಬೇಕು ಅಂತ ಹೇಳಿದ್ರಿ. ಓಕೆ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೆ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ನಟಿ ಪ್ರೇಮಾ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ದಿಗ್ವಿಜಯ್ ಬಿ, ಸಹಕಾರ ಪಂಕಜ್ ಡಿ ಕುರ್ತಾರ್ಕರ್, ಮಮತಾ ಶಾಸ್ತ್ರಿ ಮತ್ತು ಸೌಮ್ಯ ಕೆಪಿ.

0: ಆವರಿಸುತ್ತದೆ. ಆರ್ಟಿಸ್ಟ್ರಿ ಶೋ ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಸೋನು ನಿಗಮ್ ಅವರು ಹಾಡಿರುವ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಬರೆದಿದ್ದಾರೆ ಜಯಂತ್ ಕೈಕಿಣಿ.

0: ಇದುವರೆಗೆ ಅಮರ ಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ.

ಚಿತ್ರಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ

0: ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಂ ಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೇ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
4: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ 100% ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ

ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯಾ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯ ವಾಚನ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಎನ್.ಆರ್. ರಾಘವೇಂದ್ರ ಅವರಿಂದ ಕಾವ್ಯ ವಾಚನ, ಕುಮಾರ ವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ.

ಈ ಪದ್ಯದಲ್ಲಿ ಕವಿಯು ಲಕ್ಷ್ಮಿಯ ಪತಿಯೂ ರಾವಣಾಸುರನನ್ನು ಸಂಹರಿಸಿದವನೂ ಆದ ಹಾಗೂ ತನ್ನ ಇಷ್ಟದೇವನಾದ ಗದುಗಿನ ವೀರನಾರಾಯಣನನ್ನು ಸ್ಮರಿಸುತ್ತಾನೆ. ಶಾಯರ

ಇಲ್ಲಿ ಕವಿಯು ಶರಣರ ಸಂಘದಲ್ಲಿ ಸದಾ ಇರುವವನು, ಹಾವನ್ನು ತನ್ನ ಕೊರಳಿನ ಆಭರಣವನ್ನಾಗಿ ಮಾಡಿಕೊಂಡಿರುವವನು, ಆನೆಯ ಚರ್ಮವನ್ನೇ ಧರಿಸಿರುವ ಪಾರ್ವತೀ ರಮಣ ಸಕಲ ಶ್ರೋತೃವೃಂದಕ್ಕೆ ಒಳಿತನ್ನು ಮಾಡಲಿ ಎಂದು ಆಶಿಸುತ್ತಾನೆ.

0: ವಿಘ್ನಹರ್ತನು ವಿಘ್ನ ವಿನಾಶಕನೂ ಆದ ಗಣಪತಿಯು ನಮ್ಮ ಎಲ್ಲ ಕೆಲಸಗಳನ್ನು ನಿರ್ವಿಘ್ನದಿಂದ ನಡೆಸಲಿ ಎಂದು ವಿನಮ್ರದಿಂದ ಈ ಕವಿಯು ಪ್ರಾರ್ಥಿಸುತ್ತಾನೆ.
1: ವಾರಿಜಾಸನೆ ಸಕ

ಓ ಬ್ರಹ್ಮದೇವರ ಮಡದಿಯೇ, ಸಕಲ ಶಾಸ್ತ್ರಗಳ ಪುರಾಣ ಆಗಮಗಳ ಅಧಿದೇವತೆಯಾದ ಶಾರದಾ ಮಾತೆಯು ನಮ್ಮ ನಾಲಿಗೆಯ ಮೇಲೆ ಮುನಿಸಿಕೊಳ್ಳದೆ ಕುಣಿಯುತ್ತಾ ನರ್ತಿಸುತ್ತಾ ಬರಲಿ ಎಂದು ಆ ಶಾರದಾಂಬೆಯನ್ನು ಕವಿಯು ಪ್ರಾರ್ಥಿಸುತ್ತಾನೆ.

ಸಮುದ್ರರಾಜನ ಮಗಳಾಗಿರುವವಳೆ, ಸನಕಾದಿಗಳೇ ಮೊದಲಾದವರಿಂದ ಪೂಜಿಸಲ್ಪಡುವವಳೆ, ಪರಮ ಕರುಣಾಸಿಂಧು ಪಾವನ ಚರಿತೆಯಾದ ಶ್ರೀಲಕ್ಷ್ಮಿಯೇ,

ಹೇ ಗಣಪತಿಯ ಮಾತೆಯೇ, ಪರಮಶಿವನ ಮಡದಿಯೇ, ಸುಜನರಿಂದ ಸೇವಿಸುವವಳಾದ ಮಹಿಷಾಸುರ ಮರ್ದಿನಿಯೇ, ನಮ್ಮ ಮೇಲೆ ಕಾರುಣ್ಯವನ್ನು ತೋರಿ ಕಾಪಾಡು ಎಂದು ವಿನಮ್ರವಾಗಿ ವಂದಿಸುತ್ತಾನೆ.

ನಮ್ಮ ಕುಮಾರವ್ಯಾಸ ಕವಿಯು ತನ್ನ ಗುರುಗಳಾದ ವೇದವ್ಯಾಸರನ್ನು ಈ ಪದ್ಯದಲ್ಲಿ ನಡೆದಾಡುವ ಜಗ್ಗಮರೆಂದು ಬಹಳ ಭಕ್ತಿ ಭಾವದಿಂದ ವಂದಿಸುತ್ತಾನೆ.

ತಾನು ಹೇಳ ಹೊರಟಿರುವುದು ಬರಿಯ ಕಥೆಯಲ್ಲ, ಇದು ಕೃಷ್ಣ ಕಥೆ. ಮತ್ತು ಈ ಕಥೆಯ ನಾಯಕ ಕೃಷ್ಣನೇ ಎಂದು ಬಹಳ ಸ್ಪಷ್ಟವಾಗಿ ಕುಮಾರವ್ಯಾಸನು ಈ ಪದ್ಯದಲ್ಲಿ ತಿಳಿಸುತ್ತಾನೆ. ಈ ಕಥೆ ಬರಿಯ ಕಥೆಯಾಗಿರದೆ ಪಂಚಮ ವೇದವೂ ಆಗಿ ಹಲವು ಪಾಪಗಳನ್ನು ತೊಳೆಯುವ ಗಂಗಾಜಲದಂತೆ ಎಂದು ಕವಿ ಘೋಷಿಸುತ್ತಾನೆ. ಪದದ

ಬರಿಯ ಪದಗಳ ಪ್ರೌಢಿಮೆ ಮತ್ತು ಈ ಕಾವ್ಯದ ಬಾಹ್ಯ ಸೌಂದರ್ಯವನ್ನು ಸಹೃದಯರು ಪರಿಗಣಿಸದೆ ಇದರಲ್ಲಿ ಇರುವ ಅಂತಃಸತ್ವವನ್ನು ಗ್ರಹಿಸುವಂತೆ ಕಳಕಳಿಯಿಂದ ಈ ಕವಿಯು ಕೇಳಿಕೊಳ್ಳುತ್ತಾನೆ.

ಸಹೃದಯರೇ, ಈ ಕವಿಯನ್ನು ಅವಧರಿಸುವುದು, ಇದರಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಾವು ತಮ್ಮ ವಿಶಾಲ ಮನೋಭಾವದಿಂದ ಮನ್ನಿಸಿ ಈ ವೀರನಾರಾಯಣನ ಕಿಂಕರನನ್ನು ಆಶೀರ್ವದಿಸಬೇಕೆಂದು ಈ ಕವಿಯು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದಾನೆ.

0: ಕವಿಯು ಈ ಪದ್ಯದಲ್ಲಿ ಈ ಕಾವ್ಯವನ್ನು ಓದುವುದರಿಂದ ಆಗುವ ಪ್ರಯೋಜನ ಹಾಗೂ ನಮಗೆ ಲಭಿಸುವ ಫಲಗಳ ಪಟ್ಟಿಯನ್ನೇ ಮಾಡುತ್ತಾನೆ. ಉದಾಹರಣೆಗೆ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ ಇತ್ಯಾದಿ ಇತ್ಯಾದಿ. ಕಡೆಗೆ ಕವಿಯು ಈ ಕಾವ್ಯದ ಒಂದು ಅಕ್ಷರವನ್ನು ಕೇಳಿದರೂ ಸಾಕು, ಶ್ರೋತೃವಿಗೆ ಮೇಲೆ ಹೇಳಿರುವ ಫಲಗಳು ಲಭಿಸುವುದು ಎಂದು ಬಹಳ ಸಂತೋಷದಿಂದ ಹೇಳುತ್ತಾನೆ.
1: ಇದುವರೆಗೂ ಎನ್.ಆರ್. ರಾಘವೇಂದ್ರ ಅವರಿಂದ ಕುಮಾರವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:29. ಶ್ರೋತೃಗಳೇ, ಈಗ ಕೇಳಿ ಕಥಾ ಶ್ರೀಮದ್ ರಾಮಾಯಣ ಭಾಗ ರಾವಣ ವಧೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ. ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು.
1: ಇಂದ್ರಜಿತ್ತನ ಮರಣವಾರ್ತೆ ಸಿಡಿದಂತೆ ಬಂದು ಎರಗಿದೆ. ಕಂದ, ಧೂರ್ತನಾಗಿರತಕ್ಕಂತ ರಾವಣನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಮಂದೋದರ ಹೇಳ್ತಾ ಬರ್ತಾಳ, ಕಂದ ಗಂಡರಿಗೆ ಹೇಳ್ತಾಳೆ, ಹೇ ರಾವಣ ದಶಕಂಧರ,

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಇಂದಿನೇನು ಇಂದ್ರಿಯಗಳನ್ನೆಲ್ಲ ಗೆದ್ದು ಇಂದ್ರಾದಿಗಳನ್ನು ಕೂಡ ಗೆಲ್ಲುವ ಸಾಮರ್ಥ್ಯ ಹೊಂದಿದೆ. ಆದರೆ ಈಗ ಇಂದ್ರಿಯಗಳೇ ನಿನ್ನನ್ನು ಗೆದ್ದಿವೆ. ವಿಕಾರಕ್ಕೆ ಬಲಿಯಾಗಿ ಪತಿವ್ರತಿಯಾದಂತಹ ಲೋಕಮಾತೆಯಾದ ಜಾನಕಿಯ ಕೋಪಕ್ಕೆ ಪಾತ್ರನಾಗಿದ್ದೀನಿ ಎಂದಾಗ ರಾವಣ ಧಿಕ್ಕರಿಸುತ್ತಾನೆ. ಮಂದೋದರಿ, ಯಾರು ಲೋಕಮಾತೆ? ಆ ಸೀತೆಯನ್ನ ಈಗಲೇ ಕತ್ತರಿಸಿ ಚೆಲ್ಲುತ್ತೇನೆ ಎಂದು ಖಡ್ಗ ಎತ್ಕೊಂಡು ಹೋಗ್ತಾನೆ. ಶೂರೋಧಿಮಾನ್ ರಥಿ ಖಡ್ಗೇ

ಪಾಶು ಹೇಳ್ತಾಳೆ, ಇದೇನು ಮಾಡ್ತಾ ಇದ್ದೀನಿ ರಾವಣ? ಆ ಹೆಣ್ಣು ಮಗಳು ಹೋಗಿ ಕತ್ತರಿಸಿ ಕೊಲ್ಲುವುದರಿಂದ ಯುದ್ಧದಲ್ಲಿ ರಾಮನನ್ನಿ ಗೆದ್ರು ಪ್ರಯೋಜನ ಆಗುತ್ತೆ ನನಗೆ. ಸೀತೆಯನ್ನು ದ್ವೇಷಿಸಬೇಡ, ಆ ರಾಮನ ಮೇಲೆ ದ್ವೇಷ ಕಡಿ. ಯುದ್ಧದಲ್ಲಿ ರಾಮನನ್ನು ಗೆದ್ದು ಆ ಬಳಿಕ ಸೀತೆಯನ್ನು ಪಡಿ ಮುಂತಾಗಿ ಮತ್ತೆ ಅಸುರರು ತಿಳಿಯಪಡಿಸುತ್ತಾರೆ. ಮಂದೋದರಿಯನ್ನು ಕರೆದು ಜಯಾಪತಿಗಳ ನಿರ್ಣಯವೇನು, ಇನ್ನೂ ಸಾಮರ್ಥ್ಯ ನನ್ನಲ್ಲಿ ಉಳಿದಿದ್ದಿದೆ ಎಂಬುದಾಗಿ ಅತಿಕಾಯನನ್ನು ಕರೆದು ಕಳಿಸ್ತಾನಂತೆ. ಆ ಧ್ಯಾನ ಮಾಲಿನಿಯಲ್ಲಿ ಜನಿಸಿರತಕ್ಕಂತಹ ಪುತ್ರನೇತ ಪರಮ ವಿಷ್ಣು ಭಕ್ತ. ಆದರೆ ಈ ದೈತ್ಯ ಚಕ್ರೇಶ್ವರನ ವಿಷಯ ಭೋಗಕ್ಕೆ ಎಷ್ಟು ಮಂದಿಯನ್ನು ಬಲಿ ಕೊಡ್ತಾರೆ. ಅತಿಕಾಯನನ್ನು ಕರೆದು ಯುದ್ಧಕ್ಕೆ ನಿನ್ನ ನೆರವನ್ನು ಕೇಳಿದರೆ ಶ್ರೀರಾಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದನ್ನು ಕೇಳದೆ ಈಗಿಂದೀಗ ಯುದ್ಧಕ್ಕೆ ಹೊರಡು, ಇಲ್ಲವಾದ್ರೆ ಸತ್ತಂತೆ ಕಡೆಬೀಳು ಅಂತ ಕಳಿಸ್ತಾರೆ. ಅತಿಕಾಯನು ಕೂಡ ರಣದಲ್ಲಿ ದೇಹತ್ಯಾಗ ಮಾಡ್ತಾನೆ ರಾಮನಿಂದ. ತನ್ನ ಜೊತೆಗೆ ಎಲ್ಲರನ್ನು ಕರೆದನಂತೆ, ಇನ್ನಿಲ್ಲಿರಬೇಡಿ ಹೋಗೋಣ, ಯಾರ್ಯಾರಿಗೆ ಇಚ್ಛೆ ಉಂಟೋ ಬನ್ನಿ. ರೈ ಸಂಸಾರ ಶರಣಿಯನು ದಾಂಟುವರು, ರಾಮನಲ್ಲಿ ಯುದ್ಧ ಮಾಡಿ ಸತ್ತರೆ ಮತ್ತೆ ಪುನಃ ಜನ್ಮ ಇಲ್ಲ ನಮಗೆ, ಬನ್ನಿ ಅಂತ ಕರೆದ್ರ.

ಇಂಥ ಸಂದರ್ಭ ಎಲ್ಲಿ ಸಿಗ್ತದೆ ನಮಗೆ? ಸುಮ್ಮನೆ ರೋಗ ರುಜಿನಗಳಿಂದ ನರಳಿ ಸಾಯುವುದಕ್ಕಿಂತ ರಾಮನ ಮಾಣಕ್ಕತ್ತನವನ್ನು ನೋಡಿ ಆ ರಾಮನ ದಿವ್ಯ ಮಂಗಳ ಮೂರ್ತಿಯನ್ನು ನೋಡ್ತಾ ನೋಡ್ತಾ ದೇಹ ತ್ಯಾಗ ಮಾಡಿದರೆ ಅಂತ್ಯಕಾಲದ ರಾಮ ನಮ್ಮ ಚಿಂತನೆಗೆ ಬಂದು ಮುಕ್ತಿ ದೊರಕುತ್ತದೆ ಎಂಬುದಾಗಿ ಅತಿಕಾಯ ಎಲ್ಲರನ್ನು ಕರೆದುಕೊಂಡು ಬಂದು ಈ ಭೀಕರವಾದ ಯಜ್ಞಕ್ಕೆ ತನ್ನ ಪಾಲನ ಪ್ರಾಣವೆಂಬ ಹವಿಷ್ಯಾನ್ನವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಒಬ್ಬನೇ ಒಬ್ಬ ಉಳಿದಿದ್ದಾನೆ ರಾವಣ, ಮೂಲ ಬಲವನ್ನೆಲ್ಲ ಸೇರಿಕೊಂಡು ಹೊರಡುತ್ತಾನೆ. ರಘುರಾಮಚಂದ್ರವನ ಭೀಕರವಾದಂತಹ ಯುದ್ಧದಲ್ಲಿ ಸುಟ್ಟು ಹೋದ ತನ್ನವರ ಯಾವ ಸೈನ್ಯ

ನೋಡ್ತಾ ನೋಡ್ತಾ ಬಂದವನೇ ಒಂದು ಮಹತ್ತರ ಶಕ್ತಿಯನ್ನೆತ್ತಿ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಶಕ್ತಿ ತಗಲಿ ಮೂರ್ಛಾಪನ್ನಾಗಿ ಲಕ್ಷ್ಮಣ ಬಿದ್ದಾಗ ಅವನ್ನು ಎತ್ಕೊಂಡು ಹೋಗೋಣ ಅಂತ ರಾವಣ ಕೆಳಕ್ಕಿಳಿತಾನೆ. ಇದನ್ನು ನೋಡ್ತಾ ಇದ್ದವ ಮುಖ್ಯಪ್ರಾಣ ಆಂಜನೇಯ. ಶ್ರೀರಾಮನ ಪ್ರೀತಿಯ ಸಹೋದರನಾದ ಈಗ ಮಾತ್ರ ನಿನ್ನ ಮಗನನ್ನು ಬಲಿಗೊಂಡಂತಹ ಈ ಆದಿಶೇಷನನ್ನು ಅಪಹರಿಸ್ತೀಯ, ತಕ್ಷಣವೇ ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿ ಬರುವ ರಾವಣನನ್ನು ತಡೆದು ಆಂಜನೇಯ ವಜ್ರ ಮುಷ್ಟಿಯಿಂದ ಅವನ ಬೆನ್ನ ಮೇಲೆ ಗುದ್ದುತ್ತಾನೆ. ಆ ಒಂದೇ ಒಂದು ಏಟು ಬಿತ್ತೋ ಮಾರುತಿಯ ಕೈಯಿಂದ ರಣರಂಗದಲ್ಲಿ ಉರುಳಿ ಬೀಳುತ್ತಾನೆ ರಾವಣ. ಮುಷ್ಟಿ ಹತಿಯಲಿ ಆಂಜನೇಯನ ಮುಷ್ಟಿ ಬಿದ್ದಾಕ್ಷಣ

ಒದ್ದುಕೊಂಡು ಬಿಟ್ಟಂತೆ ಒದೆದುಕೊಂಡು ಬಿಟ್ಟ, ವಿಲಿ ವಿಲಿ ಒದ್ದಾಡ್ತಾ ಇದ್ದ, ಬಾಯಿಂದ ರಕ್ತ ಬರ್ತಾ ಇದೆ. ದಿಟ್ಟಿ ಸೂತ ವಾಯುಜನು, ಹನುಮಂತ ನೋಡ್ತಾನೆ, ಅಯ್ಯೋ ನಾನು ಯಾಕೆ ಹೊಡಿಲಿಕ್ಕೆ ಹೋದೆ. ದಿಟ್ಟಿ ಸೂತ ವಾಯುಜನು ರಘುಪತಿ ಸಿಟ್ಟು ಮಾಡುವನ ಕಟ. ಒಂದು ವೇಳೆ ಇವನನ್ನು ಕ್ಷಮಿಸಬೇಕು ಅಂತ ರಾಮದೇವರ ಆಲೋಚನೆ ಮಾಡಿದ್ರೆ ನಾ ಹೊಡೆದು ತಪ್ಪಾಯ್ತಲ್ಲ, ನನಗೆ ಅಧಿಕಾರವಿದೆಯೇ, ರಾಮ ಆಜ್ಞೆ ಕೊಟ್ಟರೆ ಮಾಡಬಹುದು, ನಾನಾಗಿ ಹೋಗಿ ಇವನು ಹೊಡೆದನಲ್ಲ, ತಪ್ಪಾಯ್ತು ಎಂದು ರಘುಪತಿ ಸಿಟ್ಟು ಮಾಡದಿರನು ಅಗಟ ಗಟ ಎನ್ನುತ್ತೇ. ರಾವಣ ಬಿದ್ದಿದ್ದಾನೆ, ಹತ್ತಿರಕ್ಕೆ ಬಂದು ಮೆಲ್ಲ ಅವನ ಉಸಿರು ನೋಡ್ತಾನಂತೆ, ಸ್ವಲ್ಪ ಉಸಿರಾಡ್ತಾ ಇದ್ದಾನೆ. ಹಾಗಾದ್ರೆ ಇವನು ಸಾಯಿಲ್ಲ ಅಂತ ಉಪಚಾರ ಮಾಡ್ತಾನೆ. ರಾವಣ ಕಣ್ಣು ಬಿಟ್ಟು ನೋಡುವಾಗ ಮತ್ತೆ ಹನುಮಂತಲ್ಲಿ ನಿಂತಿದ್ದ, ಇನ್ನೊಂದ್ಸಲ ಮೂರ್ಛೆ ಹೋದ, ಯಾಕೆ ಲಂಕೆ ಸುಟ್ಟವ ಇವ, ಒಂದೇ ಒಂದು ಮುಷ್ಟಿಯಿಂದ ಉರುಳಿ ಬಿದ್ದಿದ್ದಾನೆ. ಎಲ್ಲರಲ್ಲಿ ಪ್ರಾಣನಾಗಿರುವ ಮುಖ್ಯ ಪ್ರಾಣ ಅವನೇ ಅಲ್ವೇ, ಇವನ್ ಬದುಕಿಸಲಿಕ್ಕೆ ವೇಳೆ ಇದೆಯೇ ಅವನಿಗೆ? ತಾನು ರಾಮಾಜ್ಞೆಯಂತೆ ನಡೆಯುವ ಅನ್ನೋದನ್ನು ಕಾಣಿಸುತ್ತ ಮತ್ತೆ ಎದ್ದು ರಥದ ಮೇಲೆ ಕುಳಿತು ಯುದ್ಧಕ್ಕೆ ಬಂದರೆ ಶ್ರೀರಾಮಚಂದ್ರ ರಾವಣನನ್ನು ಎದುರಿಸುತ್ತಾನೆ. ಅಲ್ಲಿ ರಾಮ ಬಾಣದಿಂದ ಅವನ ರಥ ಕುದುರೆ ತೂಣೀರುಗಳೆಲ್ಲ ಪುಡಿ ಪುಡಿ ಪರಿಗೈಯವನಾಗಿಬಿಡುತ್ತಾನೆ ರಾವಣ. ಒಂದು ಕ್ಷಣದಲ್ಲಿ ಕೊಂದು ಬಿಡಬಹುದು ರಾಮ, ಆದರೆ ಎಂಥ ಉದಾರ ಚರಿತ್ರ ರಾಮಚಂದ್ರ. ಹೇ ಪೌಲಚ್ಛನೇ ಅಂತ, ನಿನ್ನ ಕುಲದ ಹಿರಿಯರೆಲ್ಲ ಋಷಿಗಳು ಅದನ್ನು ಎಚ್ಚರಿಸಲಿಕ್ಕೆ, ಹೇ ಪೌಲಚ್ಛನೇ ನಿನ್ನನ್ನು ವಧಿಸುವುದು ದೊಡ್ಡ ವಿಷಯ ಅಲ್ಲ, ಇವತ್ತು ನಿನ್ನ ಕ್ಷಮಿಸಿದ್ದೇನೆ, ಹೋಗು ಇನ್ನೊಮ್ಮೆ ಆಲೋಚನೆ ಮಾಡು, ವಿಚಾರಕ್ಕೆ ಅವಕಾಶ ಕೊಡ್ತೇನೆ, ಹೋಗಿ ಬೇರೆ ರಥವನ್ನ ಬೇರೆ ಶಕ್ತಿ ಸಂಚಯ ಮಾಡಿಕೊಂಡು ಬಾ, ಬಿಟ್ಟಿದ್ದೇನೆ ನೀನು ಹೋಗು ಅಂತ. ಪರಮಾತ್ಮ ಕೊಲ್ಲುವವನಲ್ಲ ಕಾಯುವ, ಮತ್ತೆ ಅವಕಾಶ ಕೊಡ್ತಾನೆ. ರಾವಣ ಹಿಂದಕ್ಕೆ ಬರುವಾಗ ನಾನಿನ್ನೂ ಬದುಕಬೇಕೆ, ಇನ್ನೂ ಇರಬೇಕೆ ನಾನು, ಇದೆಂಥ ಅವಮಾನ, ಮಂದೋದರಿಗೆ ಮುಖ ತೋರಲೆ ಮನೆಗೆ ಬರ್ತಾರೆ, ಯಾರು ನನಗೆ ದಾರಿ ತೋರ್ತಾರೆ, ತನಗೆ ವರ ಕೊಟ್ಟು ಬ್ರಹ್ಮ ಅದ್ಭುತ ಶಕ್ತಿ ಸಂಪನ್ನನಾಗಿಸಿದ, ನನ್ನ ಭೀಕರವಾದ ರವವನ್ನು ಕಂಡು ಕೈಲಾಸವನ್ನೆತ್ತಿದಂತಹ ನನ್ನ ಶಕ್ತಿಗೆ ನನ್ನನ್ನು ರಾವಣ ಅಂತ ಕರೆದಿಯಲ್ಲೋ ಶಂಭೋ,

ಇನ್ನು ವಿಚಾರ ಮಾಡು. ಮರಳಿ ಕೊಡುವ ಜಾನಕಿಯನ್ನ ಬದುಕು, ಇದೊಂದೇ ಮಾರ್ಗ ನಿಗಿರತಕ್ಕಂಥ. ಧಿಕ್ಕರಿಸುತ್ತಾರೆ, ನಿನ್ನ ಉಪದೇಶಗಳು ನನಗೆ ಬೇಕಾಗಿರತಕ್ಕಂಥದ್ದಿಲ್ಲ ಈ ಕಾಲದಲ್ಲಿ. ಶರಣು ಹೋಗುವವನಲ್ಲ, ಮತ್ತೆ ಮತ್ತೆ ಹೇಳಬೇಡ, ನಾನಿಲ್ಲಿ ಆಳಬೇಕಾದ್ದಾಗಲಿ ಭೋಗಿಸಬೇಕಾದ್ದಾಗಲಿ ಯಾವುದೂ ಇಲ್ಲ. ನನ್ನಂತ ಮಹಾಭೋಗಿ, ನನ್ನಂತ ಮಹಾಬಲಿ ಇನ್ಯಾರಿದ್ರು? ಒಂದೋದ್ರಿ, ಶರಣು ಹೋಗುವವನಲ್ಲ, ಮುಂದಣ ಸಿರಿಯ ಬಯಸುವನಲ್ಲ. ನನ್ನ ಪ್ರೀತಿಯವರಾಗಿರ್ತಕ್ಕಂಥವ್ರನ್ನ ಕಳ್ಕೊಂಡಿದ್ದೇನೆ. ಅತಿಕಾಯನಂತಹ, ಇಂದ್ರಜಿತ್ವಂತಹ, ಜಂಬುಮಾಲೆಯಂತಹ, ಅಕ್ಷಯ ಕುಮಾರನಂತಹ ಅಶ್ವೀರನ ಬಳಿ ಯಾರೂ ಇಲ್ಲ, ಪ್ರೀತಿಯ ತಮ್ಮನಾದಂತಹ ಕುಂಭಕರ್ಣ ಬಿಟ್ಟು ಹೋಗಿದ್ದಾರೆ, ದೇಹತ್ಯಾಗ ಮಾಡಿದ್ದಾರೆ.

ಯಾರಿಂದಲೂ ಯಾವುದೇ ವಿಧವಾಗಿರತಕ್ಕಂತಹ ಸಲಹೆಯನ್ನು ಕೇಳತಕ್ಕಂಥವನಲ್ಲ. ಈ ಬಾರಿ ಯುದ್ಧದಲ್ಲಿ ಜಯಾಪಜಯಗಳ ನಿರ್ಣಯ ಮಂದೋದರಿ ನಿನ್ನ ಮಾಂಗಲ್ಯವನ್ನು ನಿನ್ನ ಭಾಗ್ಯವನ್ನು ಹೊಂದಿದೆ. ಒಂದು ವೇಳೆ ಮಂದೋದರಿ ನನ್ನ ನಿನ್ನ ಈ ಮಾತೆ ಈ ಬಾರಿಯ ಕೊನೆಯ ಮಾತು, ನನ್ನ ನಿನ್ನ ಭೇಟಿಯೇ ಈ ಬಾರಿಯ ಕೊನೆಯ ಭೇಟಿ, ಹೀಗಾದರೆ ಬೇಡಬೇಡ, ಆ ರಾಮನ ಯುದ್ಧದಲ್ಲಿ ನಾನು ಗೆದ್ದು ಬಂದರೆ ನನ್ನನ್ನು ನಿನ್ನ ಪತಿ ಅಂತ ಸ್ವಾಗತಿಸು. ಒಂದು ವೇಳೆ ನಾನು ಯುದ್ಧದಲ್ಲಿ ಸತ್ತರೆ ನನಗೊಂದು ಉಪಕಾರ ಮಾಡ್ತೀಯಾ ಅಂದ. ಮಂದೋದರಿಗೆ ಅಂಥ ದುರಂತ ಕಾಲ ಈಗ. ಸ್ವಾಮಿ ಹೇಳಿ, ನಾನು ನಿಮಗೆಂದಾದರೂ ಅಪಕಾರ ಬಯಸಿದ್ದುಂಟೆ, ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯ ಮಾಡಿದ್ದೆ, ಏನು ಮಾಡಬೇಕು ಹೇಳಿ. ಆ ರಾಕ್ಷಸ ಏನು ಹೇಳ್ತಾನೆ ಗೊತ್ತೇ, ನಾನು ಒಂದು ವೇಳೆ ಯುದ್ಧದಲ್ಲಿ ಸತ್ತೆ ಅಂತ ವರ್ತಮಾನ ಕೇಳಿದ ಅಕ್ಷಣ ಸೀತಾಮತ್ವ ಮಯಾ ಸಾರ್ಧಂ ತ್ವಂ ಪ್ರವೇಶಿಸಿ ಪಾವಕೋ. ಆ ರಾಕ್ಷಸ ಹೇಳ್ತಾನೆ, ನನ್ನ ಮರಣ ವಾರ್ತೆ ಕೇಳಿದ ಅಕ್ಷಣ ಹೋಗಿ ಆ ಸೀತೆಯನ್ನು ಕತ್ತರಿಸಿ ತುಂಡರಿಸಿ ಹಾಕ್ಬಿಡು, ಆಮೇಲೆ ನೀನು ನನ್ನ ಜೊತೆಗೆ ಅಗ್ಲು ಪ್ರವೇಶ ಮಾಡ್ಬಿಡು. ಆಗ ಮಂದೋದರಿ ಇವ ರಾಕ್ಷಸನೇ ತಿಳಿದುಬಿಟ್ಲು. ಅಲ್ಲಿ ತನಕ ಸ್ವಲ್ಪ ವಿಶ್ವಾಸ ಇತ್ತಂತೆ ಅವಳಿಗೆ, ಯಾಕೆಂದ್ರೆ ಇದು ಅತಿ ತಮಸ್ಸು ಅಂತ ಗೊತ್ತಾಯ್ತು ಅವಳಿಗೆ. ಈ ಸತ್ವಗುಣ ರಜೋಗುಣ ತಮೋಗುಣ ಎಲ್ಲರಲ್ಲಿ ಮಿಶ್ರವಾಗಿರುತ್ತದೆ. ಅದರ ಲಕ್ಷಣ ಏನು ಅಂದ್ರೆ, ಆ ಸತ್ವಗುಣ ನಿಂದು ನಿನಗೆ, ನಂದು ಬೇಕಾದ್ರೆ ನಿನಗೆ ಕೊಡ್ತೇನೆ ಅಂತ ಹೇಳೋದು. ರಜೋಗುಣ ನಿಂದು ನಿನಗೆ, ನಂದು ನನಗೆ, ನಿನ್ನ ಸುದ್ದಿಗೆ ನಾ ಬರೋದಿಲ್ಲ, ನನ್ನ ತಳ್ಳಿಗೆ ನೀ ಬರಬೇಡ ಅಂತದೆ. ತಮೋಗುಣ ನಂದು ನಂದೆ, ನಿಂದು ನಂದೆ ಅಂತ ಹೇಳ್ತದೆ. ಆದ್ರೆ ಅತಿತಮ ಏನ್ ಮಾಡ್ತು ಗೊತ್ತೆ, ನನಗೂ ಬೇಡ ನಿನಗೂ ಬೇಡ, ಸುಟ್ಟು ಹಾಕ್ಬಿಡೋಣ ಅಂತದೆ. ಅದು ಅಂಧನ್ ತಪಸ್ಸಿಗೆ ಹೋಗತಕ್ಕಂತ ಆಸುರಿ ಗುಣ. ಸೀತೆ ನನಗೆ ಸಿಗಲಿಲ್ಲ, ರಾಮನಿಗೂ ಬೇಡ, ಆದ್ರಿಂದ ಸೀತಾ ಮತ್ವಾಮಯಾಸಾರ್ಥಂ ಪ್ರವೇಶಿಸಿ ಪಾವಕಂ ಅಂದ. ಮಂದೋದರಿ ಮುಂದಿನ ಮಾತನ್ನಾಡಲಿಲ್ಲ.

ಕುಂದಿವರಲ್ಲೇ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಸುಮ್ಮನಿದ್ದಾರೆ. ಆಗಲೇ ರಣಸನ್ನದ್ಧನಾಗಿ ಹೊರಡುತ್ತಾರೆ. ಭೀಕರವಾಗಿರತಕ್ಕಂಥ ಕಾಳಗ ಪ್ರಾರಂಭವಾಯಿತು. ಇದನ್ನೇನು ವರ್ಣನೆ ಮಾಡ್ತೀರಿ? ರಾಮರಾವಣರ ಯುದ್ಧ ಹೇಗೆ ಅಂತ ಹೇಳುವಾಗ ವಾಲ್ಮೀಕಿ ಮಹರ್ಷಿಗಳು ಅದು ರಾಮರಾವಣರ ಯುದ್ಧ ಇದ್ದ ಹಾಗೆ ಅಂದಿದ್ದಾರೆ. ವರ್ಣನಾತೀತವಾಯಿತು. ಆಕಾಶದಲ್ಲಿ ಕಾಲಿಡಲು ತೆರಪಿಲ್ಲ, ಎಲ್ಲಾ ದೇವತೆಗಳು ಬಂದು ನಿಂತು ನೋಡ್ತಾರೆ. ಪ್ರಪಂಚದ ಎಲ್ಲಾ ಆಸುರಿ ಶಕ್ತಿ ಒಂದೆಡೆ, ದೈವಿ ಶಕ್ತಿ ಒಂದೆಡೆ ಸೇರಿದೆ. ಆಗ ಇಂದ್ರದೇವರು ತನ್ನ ಸಾರಥಿಯಾದ ಮಾತಲೆಯನ್ನ ರಾಮದೇವರಿಗೆ ಕಳಿಸಿಕೊಡ್ತಾರೆ. ಯಾಕಂದ್ರೆ ಅಂತಹ ರಾವಣ ರಥವನ್ನು ಎತ್ತಿರುವಾಗ ರಾಮಚಂದ್ರ ನಡ್ಕೊಂಡು ಬರ್ತಕ್ಕಂಥದ್ದೇ. ಆ ರಥ ಏನ್ ಮಾಡುತ್ತದೆ? ಆಂಜನೇಯ ಸ್ವಾಮಿ ಹೋಗಿ ತನ್ನ ಹೆಗಲ ಮೇಲೆ ಎತ್ತಿಕೊಂಡಿದ್ದಾನೆ ರಾವಣನ್ನು. ವರದೋ ವಾಯುವಾಹನ ಅಂದಿದ್ದಾನೆ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ. ಆ ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದಾನೆ ಆಂಜನೇಯ. ಅವನನ್ನು ನೋಡುವಾಗಲೇ ನಡುಗು ಬಿಡುತ್ತಾನೆ ರಾವಣ. ಯಾಕಂದ್ರೆ ಒಂದು ಮುಷ್ಟಿಯಿಂದಲೇ ಉರುಳಿ ಬಿದ್ದಿರತಕ್ಕಂಥ ನಾನು ಅಂತ. ಆದ್ರೆ ಇಂದ್ರನ ಸೇವೆಯನ್ನು ಪಡೆಯಬೇಕಲ್ಲ. ಆ ರಥ ಬಂದಾಕ್ಷಣ ಅಗಸ್ತ್ಯರು ಹೇಳಿದ ಮಾತು ಮರೆಯಬಾರದು, ದೊಡ್ಡವರು ಹೇಳಿದ ಮಾತಿಗೆ ಗೌರವ ಕೊಡಬೇಕು ಅಂತ ಪರಮಾತ್ಮ ಅಲ್ಲಿ ಆದಿತ್ಯ ಹೃದಯವನ್ನು ಪಠಿಸ್ತಾನೆ ಎಂದಿದ್ದಾನೆ. ಆದಿತ್ಯಾನಾಮಹಂ ವಿಷ್ಣು ಹೊಂದಿದ್ದಾನೆ ಗೀತೆಯಲ್ಲಿ. ಆ ಸೂರ್ಯನಲ್ಲಿ ಇರತಕ್ಕಂಥವನು ಪರಮಾತ್ಮನೇ. ಆದರೆ ಅವತಾರ ವ್ಯಕ್ತಿ ಬಂದು ಲೋಕಕ್ಕೆ ಆದರ್ಶವನ್ನು ತೋರಲೋಸ್ಕರವಾಗಿ ಆದಿತ್ಯ ಹೃದಯವಂತಾನೆ ಜಪಿಸ್ತಾ ಅಗಸ್ತ್ಯರಿತ್ತಂಥ ಧನುಷ್ಯನ್ನು ಕೈಲಿತ್ತಾನೆ. ಎತ್ತಿ ಆ ರಾವಣನ ಶಿರಸ್ಸನ್ನು ಕತ್ತರಿಸುತ್ತಾನೆ. ಹತ್ತು ಹತ್ತು ತಲೆಗಳು ಒಂದೆರಡು ಬಾರಿಯೇ, ನೂರು ಬಾರಿ ಕಡಿದು ಚೆಲ್ಲಿದರೂ ಕೂಡ ಮತ್ತೆ ಮತ್ತೆ ಆ ತಲೆ ಚಿಗುರಿ ಬರುತ್ತದೆ. ಹೇಗೆ ಹೊಡೆಯಲಿ ಅಂತ ಆಲೋಚನೆ ಮಾಡುವಾಗ ಬಳಿಯಲ್ಲಿ ವಿಭೀಷಣ ಬಂದು ಹೇಳ್ತಾನೆ, ಗುಟ್ಟಿನಲ್ಲಿ ಪ್ರಭು ರಾಮಚಂದ್ರ ಇವನ್ನು ಕೊಲ್ಲುವ ಮಾರ್ಗ ಹೇಳ್ತೇನೆ ಅಂದಾಗ ರಾವಣ ಇದನ್ನು ನೋಡುತ್ತಾನೆ, ಕೈಯಲ್ಲಿ ಖಡ್ಗ ಎತ್ಕೊಂಡು, ಹೇ ಪಾಪಿ ವಿಭೀಷಣ, ಕುಲಕ್ಕೆ ಮೃತ್ಯುವಾಗ್ತೀಯಾ, ನಿನ್ನ ತಮ್ಮನೇ, ನನ್ನನ್ನು ಕೊಲ್ಲಿಸುವ ಉಪಾಯವನ್ನು ಶತ್ರುವಿಗೆ ಹೇಳ್ತೀಯಾ ಎಂಬುದಾಗಿ ಖಡ್ಗ ಎತ್ಕೊಂಡು ವಿಭೀಷಣ ಕಡೆಗೆ ಧಾವಿಸಲಿಕ್ಕೆ ಸಿದ್ಧನಾದ. ಆತನನ್ನು ತಿರಸ್ಕಾರ ಮಾಡ್ತಾ, ನಿನ್ನ ತಮ್ಮನೇ, ತಮ್ಮ ಅಂತ ಹೇಳಬೇಕು, ಲಕ್ಷ್ಮಣನಂಥವನನ್ನ, ಅಂತ ತಮ್ಮನನ್ನು ನಾನು ಪಡೆದಿಲ್ವಲ್ಲ. ರಾಮ ಹೇಗೆ ಹೇಳ್ತಾನೋ ಹಾಗೆ ನಡೆದು ರಾಮನಿಗೆ ಅನುಕೂಲವಾಗಿದ್ದಾರೆ, ನನಗೆ ಪ್ರತಿಕೂಲನಾಗಿರತಕ್ಕಂಥ ಪಾಪಿನೆಂಬುದಾಗಿ ವಿಭೀಷಣ ಮೇಲೆ ಸಿಟ್ಟು ಮಾಡುವಾಗ ವಿಭೀಷಣ ಅತ್ತತ್ತಲೆ ಕೊಡಲಿಲ್ಲ. ನೀನು ಯಾವ ಅಣ್ಣ? ರಾಮನಿಗೆ ದ್ರೋಹ ಮಾಡಿದ ದೈವದ್ರೋಹಿ, ಧರ್ಮದ್ರೋಹಿ, ಕುಲದ್ರೋಹಿ, ನಿನ್ನ ಶರೀರ ಸಂಬಂಧಿಂತ ಹೇಗೆ ಎಣಿಸಲಿ? ನನಗೆ ರಾಮನೇ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲವೂ ಕೂಡ. ಎಲ್ಲಿ ಧರ್ಮವಿದೆ ಎಲ್ಲಿ ಸತ್ಯವಿದೆ ಆ ಪಕ್ಷವನ್ನು ನಾ ವಹಿಸ್ತಕ್ಕಂಥವ. ಹೀಗೆ ಹೇಳಿ ರಾಮನಿಗೆ ಹೇಳ್ತಾನೆ, ದೇವ ನೀ ಸರ್ವಜ್ಞ, ಆದರೂ ಹೇಳ್ತೇನೆ ಇವನ ಪ್ರಾಣದ ರಹಸ್ಯ ಮರ್ಮವನ್ನು ಹೇಳ್ತೇನೆ.

ಹಿಂದೊಮ್ಮೆ ಈ ರಾವಣನು ಕೈಲಾಸದಲ್ಲಿ ಆ ಜಗದಂಬೆ ಗೌರಿ ಅವಳಿಂದೊಡಗೂಡಿ ಶಂಕರನು ಕುಳಿತಿದ್ದಾಗ ನಂದಿ ಬಳಿಯಲ್ಲಿದ್ದ ಆ ನಂದಿಯನ್ನು ಕಂಡು ಈ ರಾವಣ ನಿಂದಿಸ್ತ. ಅವನ ಮೋರೆ ನೋಡು, ಅವನ ಕಣ್ಣು ನೋಡು, ಅವನ ಕಾಲು ನೋಡು, ನಿಂದಿಸ್ತ, ಅಭಿನಂದಿಸುವುದು ಬಿಟ್ಟು ನಿಂದಿಸ್ತ. ಅಲ್ಲೇ ಇದ್ದ ಒಂದು ಜಂಬೀರ ಫಲವನ್ನು ತೆಗೆದು, ಆ ನಿಂಬೆ ಹಣ್ಣನ್ನು ತೆಗೆದು ಅವನ ಎದೆಗೆ ಹೊಡೆದುಬಿಟ್ಟ. ಆಗ ನಂದೀಶ್ವರನು ಉರವತಾ ಕಲುಶಾಪವಿತ್ತನು, ಆಗಿಯೂ ಶಾಪ ಕೊಟ್ಟಿದ್ದ, ನಿನಗೆ ಎಂಥ ವರಗಳಿದ್ರೂ ಕೂಡ ರಾವಣ ಮರಣ ವಕ್ಷಸ್ಥಳದೊಳೂರೇ ಗೋಚರಿಸಲಿ, ನೀನು ಹೇಗ ಜಂಬೀರ ಫಲವನ್ನು ನಾನು ಎದೆಗೆ ಎತ್ತಿ ಬಿಸಾಡಿದ್ಯೋ ಹಾಗೆ ನಿನ್ನ ಎದೆಗೆ ಯಾರ ಬಾಣ ಹೊಡೆಯುತ್ತಾನೋ ಆಗ ನಿನಗೆ ಸಾವು ಅಂತ ಈ ಪ್ರಕಾರವಾಗಿ ನಂದಿ ಶಪಿಸಿದ್ದಾನೆ. ಆದ್ರಿಂದ ಇವನ ಶಿರವನ್ನೇನು ಕತ್ತರಿಸಿದ ಪ್ರಯೋಜನ ಇಲ್ಲ, ಇವನ ವಕ್ಷಸ್ಥಳಕ್ಕೆ ಗುರಿಯಿಡು ಅಂತ ವಿಭೀಷಣ ಹೇಳ್ತಾನೆ ರಾಮನಿ. ಇಲ್ಲಿ ರಾವಣನ ಮರಣಕ್ಕೆ ಅವನ ತಮ್ಮನೇ ಕಾರಣ ಅಂದ ಬಳಿಕ ಅಂಥವನನ್ನು ಕೊಲ್ಲುವುದು, ಭಕ್ತರ ಸಲಹೆ ಪಡೆದು ಅವರಿಗಾಗದವರನ್ನ ನಾಶ ಮಾಡಿ ಆ ಭಕ್ತ ಸಂರಕ್ಷಣೆ ಮಾಡತಕ್ಕಂಥದ್ದು ಅವತಾರದ ಉದ್ದೇಶ. ಆಗದವರನ್ನು ರಾಮನಿಗೇನು ದ್ವೇಷ ಇಲ್ಲ, ಭಕ್ತರ ಯಾವ ಇಚ್ಛೆ ಪೂರ್ಣವಾಗಿ ಅವರ ಸಾಧನೆಗೆ ಅನುಕೂಲವಾಗಬೇಕು. ಸಾಧುಗಳನ್ನು ಪರಿತ್ರಾಣ ಮಾಡುವುದು

ಕವಿಗಳು ಒಬ್ಬರು ಒಬ್ಬರು ಒಬ್ಬರು ನೋಡಿದ್ರು ಕೂಡ ಎಲ್ಲ ಕಡೆ ರಾಮನೇ ಕಾಣಿಸ್ತಾನೆ. ಇದು ರಾವಣನಿಗೂ ಕಾಣಿಸ್ತಾನೆ. ಭಗವಂತ ಯಾರನ್ನು ಮುಚ್ಚಿಡೋದಿಲ್ಲ. ಭಕ್ತರಿಗೆ ದೇವರನ್ನು ಕಂಡ್ರೆ ಆನಂದವಾಗ್ತದೆ, ರಾಕ್ಷಸರಿಗೆ ದ್ವೇಷ ಹೆಚ್ಚುತ್ತದೆ ಅಷ್ಟೇ. ಪರಮಾತ್ಮ ಮುಚ್ಚಿಡೋದಿಲ್ಲ. ರಾವಣನ ವಕ್ಷಸ್ಥಳಕ್ಕೆ ಆ ಮಹೋಗ್ರ ಬಾಣವನ್ನು ಹೊಡೆಯುತ್ತಾನೆ. ಆ ಬಾಣ ಎದೆಗೆ ತಗುಲುತ್ತಲೇ ಉರುಳಿ ಬೀಳ್ತಾನೆ. ಬೀಳುವಾಗ ಅವ ಕಂಡದ್ದು ರಾಮನ ರೂಪವನ್ನೇ. ಜಯವಿಜಯರೇ ಶಾಪಗ್ರಸ್ತರಾಗಿ ಬಂದವರು ಒಂದು ಬಳಿಕ ಆ ರಾಕ್ಷಸಿ ಆವೇಶ ದೂರಕ್ಕೆ ಹೋಗ್ತದೆ. ಲಕ್ಷ್ಮೀಲೋಲನನ್ನು ನೋಡ್ತಾ ಇದ್ದ ಅನೇಕ ಪ್ರಕಾರ. ರಾವಣ ಉರುಳಿ ಬಿದ್ದಾಗ ವಿಭೀಷಣ ಕಡೆಗೆ ನೋಡ್ತಾ ಬೀಳ್ತಾನಂತೆ, ಯಾಕೆ ನನ್ನ ಸಾವಿಗೆ ನೀನು ಕಾರಣ ಆಗಿ ಅಂತ. ಹಾಗೆ ಬೀಳುವಾಗ ಅಲ್ಲಿಯ ತನಕ ವಿಭೀಷಣ ಸಹಿಸಿಕೊಂಡಿದ್ದ. ತನ್ನ ಕಡೆಗೆ ಅಣ್ಣ ನೋಡಿ ಬೀಳುವಾಗ ಬಂಧುತ್ವ ಬಿಡುತ್ತದೋ, ದೇಹ ಇರುವಷ್ಟು ಕಾಲ ಇರುತ್ತದೆ. ವಿಭೀಷಣನು ತಲೆ ತಗ್ಗಿಸಿ ರಾಮನ ಪಾದಗಳ ಮೇಲೆ ಹೊರಳಾಡಿ ಅಳತಾ ಇದ್ದಾನೆ. ಇವನಲ್ಲಿ ಒಂದು ದುರ್ಗುಣ ಬಿಟ್ಟರೆ ಬೇರೆಲ್ಲ ಒಳ್ಳೆ ಗುಣ ಇತ್ತು. ಉದಾರಿಯಾಗಿದ್ದ, ಅನೇಕ ವಿಚಾರ ತಿಳ್ಕೊಂಡಿದ್ದ, ಸಮಸ್ತ ವೇದವಿದನಿದ್ದ. ಆದ್ರೆ ಇದೊಂದು ತಪ್ಪಿಯು ಮಾಡಿದ. ಆದರೆ ರಾಮ, ನನ್ನ ಅಣ್ಣನ ಸಾವಿಗೆ ನಾನು ಕಾರಣ ಆದೆ. ಈಗ ನಾನು ಏನು ಮಾಡಬೇಕು? ಇವನಿಗೆ ಉತ್ತರ ಕ್ರಿಯೆ ಅದಿಲ್ಲ, ಮಾಡಬೇಕೋ ಬೇಡವೋ ಏನು ಮಾಡಲಿ? ರಾಮಚಂದ್ರ ಹೇಳ್ತಾನೆ, ತಮ್ಮ, ರಾವಣನಿಗೋಸ್ಕರವಾಗಿ ಮೊದಲು ಕಣ್ಣೀರು ಸುರಿಸುವಲ್ಲಿ ನಾನು ಮೊದಲಿಗ ಅಂದ. ರಾಮ, ದ್ವೇಷವಿಲ್ಲಪ್ಪ, ಮರಣಾಂತಾನೆ ವೈರಾಣಿ. ಶತ್ರು ಎಲ್ಲಿ ತನಕ? ಸಾಯುವ ತನಕ. ಸತ್ಯನೂ ಶತ್ರುತ್ವ ಎಲ್ಲಿ? ನೀನು ರಾವಣನಿಗೆ ರಾಜವೈಭವ ಪೂರ್ವಕವಾಗಿ ಉತ್ತರ ಕ್ರಿಯೆಗಳು ಮಾಡಬೇಕು. ದ್ವೇಷಾದಿಗಳಿಗೆ ಅವಕಾಶ ಇಲ್ಲ ಎಂಬುದಾಗಿ ಶ್ರೀರಾಮ ಸಾರ್ತಾನೆ. ಇಡೀ ಲಂಕೆಯಲ್ಲಿ ಇರತಕ್ಕಂಥ ಎಲ್ಲ ಜನರು ರಾಮಚಂದ್ರ ಸಾಕ್ಷಾತ್ ಪರಮಾತ್ಮ. ರಾವಣನ ಕೊಂದ ಮೇಲೆ ಎಲ್ಲಿಯಾದರೂ ನಮ್ಮ ಲಂಕೆ ಸೂರ್ಯ ಆಗ್ತದೋ ಅಂತ ಜನರಿಗೆ ಪ್ರಾಣಭಯ ಇತ್ತಲ್ಲ, ಇಲ್ಲವೇ ಇಲ್ಲ. ಆಗಲೇ ಕಳುಹಿ ವಿಭೀಷಣ ಅವ್ರದ್ದು ದೈಹಿಕಾದಿಗಳೆಲ್ಲ ಮಾಡ್ತಾನೆ. ಅಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕದ ಸಿದ್ಧತೆ ಮಾಡುವಾಗ, ರಾಮ ನೀನು ನಗರದ ಒಳಕ್ಕೆ ಬಂದು ನನ್ನ ಗೌರವ ಸ್ವೀಕಾರ ಮಾಡಬೇಕು ಅಂದಾಗ ರಾಮಚಂದ್ರ ಹೇಳ್ತಾನೆ, ವಿಭೀಷಣ ನಾನಲ್ಲಿ ಬರುವ ಹಾಗಿಲ್ಲ. ಯಾಕೆ? ರಾಮೋ ಭವತು ತಾಪಸ, ನಾನು ತಪಸ್ವಿಯ ಕಾಲ ಕಳಿಬೇಕಾದ. ನಗರಕ್ಕೆ ಬರುವ ನಾಗರಿಕನಾಗೂ ಸಾಧ್ಯವೇ ಅಲ್ಲ, ನಾನು ವನದಲ್ಲಿ ಇರತಕ್ಕಂಥ ವನವಾಸಿ. ಆದ್ರಿಂದ ಮುಂದೆ ಎಲ್ಲ ಸುಖಭೋಗಗಳು ನಿನಗೆ ದೊರಕ್ತಾವೆ ಎಂಬುದಾಗಿ ವಿಭೀಷಣನಿಗೆ ಪಟ್ಟ ಕಟ್ಟುತ್ತಾನೆ. ಭಕ್ತರೆಲ್ಲರಿಗೆ ತಾನೇ ಪಟ್ಟ ದೊರಕುವ ಹಾಗೆ ಊರಲ್ಲೆಲ್ಲ ಆ ವರ್ತಮಾನ ಒಪ್ಪಿದೆ. ಭಗವಂತ ಶ್ರೀರಾಮಚಂದ್ರ ಯಾರ ಮೇಲೆ ದ್ವೇಷದಿಂದ ಮಾಡಿರತಕ್ಕಂಥದ್ದಲ್ಲ ಇದು. ದುಷ್ಟರನ್ನು ದಮನ ಮಾಡತಕ್ಕಂಥ ಅವತಾರ ಕಾರ್ಯ ಮಾಡಿದ್ದನೆಂಬುದಾಗಿ ದೇವತೆಗಳಲ್ಲಿ ಗುಣಗಾನ ಮಾಡುವಾಗ ವಿಭೀಷಣನಿಗೆ ಆಜ್ಞಾಪಿಸುತ್ತಾನೆ, ಸೀತೆಯನ್ನು ಕರ್ಕೊಂಡು ಬನ್ನಿ. ವಿಭೀಷಣ ಜಾನಕೀ ದೇವಿ ಬಳಿಗಾಗಿ ಬರುವಾಗ ತ್ರಿಜಟ ಮೊದಲಾದವರೆಲ್ಲ ಈ ವರ್ತಮಾನವನ್ನು ಮುಟ್ಟಿಸಿದ್ದಾರೆ. ದಿವ್ಯವಾದಂಥ ಮಂಗಲ ಸ್ನಾನವನ್ನು ಮಾಡಿಸಿ ಆ ಲಕ್ಷ್ಮಿಯನ್ನ ಸೀತೆಯನ್ನು ಅಲಂಕರಿಸಿದ್ರಂತೆ. ಆ ದಿವ್ಯಾಲಂಕಾರ ಮಾಡಿ ರಥದ ಮೇಲೆ ಕುಳ್ಳಿರಿಸಿ ಕರ್ಕೊಂಡು ಬರ್ತಾರೆ. ಶ್ರೀರಾಮಚಂದ್ರ ಲಕ್ಷ್ಮಣನಿಂದೊಳಗೂಡಿ ಗಂಭೀರನಾಗಿ ನಿಂತಿದ್ದಾನೆ. ಸೀತಾದೇವಿ ಆ ರಥದ ಮೇಲೆ ಕುಳಿತು ಬಂದು ದೂರದಿಂದ ಕೆಳಗಿಳಿಯುತ್ತಾಳೆ. ಆಗ ಬೆಂಕಿಯ ಮೋರೆ ರಘುರಾಮಚಂದ್ರ ಬಳತ್ತು. ಯಾರು ಎಂದು

ಅಂತ ಕೋಪ ತಾಮ್ರಾಕ್ಷ ರಾಮನನ್ನು ನೋಡಿದವರು ಇಲ್ಲ. ಸುಗ್ರೀವಾದಿಗಳು ಇವನ ಮುಖ ಕಂಡ್ರೆ ನಮ್ಮ ಕಣ್ಣು ಸುಟ್ಟೋದೀತು, ಭಯವಾಯಿತು. ಎಲ್ಲರೂ ತಲೆ ತಗ್ಗಿಸಿದ್ದಾರೆ. ಆ ಕೋಪದ ಕಣ್ಣುಗಳಿಂದ ಲಕ್ಷ್ಮಣನ್ ನೋಡ್ತಾರೆ. ಲಕ್ಷ್ಮಣನಿಗೆ ಆಶ್ಚರ್ಯ, ನಿನ್ನೆ ತನಕ ಸೀತೆ ಸೀತೆ ಸೀತೆ ಅಂತ ಕೇಳುವಮ್ಮ, ಇವತ್ತು ಸೀತಾದೇವಿ ಇದರಿಗೆ ನಿಂತಾಗ ಕೋಪದಿಂದ ಕೆಂಪಡಿದೆವಲ್ಲ ಕಣ್ಣುಗಳು. ಹೀಗಂದು ಲಕ್ಷ್ಮಣ ನೋಡಿದೆಯಾ, ಅಸುರರ ಭೋಗಕ್ಕೆ ಬಲಿಯಾಗಿ ಆಸುರಿ ಆಭರಣಗಳಿಂದ ಅಲಂಕೃತರಾಗಿರತಕ್ಕಂತಹ ಬರಿಗಾಲಲ್ಲಿತ್ತಂತಹ ರಾಮನ ಮುಂದೆ ನಿಂತ ಈ ಆಭರಣಗಳಿಂದ ಅಲಂಕೃತಳಾದಂತಹ ಸೀತೆಯನ್ನು ನೋಡು, ಕಣ್ಣಿನ ಬೇನೆ ಉಂಟಾದವನ ಮುಂದೆ ದೀಪ ಹಚ್ಚಿದರೆ ಹೇಗವನಿಗೆ ಪ್ರಖರವಾದಂತಹ ತೇಜಸ್ಸು ಹಿಂಸೆ ಕೊಟ್ಟೀತೋ, ಹಾಗೆ ಈ ಸೀತೆ ಆಭರಣ ಹಾಕಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ, ಇದನ್ನ ಸಹಿಸಲಾರೆ. ಅವಶಿಯಾದಂತಹ ರಾವಣನಲ್ಲಿ ಒಂದು ವರ್ಷ ಕಳೆದವಳು ಇವಳು, ಇವಳ ಪರಿಶುದ್ಧಳು ಅನ್ನುವುದಕ್ಕೆ ಏನು ಪ್ರಮಾಣ ಅಂತ ರಾಮ. ಹನುಮದಾದಿಗಳು ಹತ್ತಿರ ನಿಂತಿದ್ದಾರೆ. ಆಂಜನೇಯ ಸ್ವಾಮಿ ಅಂತಾನೆ, ರಾಮ ಸೀತಾದೇವಿಯನ್ನು ಧಿಕ್ಕರಿಸ್ತಾ ಇದ್ಯಾ, ಅವಳ ಶೀಲವನ್ನು ಶಂಕಿಸ್ತಾ ಇದ್ಯಾ, ನಾನು ಪ್ರಮಾಣ ಅದಕ್ಕೆ. ನನ್ನನ್ನು ಸಮುದ್ರ ದಾಟಿ ಹೋಗಿ ಸೀತೆಯನ್ನು ಕಂಡು ಬಾ ಅಂತ ಹೇಳಿದ್ದು ಇದಕ್ಕೋಸ್ಕರ ಏನೋ? ಇದು ಧರ್ಮವೇ ಇದು ನ್ಯಾಯವೇ ಎಂಬುದಾಗಿ ಎಲ್ಲರೂ ತಿಳಿದ್ರು ಮಾತಾಡುವ ಧೈರ್ಯ ಇಲ್ಲ. ಸೀತಾದೇವಿ ತಲೆ ತಗ್ಗಿಸಿ ನಿಂತಿದ್ದಾಳೆ. ಹೇಳು ಅಂತಾನ ರಾಮ. ಅಲ್ಲಿ ಜಾನಕಿ ಕಾಲಿನಿಂದ ಭೂಮಿಯನ್ನ ಕೆದಕ್ಕುತ್ತಾ ನಿಂತಿರೋದಿದ್ದಾಳೆ. ಯಾಕಂದ್ರೆ ಪತಿ ತಿರಸ್ಕಾರ ಮಾಡಿದ್ರೆ ತವರು ಮನೆ ತಾನೇ ಆಶ್ರಯ. ಭೂದೇವಿ ನಾನು ನಿನ್ನ ಗರ್ಭದಲ್ಲಿ ಬಂದವಳಮ್ಮ, ನೀನು ಸಾಕ್ಷಿ, ನನ್ನ ಶೀಲಕ್ಕೆ ನನ್ನ ನಡೆಗೆ. ಈ ಪತಿಯಿಂದ ಆಗಬಹುದಾದ ಅಪಮಾನ ಹೇಗೆ ಸಹಿಸಲಿ? ಅದಕ್ಕಾಗಿ ಪ್ರತಿ ಮಾತು ಹೇಳ್ತಾಳೆ, ಪ್ರಾಕೃತ ಪ್ರಾಕೃತಾವಿವೋ. ನೀನು ಯಾರೋ ಪ್ರಾಕೃತ ಜನರು, ಬುದ್ಧಿ ಇಲ್ಲದ ಜನರು ಆಡುವ ಮಾತನಾಡ್ತೀಯಲ್ಲ ರಾಮ ನನಗೆ ಎಂಬುದಾಗಿ ಆಭರಣಗಳನ್ನ ಕಿತ್ತ ಸೀತಾಳೆ. ಇದನ್ನು ಕಂಡಂತಹ ವಿಭೀಷಣ ಕ್ಷಮೆ ಕೇಳ್ತಾನೆ, ಯಾರ ಮಾತನ್ನು ಕೇಳಲಿಲ್ಲ ರಾಮ. ಸೀತಾದೇವಿ ಪರಿಶುದ್ಧಳು ಅನ್ನುವುದಕ್ಕೆ ಆಕೆ ಅಗ್ನಿ ಸಾಕ್ಷಿಯಾಗಿ ಕಾಣಿಸಲಿ ಅಂತ ಸೀತಾದೇವಿ ಸಿದ್ಧಳಾಗ್ತಾಳೆ. ಅಗ್ನಿ ತಾನೇ ಪ್ರಜ್ವಲಿಸಲ್ಪಟ್ಟಿದೆ. ಆಂಜನೇಯ ಸ್ವಾಮಿ ಹೇಳಿದ, ರಾಮ ಸೀತಾದೇವಿ ಪರಿಶುದ್ಧಳು ಅಂತ ಹೇಳಲಿಕ್ಕೆ ಬೆಂಕಿಗೆ ನಾನು ಹರ್ತೇನೆ. ಯಾಕೆ? ನನ್ನ ಬಾಲಕ್ಕೆ ಬೆಂಕಿ ಹಿಡಿದಾಗ ನಾನು ರಾಮ ಭಕ್ತಳು, ರಾಮನ ಪತಿವ್ರತ ಸತಿ ಹೌದಾದರೆ ಆ ಅಗ್ನಿ ಹನುಮಂತರನ್ನು ಬಾಧಿಸದಿರಲಿ ಅಂತ ನನ್ನನ್ನು ಉಳಿಸಿದವಳು ಬೆಂಕಿಯಿಂದ. ಅಲ್ಲೇ ಆಕೆ ಪತಿವ್ರತ ಅನ್ನೋದು ಸಿದ್ಧವಾಯಿತು. ಈಗ ನಿಂಗೆ ಸಂಶಯ ದೂರ ಆಗ್ಬೇಕಾದ್ರೆ ನಾ ಹಾರ್ತೇನೆ. ಲಕ್ಷ್ಮಣ ಹೇಳ್ತಾ ನಾನು ಹಾರ್ತೇನೆ. ಇಲ್ಲ ಇಲ್ಲ ರಾಮನಂದ, ಸೀತೆ ನೀನು ನಿನ್ನ ಶೀಲದಿಂದ ನಿನ್ನ ಸ್ವಭಾವದಿಂದ ಶುದ್ಧಳು ಅಂತ ಕಾಣಿಸ್ಬೇಕೆ ಹೊರತು ನಮ್ಮ ಯಾರಿಂದಲೂ ಅಲ್ಲ ಅಂದಾಗ ಜಾನಕಿ ಸಿದ್ಧಳಾಗ್ತಾಳೆ. ಅಗ್ನಿ ಪ್ರಜ್ವಾಲವಾಗ್ತದೆ, ಪ್ರತಿಜ್ಞೆ ಮಾಡ್ತಾಳೆ. ಎಲ್ಲರೂ ನೋಡ್ತಾ ಇದ್ದಾರೆ, ಹಾ ಹಾ ಹಾ ಅಂತೆಲ್ಲ.

ಸಾಮಾನ್ಯರಿದ್ರು ನೋಡ್ತಾರೆ, ಆ ರಾಕ್ಷಸ ಹೆಣ್ಣು ಮಕ್ಕಳು ನೋಡ್ತಾರೆ. ಆದ್ರೆ ಸೀತೆ ಅಗ್ನಿ ಒಳ ಪ್ರವೇಶ ಮಾಡಿದಳು, ಅಗ್ನಿದೇವನ ಅಧೀನದಲ್ಲಿ ಕೈಲಾಸದಲ್ಲಿ ಶಿವನಿಂದ ಪೂಜೆ ಪಡೆಯುವ ಆ ಮೂಲ ಸೀತೆ ಅಗ್ನಿಯಿಂದ ಹೊರಕು ಬರ್ತಾಳೆ. ಇಲ್ಲಿ ಆ ಮಾಯಾ ಸೀತೆ, ಛಾಯಾ ಸೀತೆ ಏನು ಬಿಟ್ಟು ಹೋಗಿದ್ದಳೋ ಲಕ್ಷ್ಮೀ ದೇವಿ, ಅದು ಅಗ್ನಿಯಲ್ಲಿ ಪೂಜೆಗಾಗಿ ನಿತ್ಯ ಸೇರಿತು. ಈ ರಹಸ್ಯ ಘಟನೆ ಇತರಿಗಾಗಿ ತಿಳಿಯತಕ್ಕಂಥದ್ದು. ಸೀತೆ ರಾಮನ ಬಂದು ನಮಸ್ಕಾರ ಮಾಡುವಾಗ ಪಿತೃದೇವತೆಗಳು ದಶರಥನೇ ಮೊದಲಾದವರು ಸಾಕ್ಷಾತ್ ಬಂದು ತಿಳಿಯಪಡಿಸ್ತಾರಂತೆ. ಈ ಸೀತೆ ಯಾರು? ಪತಿವ್ರತೆ, ಸಾಕ್ಷಾತ್ ಲಕ್ಷ್ಮಿ, ನಾರಾಯಣ ಜೊತೆಗೆಂದು ವಿಯೋಗ ಇದ್ದಿರತಕ್ಕಂಥವಳಲ್ಲವೆಂಬುದಾಗಿ ಆ ಜಾನಕಿಯನ್ನ ಎಲ್ಲರೂ ಗುಣಗಾನ ಮಾಡ್ತಾ ಇದ್ದಾರೆ. ಈಕೆಯೇ ಲಕ್ಷ್ಮಿ, ಈಕೆಯೇ ಜಗಜ್ಜನನಿ ಎಂಬುದಾಗಿ ಆ ರಾಮ ಸತಿಯನ್ನು ಗುಣಗಾನ ಮಾಡ್ತಾರಂತೆ.

ರಾಮನಾಮ ಭಜಿಸಿದವರಿಗೆ ಉಂಟೇ ಭವದ ಬಂಧನ. ರಾಮನಾಮದ ಮಹಿಮೆಯನ್ನ ಗೋಪಾಲದಾಸು ವರ್ಣನೆ ಮಾಡುವಾಗ ಹೇಳ್ತಾರೆ, ಅಂತಹ ಶ್ರೀರಾಮಚಂದ್ರ ವಿಭೀಷಣನಿಗೆ ಪಟ್ಟುವನ್ನು ಕಟ್ಟಿ ಸೀತಾದೇವಿಯನ್ನು ಅಗ್ರದಿವ್ಯವಾಗಿಸುತ್ತಾನೆ. ಯಾಕಂದ್ರೆ ಲೋಕಕ್ಕೆ ಆದರ್ಶ ತೋರಲೋಸ್ಕರವಾಗಿ ಪ್ರತಿಯೊಬ್ಬನೂ ತನ್ನ ತನ್ನ ಶೀಲದಿಂದಲೇ ಮೆರೆಯಬೇಕೇ ಹೊರತು ಅವರಿವರ ಸಂಬಂಧವನ್ನು ಹೇಳಿಕೊಂಡು ನಾನು ದೊಡ್ಡವ ಅನ್ನಲಾಗದು. ಅದಕ್ಕಾಗಿ ನೀನು ರಾಮನ ಸತಿ ಎಂಬ ಕಾರಣದಿಂದ ದೊಡ್ಡವಳಾಗುವುದು ಬೇಡ, ನಿನ್ನ ಸ್ವಂತ ಶೀಲದಿಂದಲೇ ನೀನು ದೊಡ್ಡವಳಾಗಬೇಕು ಅಂತ ಲೋಕಕ್ಕೆ ಪರಮಾತ್ಮ ಇದನ್ನು ತೋರಿಸ್ತಾ ವಿಭೀಷಣ ತಾನು ಏನು ಸೇವೆ ಮಾಡಲಿ ಅಂತ ಹೇಳ್ತಾನೆ. ಒಂದು ದಿನದ ಮೊದಲು ಯಾವುದು ಶತ್ರುರಾಜ್ಯವೋ ಈಗ ಮಿತ್ರನಾಗಿರತಕ್ಕಂಥ ವಿಭೀಷಣನಿಗೆ ಪಟ್ಟು ಕಟ್ಟಿದ್ದ. ರಾಮ ಕೇಳ್ತಾನೆ, ಈಗಿಂದೀಗ ನನ್ನ ಮನಸ್ಸು ಭರತನಗಳಿಗೆ ಧಾವಿಸಿದೆ, ಲಂಕೆಯಲ್ಲಿ ಕರೆದು ನನ್ನನ್ನು ಸತ್ಕರಿಸ್ತೇನೆ ಅಂದಾಗ ರಾಮ ಹೇಳ್ತಾನೆ, ಅಲ್ಲಿ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿಗರೀಸಿ. ಈ ಲಂಕೆ ದ್ವೀಪಾಂತರ ಅಲ್ವೇ ಅದು, ನನ್ನ ಪವಿತ್ರವಾಗಿರತಕ್ಕಂಥ ಜನ್ಮಭೂಮಿ, ನನ್ನ ತಾಯಿಯಾಗಿರತಕ್ಕಂಥ ಕೌಸಲ್ಯನ ಕಾಣಬೇಕು. ಆ ಜನ್ಮಭೂಮಿ ನನಗೆ ತಾಯಿ, ಅದು ನಿನ್ನ ಈ ಭೋಗಮಯವಾದ ಲಂಕೆ ಸ್ವರ್ಗ ಇದ್ರೂ ನಂಗೆ ಬೇಕಾಗಿಲ್ಲ, ಅದನ್ನ ನೋಡ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಶಬ್ದ ಸುಮ್ಮನೆ ಬಂದದ್ದಲ್ಲ, ಆ ಪ್ರೇಮದಿಂದ ಭರತಾದಿಗಳನ್ನು ಚಿಂತಿಸ್ತಾ ನಾನು ಶೀಘ್ರಗಾಮಿಯಾಗಿ ಬೇಗನೆ ಹೋಗಬೇಕಾದ್ರಿಂದ ನಿನ್ನಿಂದ ಒಂದು ಉಪಕಾರವಾಗಬೇಕು, ನೀನು ಸಹಾಯ ಮಾಡುವಂತ. ಏನು ಉಪಕಾರವಾಗಬೇಕು ಸ್ವಾಮಿ, ನೀನು ಸೇವೆ ಮಾಡಬೇಕು ನಾನು ಹೇಳು. ಇನ್ನೇನು ಬೇಡಪ್ಪ, ನಮಗೆ ನಿನ್ನ ಪುಷ್ಪಕ ವಿಮಾನವನ್ನ ಬೇಗನೆ ನಾವು ಹೇಗೆ ಸೇರಲೋಸ್ಕರವಾಗಿ ಅನುಕೂಲ ಮಾಡಿಕೊಡು ಅಂತ. ಅದು ವೈಶ್ರವಣನದ್ದು, ಕುಬೇರನದ್ದು, ಅದನ್ನು ಅಪಹರಿಸಿಟ್ಟಿದ್ದಾನೆ ನನ್ನ, ಅದು ಮತ್ತೆ ಅವನಿಗೆ ಸೇರಿರತಕ್ಕಂಥದ್ದು. ಇದನ್ನೆಲ್ಲ ಧರ್ಮದಂತೆ ತಿಳಿದು ವರ್ತಿಸುವಂದಾಗ ವಿಭೀಷಣ ಪುಷ್ಪಕ ವಿಮಾನವನ್ನು

ಸಿದ್ಧ ಮಾಡ್ತಾರೆ. ಸೀತಾರಾಮ ಲಕ್ಷ್ಮಣರು ಮಂಗಳ ಮುಹೂರ್ತದಲ್ಲಿ ಆ ಪುಷ್ಪಕವನ್ನು ಇರ್ತಾರೆ. ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದಾರೆ. ಮುಖ್ಯ ಮುಖ್ಯ ಕಪಿಗಣ್ಣನವೆಲ್ಲ ನಾನು ನಾನು ಅಂತ ವಿಮಾನದ ತುಂಬಿಬಿಡ್ತು. ಆ ಪುಷ್ಪಕ ವಿಮಾನ ಅಂದ್ರೆ ಎಷ್ಟೆಷ್ಟು ಜನ ಸೇರ್ತಾರೋ ಅಷ್ಟು ದೊಡ್ಡದಾಗ್ತಾ ಬರ್ತದೆ ಅಂತದ್ದು. ಆ ವಿಮಾನದ ಮೇಲೆ ಕುಳಿತುಕೊಳ್ಳಿಕ್ಕೆ ಯೋಗ್ಯತೆ ಯಾರ್ಯಾರಿಗೆ? ರಾಮಚಂದ್ರ ಹೇಳಿದ, ನಮ್ಮ ಈ ವಾನರ ಸೇನೆಯಲ್ಲಿ ಯಾರ್ಯಾರು ಬರಲಿಕ್ಕೆ ಅಪೇಕ್ಷೆ ಮಾಡಿದ್ದಾರೋ ಅವರಿಗೆಲ್ಲ ಅವಕಾಶ ಕೊಟ್ಬಿಡ್ಬೇಕು. ಯಾಕಂದ್ರೆ ಎಲ್ಲರೂ ನಿಷ್ಕಾಮ ಭಾವನೆ ಸೇವೆ ಮಾಡಿದವರು. ಅವರೆಲ್ಲರನ್ನು ಸೇರಿಕೊಂಡು ತತ್ಪುಷ್ಪಕಂ ಕಾಮಗಮಗಮಂ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತದೆ, ಯಾವಾಗ ಬೇಕಾದ ಹೋಗ್ತದೆ ಅಂತಹ ನೋಡ್ಲಿಕ್ಕೆ ಮನೋಹರವಾಗಿರ್ತಕ್ಕಂತಹ ವಿಮಾನದ ಮೇಲೆ ಕೂತಿದ್ದಾರೆ ಸೀತಾರಾಮರು. ಹತ್ತಿರ ಹತ್ತಿರ ಕೂತಿದ್ದಾರೆ ಸುತ್ತ ಎಲ್ಲ ಕಪಿ ನಾಯಕರು, ಅದ್ರ ಹಿಂದೆ ಕಪಿ ಗಣ, ವಿಭೀಷಣ ಆದಿ ಆದವರು ಎಲ್ಲರೂ ಕೂತಿದ್ದಾರೆ. ವಿಮಾನ ಮೇಲಕ್ಕೆ ಹೋಗುವಾಗ ಎಲ್ಲ ಈ ಕಪಿಗಳಿಗೆ ಕುತೂಹಲ ಇದೆ, ಕಾರ್ಯವಾಗಿದೆ ನೋಡಿ. ಒಳಗೊಳಗೆ ಒಂದು ಆನಂದ ವ್ಯಕ್ತಗೊಳಿಸಬೇಕು. ಸೀತಾರಾಮರು ಹೇಗೆ ಮಾತಾಡ್ತಾರೆ, ಯಾರು ಮೊದಲು ಮಾತಾಡಿಸ್ತಾರೆ, ಆ ಲಕ್ಷ್ಮೀನಾರಾಯಣರ ಆ ದಿವ್ಯ ಲೀಲೆ ನೋಡುವ ಆಸೆ. ಸೀತಾರಾಮರಿಬ್ಬರು ಕೂತರು ಗಂಭೀರಡೆ ಕೂತಿದ್ದಾರೆ. ಅದೆಂಥ ಸಂಯಮದ ಸಂಸಾರ, ಅಲ್ಲಿ ವಿಷಯ ಸಂಘ ಅಲ್ಲ ಸತ್ಸಂಗ, ಅಂಥ ಸಂಸಾರ. ಅವಶ್ಯ ಇದ್ರೆ ರಾಮದೇವರು ತಾನೆ ಮಾತಾಡ್ತಾರೆ ಅಂತ ಸೀತೆ ಗಂಭೀರವಾಗಿ ಕೂತಿದ್ದಾಳೆ. ನಾನು ಮಾಡಬೇಕಾದ ಕೆಲಸ ಮಾಡಿದ್ದೇನೆ, ನಮ್ಮ ಅಯೋಧ್ಯೆಯ ಮನೆತನಕ್ಕೆ ಬಂದಂತಹ ಕಳಂಕವನ್ನು ತೊಡೆದಿದ್ದೇನೆ, ಅಗತ್ಯ ಇದ್ರೆ ಸೀತೆ ಮಾತಾಡ್ತಾರೆ ಅಂತ ರಾಮಸ್ವಾಮಿ ಕೂತಿದ್ದಾರೆ. ವಿಮಾನ ಮೇಲಕ್ಕೆ ಇರ್ತಾ ಇರ್ತಾ ಇರುವಂತೆ ಎಲ್ಲ ಕಪಿಗಳು ಬೇರೆ ನೋಡೋದಿಲ್ಲ, ರಾಮ ಸೀತೆಯನ್ನು ನೋಡ್ತಾ ಕೂತಿದ್ದಾರೆ. ಯಾರು ಮೊದಲು ಮಾತಾಡಲಿಕ್ಕೆ ಶುರು ಮಾಡ್ತಾರೆ? ಸೀತೆಗೆ ರಾಮನ ಮೇಲೆ ಹೆಚ್ಚು ಪ್ರೀತಿ ಆದರೆ ಸೀತೆಯೇ ಮಾತಾಡಿಸ್ಬೇಕು, ಇಲ್ಲ ರಾಮನೇ ಮಾತಾಡಿಸ್ಬೇಕು, ಈ ಕುತೂಹಲ. ಆಗ ರಘುರಾಮಚಂದ್ರ ಅರಸಿಕನಲ್ಲ, ಯಾರನ್ನು ನೋಯಿಸುವವನಲ್ಲ, ಅವನ ಗಾಂಭೀರ್ಯ ಯಾರಿಗೆ ಭಯ ಉಂಟು ಮಾಡತಕ್ಕಂಥದ್ದಿಲ್ಲ. ಈಗ ಸೀತೆ ನೊಂದವಳು, ಅವಳನ್ನು ಮಾತಾಡಿಸ್ಬೇಕು. ಆದರೆ ನಾವು ಮಾತಾಡುವುದನ್ನು ಈ ಕಪಿಗಳು ನೋಡಬಾರ್ದು, ಅಂದ್ರೆ ಕೂತಿದ್ದಾವಲ್ಲ ನೋಡದೆ ಇರ್ತಾವೇನು. ಮುದ್ದಣ್ಣ ಕವಿ ರಾಮಪಟ್ಟಾಭಿಷೇಕದ ವರ್ಣನೆ ಮಾಡ್ತಾನೆ ಶ್ರೀರಾಮ.

ಈ ಸಮುದ್ರದ ಮೇಲೆ ಬರ್ತಾ ಇದೆ ನೋಡಿ ಪುಷ್ಪಕ ವಿಮಾನ, ಕೆಳಗಿದೆ ಸಮುದ್ರ. ಕಂಬು ಕಂಧರೆ, ಇದು ಆ ಕಪಿಗಳಿಗೆ ಅರ್ಥ ಆಗಲಿಲ್ಲ. ಕಂಬು ಅಂದ್ರೆ ಶಂಖ, ಶಂಖದಂತ ಕೊರಳುಳ್ಳವಳೆ ಅಂತ ಸೀತೆಯನ್ನು ಕರೆಯೋದು ರಾಮ. ಹಾಗೆ ಜಾನಕಿಗೆ ನಸು ಲಜ್ಜೆ, ಇವರೆಲ್ಲ ಕೂತಿದ್ದಾರೆ ಅವ್ರ ಮಧ್ಯೆ ಹೇಳ್ತೀಯ ಇದು ಅಂತ, ಅವಕ್ಕೆ ಅರ್ಥ ಆಗೋದಿಲ್ಲ. ಹೇ ಶಂಖದಂತ ಕೊರಳುಳ್ಳವಳೆ ಕಂಬು ಕಂಧರೆ, ಶಂಖದಿರವ ನೋಡೆನೆ, ಆ ಶಂಖ ನೋಡು ಅಂತ ರಾಮ ಕೆಳಗೆ ಕಾಣಿಸ್ತಾನೆ. ಈ ಕೋತಿಗಳೆಲ್ಲ ಕೆಳಗೆ ನೋಡೋದು, ರಾಮ ಸೀತೆ ನೋಡೋ. ಅವುಗಳ ದೃಷ್ಟಿ ಆಚೆ ಹೋಗ್ಬಿಡು ಶಂಖ ನೋಡ್ಲಿಕ್ಕೆ. ಚಂದ್ರ ಬಿಂಬಮುಖಿ ಕಾಂಚಂದ್ರಮನಂ, ಚಂದ್ರದಂತಹ ಅದುಂಡಗಿರುವ ಮೋರೆ ಉಳ್ಳವಳೆ ಚಂದ್ರಮುಖಿ. ಚಂದ್ರನ ನೋಡು ಅಂದ್ರೆ ಎಲ್ಲ ಕಪಿಗಳು ಮ್ಯಾಲ ನೋಡೋದು, ರಾಮ ಸೀತೆ ನೋಡೋ. ಹೇ ಮೀನಾಕ್ಷಿ ಮೀನನ್ ನೋಡು ಅಂತ, ಕೋತಿಗಳೆಲ್ಲ ಮೀನ್ ನೋಡೋದು, ರಾಮ ಮೀನಾಕ್ಷಿ ನೋಡೋ. ಹೀಗ ಅಷ್ಟು ಜನರ ಮಧ್ಯದಲ್ಲೂ ಕೂಡ ಸೀತೆ ನಸು ಮುನುಸಿನಿಂದ, ಏನ್ ರಾಮ ಇವರೆಲ್ಲರ ಮಧ್ಯೆ ಹೀಗೆಲ್ಲ ನನಗೆ ಮಾತಾಡ್ತೀಯಲ್ಲ ಅಂದ್ರೆ ಅವಕ್ಕೇನು ಗೊತ್ತಾಗುತ್ತೆ, ಸುಮ್ಮನೆ ಅಂತಾರೆ. ರಘುವರನಲ್ಲಿ ಇಂತಹ ಸರಸಗಳನ್ನು ಕೂಡ ಕವಿಗಳು ರೂಪಿಸ್ತಾ ಇದ್ದಾರೆ. ಈ ವೈಭವದಿಂದ ಪುಷ್ಪಕ ವಿಮಾನ ಬರ್ತಾ ಇದೆ, ರಾಮನಾಮ ಗುಣಗಾನ ಎಲ್ಲರೂ ಮಾಡ್ತಾ ಇದ್ದಾರೆ. ಅಷ್ಟಕ್ಕೆ ಸುಗ್ರೀವ ಬಂದಿಯನ್ನು ಹೇಳ್ತಾರೆ, ಅಂಗದ ಬಂದಿಯನ್ನು ಹೇಳ್ತಾರೆ. ಎಲ್ರಿಗೆ ರಾಮನಲ್ಲಿ ಬಹಳ ಸಲಿಗೆ, ಹೋಗಿ ಹೋಗಿ ಅಡ್ಡ ನಿಂತು ರಾಮನ ಮೈಮೇಲೆ ಬಿದ್ದು ಮಾತಾಡಿದಷ್ಟು ಮಾತಾಡ್ತಾರೆ, ಅಷ್ಟು ಸಲಿಗೆ ಕೊಟ್ಟಿದ್ದಾರೆ. ಅವಕ್ಕೆ ಏಕಾಂತ ಭಕ್ತರು ನೋಡಿ ಪರಮಾತ್ಮನಿಗೆ. ಸುಗ್ರೀವ ಹೇಳ್ತಾನೆ, ರಾಮಚಂದ್ರ ನಂದೊಂದು ಆಸೆ ಪೂರ್ಣ ಮಾಡಬೇಕು. ಹೇಳೋ ಮಿತ್ರ, ನಿನ್ನಿಂದಾಗಿ ನನಗೆ ಜಯವಾಗಿದೆ ಕಣೋ. ಸುಗ್ರೀವನ ನಾಚಿಕೆ ಹಾಕಿದ್ರೆ, ನನ್ನಿಂದ ಏನು ಸ್ವಾಮಿ, ನೀನು ತಾನೆ ರಾವಣ ವಧೆ ಮಾಡಿದವು. ಇಲ್ಲ ಇಲ್ಲ, ನಿನ್ನ ಸಹಾಯದಿಂದ ಏನು ಮಾಡಬೇಕು ಹೇಳು. ಇನ್ನೇನಿಲ್ಲ, ನಾವೆಲ್ಲ ಸೀತೆಯನ್ನು ನೋಡಿದ್ದೇವೆ, ಆದರೆ ನಮ್ಮ ಕಡೆಯವರು ಇದ್ದಾರಲ್ಲ ಕಿಷ್ಕಿಂದಿಲ್ಲದ ಹೆಣ್ಣು ಮಕ್ಕಳು.

ನಮ್ಮ ರಾಣಿಯರು ದಾಸಿಯರು ಇವರು ಯಾರು ಸೀತೆಯನ್ನು ನೋಡಲಿಲ್ಲ. ಆದ್ರಿಂದ ಸ್ವಲ್ಪ ಹೊತ್ತು ನೀನು ನಿನ್ನ ಸೀತಾದೇವಿನ ಕರ್ಕೊಂಡು ನಮ್ಮ ಕಿಷ್ಕಿಂದೆಗೆ ಬಂದ್ರೆ ನನಗೂ ಪಟ್ಟಾಭಿಷೇಕ ನೀನೇ ಮಾಡಿಸಿದವ, ನಿನ್ನ ಅನುಗ್ರಹದಿಂದ ಎಲ್ಲ ದೊರಕಿದೆ, ನಾನು ನಿಮ್ಮಿಬ್ಬರನ್ನು ಪೂಜೆ ಮಾಡಬೇಕು, ಆಶೀರ್ವಾದ ಪಡೆಯಬೇಕು. ರಾಮ ಹೇಳ್ತಾನೆ, ನಾನು ಭರತನ್ನು ಹೋಗಿ ನೋಡುವ ತನಕ 14 ವರ್ಷ ಮುಗಿಯೋದಿಲ್ಲ, ನಾನು ಪುರಕ್ಕೆ ಬರುವ ಹಾಗಿಲ್ಲ, ಆದ್ರೆ ನೀನು ಹಾಗೆ ನನ್ನ ಬಲವಂತ ಪಡಿಸಬಾರದು, ನನ್ನ ನಿಷ್ಠೆಯಲ್ಲಿ ನೀನು ಕೆಡಿಸಬಾರದು ಅಂತ. ಹಾಗಾದ್ರೆ ನೀನು ಇಳಿದು ಬರೋದು ಬೇಡ, ಪುಷ್ಪಕ ವಿಮಾನ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಬೇಕು, ಆಗ ನಮ್ಮ ಹೆಣ್ಣು ಮಕ್ಕಳನ್ನು ನಾನೇ ಕರೆಸ್ತೇನೆ, ಅವರು ಸೀತೆಯನ್ನು ನೋಡಲಿ. ಅದಕ್ಕೆ ಒಪ್ತಾನೆ. ಯಾಕೆ ಒಪ್ತಾನಂದ್ರೆ ಆ ಋಷಿಮುಖ ಪರ್ವತದಲ್ಲಿ ಆಂಜನೇಯನಿಗೆ ಜನ್ಮ ಕೊಟ್ಟಂತಹ ಅಂಜನಾದೇವಿ ಇದ್ದಾಳೆ. ಇಡೀ ಆಯುಷ್ಯವನ್ನೇ ರಾಮನ ಚಿಂತನೆಯಲ್ಲಿ ಕಳೆದಿರತಕ್ಕಂಥವಳವಳು, ರಾಮ ಸೇವೆಗೆ ತನ್ನ ಮಗನನ್ನು ಸಂಪೂರ್ಣವಾಗಿ ದಾನ ಮಾಡಿದವಳು ಅಂತಹ ತಾಯಿಯನ್ನು ಕಂಡು, ಹನುಮಂತನ ತಾಯಿಯನ್ನು ಕಂಡು, ಆ ವೃದ್ಧಳಾದಂತಹ ಅಂಜನಾದೇವಿಯನ್ನು ಕಂಡು ಅವಳಿಗೆ ಕೃತಜ್ಞತೆಯ ಮಾತು ಹೇಳಬೇಕು ಅಂತ ರಾಮನಿಗೆ ಇಚ್ಛೆ ಇತ್ತು. ಅಂದಮೇಲೆ ಆ ವಿಮಾನ ನಿಲ್ಲಿಸೋದು, ಆ ಹೆಣ್ಣು ಮಕ್ಕಳೆಲ್ಲ ಬಂದು ಸೀತೆಯನ್ನು ನೋಡೋದ್ರೊಳಗೆ ನಾನು ಅಂಜನಾದೇವಿಯನ್ನು ನೋಡಿ ಅವಳಿಗೆ 4 ಮಾತು ಮಾತಾಡಿ ಬರೋದು ಅಂತ ರಾಮ ಆಲೋಚನೆ ಮಾಡಿ ಅದಕ್ಕೆ ಒಪ್ಪುತ್ತಾನೆ. ಹನುಮಂತರ ಹತ್ರ ಹೇಳ್ತಾರೆ, ಆಂಜನೇಯ ನಾನು ನಿನ್ನ ತಾಯಿಯನ್ನು ನೋಡಬೇಕು. ಹನುಮಂತ ಹೇಳಿದ್ನಂತ, ರಾಮ ನೀನು ಹೋಗಿ ನೋಡು, ನಾನು ಬರೋದಿಲ್ಲ, ನಾನು ಅವಳು ಮುಂದೆ ಬರೋದಿಲ್ಲ. ಯಾಕೆ? ಯಾಕೆಂದ್ರೆ ಅವಳು ಏನು ಹೇಳಿದ್ದಾಳೋ ಅದು ನಾನು ಮಾಡಲಿ, ಅವಳು ಆಜ್ಞೆ ಪಾಲಿಸಲಿಲ್ಲ, ನನ್ನ ಕಂಡ್ರೆ ಯಾಕೆ ಬಂದಿಯೋ ಅಂತ ಮತ್ತೆ ಅವಳು ಕೇಳ್ತಾಳೆ. ಆದ್ರಿಂದ ನಾನು ನಿನಗೆ ನನ್ನ ತಾಯಿಯನ್ನು ತೋರಿಸ್ತೇನೆ, ನೀನು ಮಾತ್ರ ನೋಡ್ಕೊಂಡು ಬರಬೇಕು. ರಾಮ, ನನ್ನ ತಾಯಿಯನ್ನು ತೋರಿಸ್ಬೇಕಾದ್ರೆ ಒಂದು ಒಪ್ಪಂದ ಇದೆ. ಏನು? ಇನ್ನೇನಿಲ್ಲ, ನೀನು ನನ್ನ ತಾಯಿಯ ಮುಂದೆ ನನ್ನನ್ನು ಹೊಗಳಬಾರ. ಹನುಮಂತ ಹಾಗೆ ಮಾಡಿದ ಹೀಗೆ ಮಾಡಿದ ನಿನ್ನ ಮಗ ಅಂತ ಏನಾದ್ರೂ ನೀವು ಹೊಗಳಿದ್ಯಾದ್ರೆ ಅಥವಾ ಹೊಗಳಿಗೆ ಸಂಕಲ್ಪ ಮಾಡಿದ್ಯಾದ್ರೆ ನನ್ನ ತಾಯಿ ಇರುವ ಜಾಗ ನಾನು ತೋರಿಸೋದು ಇಲ್ಲ, ನಿನ್ನಲ್ಲಿ ಹೋಗಲಿಕ್ಕೆ ಅವಕಾಶ ಕೊಡೋದು ಇಲ್ಲ. ರಾಮದೇವರು ಆಲೋಚನೆ ಮಾಡ್ತಾರೆ, ಆ ಅಂಜನಾದೇವಿಯ ಮುಂದೆ ಆಂಜನೇಯನನ್ನು ಸ್ವಲ್ಪ ಹೊಗಳಿ ಅವಳಿಗೆ ಸಂತೋಷ ಕೊಡಬೇಕು ಅನ್ನೋದಕ್ಕೆ ಹೋಗೋದು ರಾಮ. ಇವು ಹೊಗಳಬಾರದು ಅಂತಾನಲ್ಲ, ಸರಿ ಒಂದ್ಸಲ ಅಂಜನಾದೇವಿಯನ್ನು ನೋಡೋಣ ಎಂಬುದಾಗಿ ರಾಮಚಂದ್ರ ಒಪ್ತಾನೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೊಗಳಿ ಬಿಡೋ, ನಾನು ಸತ್ಯವಂತ, ಇಂಥ ಸಂದರ್ಭದಲ್ಲಿ ಒಂದು ಸುಳ್ಳು ಹೇಳಿದ್ರು ಅಪಾಯ ಇಲ್ಲ, ಸಂತೋಷವಾಗಬೇಕು ಆಂಜನಾದೇವಿಗೆ ಎಂಬುದಾಗಿ ಒಪ್ತಾನೆ. ಆ ಕಡೆಗೆ ಹೋಗಿ ಮಹಾನ್ ತಪಸ್ವಿನಿ ಕೂತಿದ್ದಾಳೆ, ಕೇವಲ ಎಲುಬು ಚರ್ಮ ಮಾತ್ರ ಇದೆ, ಹುಬ್ಬುಗಳೆಲ್ಲ ಹಣ್ಣಾಗಿ ಕಣ್ಣಿಗೆ ಮುಚ್ಚಿಕೊಂಡು ಬಿಟ್ಟಿವೆ. ಅಲ್ಲಿ ಕೂತು ಹನುಪ್ರದೇಶ ಮೂಗಿಗೆ ತಗಲ್ತದೆ, ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂತ ಕೂತಿದ್ದಾಳೆ. ಎಷ್ಟು ಜನ ಸಾಧಕರನ್ನು ಉದ್ಧಾರ ಮಾಡಿದನು ರಾಮಚಂದ್ರ. ಅಲ್ಲಿಗೆ ಬಂದು ಅಂಜನಾದೇವಿ ಕೈ ಮುಗಿದನಂತೆ. ಆಹಾ, ಎಂಥ ಕೃತಜ್ಞನಪ್ಪ. ಆಕೆ ಮೆಲ್ಲ ಕೈಯಿಂದ ಕಣ್ಣು ಹುಬ್ಬುಗಳ ಮೇಲಕ್ಕೆ ಎತ್ತಿಕೊಂಡು ಹೀಗೆ ನೋಡುತ್ತಾಳೆ, ರಾಮನ ಮಂಗಳ ಮೂರ್ತಿ ರಘುವರ ಬಂದೇ ಸ್ವಾಮಿ. ಹನುಮಂತ ದೂರದಲ್ಲಿ ಅಡಗಿ ನಿಂತಿದ್ದಾನೆ. ನಿನ್ನ ಸೇವೆಗೆ ನಾನು ಒಬ್ಬನ್ನು ಕಳಿಸಿದ್ನಲ್ಲ, ಅವನೆಲ್ಲ ಹೋದ? ಶ್ರೀರಾಮಚಂದ್ರ ಆಂಜನೇಯನನ್ನು ಹೊಗಳಬೇಕು ಅಂತ ಬಾಯಿಯತ್ತುವಾಗ ದೂರದಿಂದ ಕೈ ಸನ್ನೆ ಮಾಡ್ತಾನೆ, ಹೇಳ್ಬೇಡ ಹೇಳ್ಬೇಡ ರಾಮ, ನನ್ನ ಸುದ್ದಿ ಹೇಳ್ಬೇಡ. ರಾಮಚಂದ್ರನು ಹೇಳೇಬಿಟ್ಟ, ನಿನ್ನ ಮಗನ ಪರಾಕ್ರಮ, ಅವನಿಂದಾಗಿ ರಾಮನ ವಿಷಯ ಸೀತೆಗೆ ಹೇಳಿ, ಸೀತೆಯ ವಿಷಯ ರಾಮನಿಗೆ ಹೇಳಿ, ಇಬ್ಬರ ಪ್ರಾಣಕ್ಕೆ ಆನಂದ ಕೊಟ್ಟು ನಮ್ಮನ್ನು ಉಳಿಸಿದವ ನಿನ್ನ ಮಗ ಮುಖ್ಯ ಪ್ರಾಣ, ಅವನ ಸೇವೆಯನ್ನು ಏನು ಹೇಳಲಿ ಅಂದಾಗ ಅಂಜನಾದೇವಿ ಹೇಳ್ತಾಳೆ, ರಾಮ ಆ ಚಪಲತೆಯನ್ನು ಚಪ್ಪರಿಸುವ ಕೋತಿಯನ್ನು ಹೊಗಳ್ತಾ ಇದ್ದೀಯ, ಎಲ್ಲಿದ್ದಾನವ? ಒಂದ್ಸಲ ನನ್ನ ಕಣ್ಣು ಮುಂದೆ ಕರೆಸು, ಮಾಡ್ತೇನೆ ಅವನಿಗೆ ಬಗೆ, ನಾ ಹೇಳಿದ್ದಲ್ಲಿ ಮಾಡಲಿಲ್ಲ, ಅವನು ಎಲ್ಲಿದ್ದಾನವ ಅಂತ ಸಿಟ್ಟು ಮಾಡುವಾಗ ಆಶ್ಚರ್ಯವಾಯಿತು ರಾಮನು, ಇವಳೆಂಥ ತಾಯಿಯಪ್ಪ, ಮಗನ ಕೀರ್ತಿಯನ್ನು ಕಂಡು ಸಂತೋಷ ಪಡಬೇಕಾಗಿತ್ತು. ರಾಮಚಂದ್ರ ಹನುಮಂತರನ್ನು ಕರೆಯುತ್ತಾನೆ. ಹನುಮಂತ ಹೇಳಿದ, ರಾಮ ನಾ ಇದಕ್ಕೆ ಹೇಳಿದ್ದು ನಿನ್ನನ್ನು ಹೊಗಳಬೇಡ ಅವಳು ಮುಂದೆ ಅಂದ್ರೆ ನೀ ಕೇಳಲಿಲ್ಲ. ಆಂಜನೇಯ ಮುಂದೆ ಬಂದಾಗ ಅಂಜನಾದೇವಿ ಹೇಳ್ತಾಳೆ, ಹೇ ಆಂಜನೇಯ, ಏನೋ ದೊಡ್ಡ ಕೆಲಸ ಸಾಧಿಸಿದವರಾಗಿ ಬಂದು ನನ್ನ ಮಾತಾಡಿಸ್ತಾ ಇದ್ದೆ. ರಾಮ ಇವನೇನು ದೊಡ್ಡ ಕೆಲಸ ಮಾಡಿದ್ದಾನೆ, ಇಲ್ಲಿಂದ ಅಲ್ಲಿಗೆ ಹಾರಿದ, ಅಲ್ಲಿಂದ ಇಲ್ಲಿಗೆ ಹಾರಿದ, ಹಾರೋದೇ ಇವನು ಸ್ವಭಾವ, ಏನು ದೊಡ್ಡ ಕೆಲಸ. ನಾನು ಇವನಿಗೆ ಹೇಳಿದ್ದೆ, ಅದನ್ನು ಮಾಡಲಿಲ್ಲ. ಹೇ ಆಂಜನೇಯ, ಆ ರಾಮನ ವರ್ತಮಾನ ಹೋಗಿ ಸೀತೆಗೆ ಹೇಳೋದು, ಸೀತೆಯ ವರ್ತಮಾನ ಬಂದು ರಾಮನಿಗೆ ಹೇಳೋದು, ಇದೋ ನೀನು ಮಾಡ್ಲಿಕ್ಕೆ ಹೇಳಿದ ಕೆಲಸ.

ಇಡೀ ಲಂಕೆಯ ರಾಕ್ಷಸರನ್ನು ಕೊಂದು ಆ ಸೀತಾಮಾತೆಯನ್ನು ತಂದು ರಾಮನಿಗೆ ಒಪ್ಪಿಸಿದ್ರೆ ಆ ರಾಮನಿಗಷ್ಟು ಕಷ್ಟ ಕಡಿಮೆ ಆಗ್ತಿತ್ತು. ರಾಮನ ಕೈಯಲ್ಲೇ ಎಲ್ಲ ಮಾಡಿಸಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ, ನನ್ನ ಮುಖ ತೋರ್ಲಿಕ್ಕೆ ಬಂದಿದ್ಯಾ, ಹೋಗಾಚೆ ಬರಬೇಡ, ನಡಿ ರಾಮನ ಸೇವೆಗಾಗಿ ನನ್ನ ಕಳಿಸಿದ್ದೇನೆ ಅನ್ನುವಾಗ ಹನುಮಂತ ಹೇಳಿದ, ರಾಮ ಇದಕ್ಕೆ ಹೇಳಿದ್ದು ನನ್ನ ಹೊಗಳಬೇಡ ನನ್ನ ತಾಯಿ ಮುಂದೆ ಅಂತ. ಇಂತಹ ದಿವ್ಯ ಘಟನೆಗಳು ಇಲ್ಲಿ ನಡೀತಾ ಇರುವಾಗ ಆ ಕಡೆಯಿಂದ ವಿಮಾನದಲ್ಲಿದ್ದ ಸೀತೆಯನ್ನು ನೋಡಲಿಕ್ಕೆ ವಾನರ ಸ್ತ್ರೀಯರು ಬರ್ತಾ ಇದ್ದಾರೆ. ರುಮಾದೇವಿ, ತಾರಾದೇವಿ, ಅನೇಕಾನೇಕ ಯಾವ ವಾನರ ಸ್ತ್ರೀಯರು ದಿವ್ಯಾಲಂಕಾರ ಮಾಡಿಕೊಂಡು ಬರ್ತಾ ಇದ್ದಾರಂತೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಯಾರನ್ನಾದ್ರೂ ನೋಡ್ಲಿಕ್ಕೆ ಹೋಗುವಾಗ ನಾವು ಅಲಂಕಾರ ಮಾಡಿಕೊಂಡೇ ಹೋಗೋದು. ಹಾಗೆ ಇವರು ಬಂದು ಸೀತೆಯನ್ನು ನೋಡಿದ್ರೆ ಸೀತೆಯಲ್ಲಿ ಅಲಂಕಾರಗಳೇನುಂಟು, ಹರಡಿದ ಆ ಕೂದಲು, ಅಲ್ಲಿಲ್ಲಿ ಹರಿದ ವಲ್ಕಲ, ಆ ಪಾತಿವೃತ್ಯದ ತೇಜದೋಜ ಮಾತ್ರ ವದನದಲ್ಲಿ ಕಾಣುತ್ತೆ. ಆ ಎಲ್ಲ ವಾನರ ಸ್ತ್ರೀಯರು ನೋಡ್ತಾರಂತೆ, ಇವಳೇನೋ ಸೀತೆ, ಒಡವೆ ಇಲ್ಲ ಇವಳಿ, ಆಭರಣಗಳೇ ಇಲ್ಲ, ಉಡ್ಲಿಕ್ಕೆ ಒಂದು ಒಳ್ಳೆ ಸೀರೆ ಇಲ್ಲ, ಅಯ್ಯೋ ಕಂಡ್ರ ಸಾಕೆಷ್ಟು ಬಡವಾಗಿದ್ದಲ್ಲ, ಒಟ್ಟಾಗಿಲ್ಲೋ, ಇವಳೇನೋ ಸೀತೆ ಅಂದ್ರೆ ಇವಳೇನ್ ನೋಡೋದು, ಕಪಿ ಬುದ್ಧಿ ನೋಡಿ, ಅವಕ್ಕೇನು ಸಂಸ್ಕಾರ ಇದೆ. ಅದ್ರಲ್ಲಿ ಒಂದು ವಾನರಿ ಆ ಹೆಣ್ಣು ಕೋತಿ ಹೇಳುತ್ತದಂತೆ, ಏನೇ ಇರಲಿ ನೀವು ಒಂದು ನೋಡಿದ್ರೇನು, ಏನು ಇವಳಿಗೆ ಬಾಲ ಇಲ್ಲ ನೋಡಿ, ಅವಕ್ಕೆಲ್ಲ ಬಾಲ ಇದೆ ಇವಳಿಗೂ ಇಲ್ಲ ಅನ್ಬಿಡ್ತಾರೆ. ಇಂಥವರು ಕೂಡ ರಾಮನಿಗೆ ಬೇಕಾದವರು, ಇಂಥವರ ಆಸೆಯನ್ನು ರಾಮ ಪೂರ್ಣ ಮಾಡ್ತಾನೆ. ರಘುರಾಮಚಂದ್ರಮನು ಹನುಮಂತನನ್ನು ಕರ್ಕೊಂಡು ಬಂದು, ಸುಗ್ರೀವ ಇನ್ನು ತಳುವಬಾರದು, ನಡೆಯಿರಿ ಅಂತ ಈ ಪ್ರಕಾರ ಆ ವಾನರನ್ನು ಬೀಳ್ಕೊಟ್ಟು ಆ ದಿವ್ಯ ಪುಷ್ಪಕ ಮೇಲಕ್ಕೆ ಹೇಳ್ತಾ ಇದೆ. ನೇರವಾಗಿ ರಘುರಾಮಚಂದ್ರಮನು ಎಲ್ಲರ ಆಶಯವನ್ನು ಪೂರ್ಣ ಮಾಡಿರತಕ್ಕಂತಹ ಸ್ವಾಮಿ ತಳುವದೇ ಧಾವಿಸಿ ಧಾವಿಸಿ ಬರ್ತಾ ಇದೆ. ಭರತನನ್ನು ಕಾಣತಕ್ಕಂತಹ ತವಕ, ಅದೇನು ಮಾಡಲಿ, ಸಕಾಲಕ್ಕೆ ಬಂದು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದರೂ ಸಾಧ್ಯವಾಗದೆ ಭರದ್ವಾಜರ ಆಶ್ರಮದ ಹತ್ರ ಬರುವುದಿಲ್ಲ.

ಮಹಾಬಲಿ. ಹಿಂದೆ ಪಟ್ಟಾಭಿಷೇಕ ಯಾವ ಮುಹೂರ್ತಕ್ಕಿತ್ತೋ ಅದೇ ಮುಹೂರ್ತಕ್ಕಲ್ವೇ ರಾಮ ಬರಬೇಕು. ಈಗ ಪಂಚಮಿ ತಿಥಿಯಲ್ಲಿ ಬಂದ್ಬಿಡ್ತು ಭರದ್ವಾಜರ ಆಶ್ರಮದಲ್ಲಿ. ಅಯ್ಯೋ ಇನ್ನೇನಾಗ್ತದೋ, ಮುಂದಿನ ಗತಿ ಏನಾಗ್ತದೋ ಅಂತ ತಿಳ್ಕೊಂಡು ಆಂಜನೇಯನ್ನು ಕರೆದು ರಾಮ ಹೇಳ್ತಾನೆ, ನೋಡು ಈ ತಿಥಿ ಮುಗಿಯೋದ್ರೊಳಗೆ, ಆ ಅಭಿಜಿತ್ ಮುಹೂರ್ತ ಬರೋದ್ರೊಳಗೆ ನೀನು ಈಗಿಂದೀಗ ಹೋಗಿ ನಾವು ಬರುವ ವಾರ್ತೆಯನ್ನ ಭರತನೇ ಮುಟ್ಟಿಸಬೇಕು ಅಂತ. ನೋಡಿ ಆ ಮುಖ್ಯಪ್ರಾಣ ಸ್ವಾಮಿಯನ್ನ ತನ್ನ ಸೇವೆಗಾಗ ರಾಮ ಇಟ್ಟುಕೊಂಡಿದ್ದಾನೆ. ಎಷ್ಟು ಆಪ್ತನು ರಾಮ ಸೇವೆಯನ್ನು, ಎಷ್ಟು ಶ್ರದ್ಧೆಯನ್ನು ಮಾಡ್ತಾನೆ. ಒಂದು ನಿಮಿಷ ತಳುವುದೆ ಅಲ್ಲಿಂದ ನೆಗೆದ ನೇರವಾಗಿ ತಾನೆ ನಂದಿ ಗ್ರಾಮಕ್ಕೆ. ಇಲ್ಲಿ ರಾಮ ಇನ್ ಎಲ್ಲಿ ಬರ್ತಾನೆ, ನನಗಿನ್ ಎಲ್ಲಿದೆ ರಾಮ ದರ್ಶನ, ಯಾವಾಗ ಅವನನ್ನು ನೋಡ್ತೇನೋ, ಅಥವಾ ಪಾಪಿಯಾದ ನನಗೆ ದರ್ಶನ ಕೊಡಬಾರದು ಅಂತ ಈ ಪ್ರಕಾರ ತಿಳ್ಕೊಂಡೋ ಏನೋ.

ನಮ್ಮಮ್ಮನ ಮೇಲೆ ಸಿಟ್ಟಿ ನೀನು ಬರೋದೇ ಬೇಡ ಅನ್ಸ್ಕೊಂಡಿದ್ದು, ಅಥವಾ ಋಷಿಗಳ ಸೇವೆ ಪಡೆಯುತ್ತಾ ಅಲ್ಲೇ ಇರೋಣ ಅಂತ ನಮ್ಮನ್ನು ಮರೆತು ಬಿಟ್ನೋ ಏನು, ಅಥವಾ ಸೀತೆಗೆ ಏನಾದರೂ ತೊಂದರೆ ಆಯ್ತೆ, ಲಕ್ಷ್ಮಣ್ಣಿಗೆ ಅನುಕೂಲವಾಯ್ತೆ, ಬೇರೆ ಏನಾಯ್ತೋ ಬರ್ಪುದಂ ಕಾಣೆ ಸರಸ್ವತಿಯ ರಸ ಆ

ಇನ್ನು ಬೆಂಕಿಗೆ ಹಾರೋದು ಅಂತ ತಿಳ್ಕೊಂಡು ಎರಡು ಪ್ರದಕ್ಷಿಣೆ ಮಾಡ್ತಾ ಇರುವಂತೆ ಆಂಜನೇಯ ಸ್ವಾಮಿ ಬಂದಿಳಿದ. ಮುಖ್ಯಪ್ರಾಣ ಕೋವಿದ ನವ ವ್ಯಾಕರಣ ಪಂಡಿತ ಸೂಕ್ಷ್ಮಮತಿ ಹೀಗೆ ನೋಡ್ತಾನೆ. ಓಹ್, ಇವ ಬೆಂಕಿ ಕಾರಣಕ್ಕೆ ಸಿದ್ಧನಾಗಿದ್ದಾಗ ಈಗ ರಾಮ ಬರ್ತಾನೆ ಅಂದ್ರೆ ಯಾವಾಗ ಬರ್ತಾನೋ ಅಂತ ತಿಳ್ಕೊಂಡು ಹಾರಿಬಿಟ್ರೆ

ಹೀಗೆ ಆಲೋಚನೆ ಮಾಡಿದ, ಅವನು ಪ್ರಾಣ ಉಳಿಸಬೇಕು ನೋಡಿ, ಮುಖ್ಯ ಪ್ರಾಣ ಹತ್ತಿರಕ್ಕೆ ಬಂದ. ಭರತ ರಾಮ ಬಂದ ಅಂದ, ಬರ್ತಾರಂದ್ರೆ ಯಾವಾಗ ಬರ್ತಾರ ಅಂದ್ ಬಿಟ್ರೆ ರಾಮ ಬಂದ ಅಂದ ಕ್ಷಣ. ಇವೇನು ಸಿದ್ಧತೆ ಮಾಡಿರಲಿಲ್ಲ ನೋಡಿ, ರಾಮ ಬರೋದಿಲ್ಲ ಅಂತ ತಿಳ್ಕೊಂಡೇ ಅಗ್ನಿ ಪ್ರವೇಶಕ್ಕಣೆ ಆಗಿದ್ದ, ರಾಮ ಬಂದ ಅಂದ ಕ್ಷಣ. ಅಯ್ಯೋ, ತೊಳೆದು ತೋರಣಗಳಿಲ್ಲ, ವೈಭವಗಳಿಲ್ಲ, ಮಂಗಲ ವಾದ್ಯಗಳಿಲ್ಲ, ಏನೂ ಸಿದ್ಧತೆ ಮಾಡಲಿಲ್ವಲ್ಲ, ಬಂದನೆ ಬಂದ್ರೆ ರಾಮ ದಿಟವೇ ನಂಬಲ್ ಬಹುದೇ ರಾಘವನವಾರ್ಥಯಂ. ಸತ್ಯವೇ ಬಂದದ್ದು ಹೌದೇ, ನಂಬಬಹುದೇ ಕಟಕಿಯೇ, ಅದು ಸುಮ್ಮನೆ ಅಣಕಕ್ಕಾಗಿ ಹೇಳ್ತೀಯೋ, ಮೇನ್ ಬರೀದೆ ಬರಿ ಸರಿಂದನಗೆ, ಸುಮ್ಮನೆ ಸಮಾಧಾನ ಪಡಿಸಲಿಕ್ಕಾಗಿ ಹೇಳ್ತೀರೇನು, ನಿಜವೇ ಹೇಳು. ಅಡವಿಯಂ ಪುರಟಿಹರೇ, ಕಾಡಿಂದ ಹೊರಟಿದ್ದಾರೋ ಬಹರೇ, ಬರ್ತಾ ಇದ್ದಾರೋ ದಾರಿಯೊಳೆ ಪೊರಟುವುದಿಲ್ಲವೇ, ಅಥವಾ ದಾರಿ ನಿಂತರಲ್ಲಿಂದ ಹೊರಡಲಿಲ್ವೇ. ರಾಮನೊಳ್ಳಿದಾಗಿ ಹನೇ, ಬರೋದಿರಲಿ, ರಾಮ ಚೆನ್ನಾಗಿದ್ದಂತಾನೆ, ಆರೋಗ್ಯವಾಗಿದ್ದಂತಾನೆ. ಪರಿಯಟನ ನಿಂಬಾಡಿ ಹರೇ, 14 ವರ್ಷ ಬಳದೆ ದೇಹ ಬಹಳ ಕ್ಷೀಣವಾಗಿರಬಹುದೇ, ಬರುತ್ತ ನಿರ್ಪರೆ ಬಹರೇ ಬಂದರೆ ಹೇಳಪ್ಪ, ನೀನು ಹೇಳಪ್ಪ, ಸತ್ಯ ಹೇಳಪ್ಪ. ಇದರಲ್ಲಿ ತುಂಬಾ ಹೊತ್ತು ಕಳೆದರು, ಇಲ್ಲವಾದ್ರೆ ಬೆಂಕಿಗೆ ಹರ್ಕೊಂಡು ಬಿಟ್ರೆ, ಅದಕ್ಕಾಗಿ ಇದರಲ್ಲಿ ಹೊತ್ತು ಕಳೆ. ಇವಾಗ ಈ ಕಡೆಯಿಂದ ಭರದ್ವಾಜರ ಆಶ್ರಮದಲ್ಲಿ ಎಲ್ಲ ಋಷಿ ಮುರ್ಕನ್ನೆಯರು ಎಲ್ಲರೂ ಸೇರಿದ್ದಾರೆ, ಸೀತಾದೇವಿಯನ್ನ ಸ್ವಾಗತಿಸ್ತಾ ಇದ್ದಾರೆ. ರಘುರಾಮಚಂದ್ರನನ್ನ ಕುಳ್ಳಿರಿಸಿ ಗೌರವ ಪ್ರೇಮದಿಂದ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ. ರಾಮ ನಿನ್ನನ್ನು ನೋಡಿ ನಮ್ಮ ಜನ್ಮ ಸಾರ್ಥಕ ಆಯಿತು. ಅದರಲ್ಲಿ ಏಕಾಂತ ಭಕ್ತರಿದ್ದಾರೆ, ಅವರು ಬಾಯಿಂದ ಮಾತಾಡೋದಿಲ್ಲ. ರಾಮನು ಹೀಗೆ ನೋಡ್ತಾರೆ, ಇವನೇ ನಮಗೆ ತಂದೆ ತಾಯಿ ಬಂಧು ಬಳಗ, ಇವನೇ ಸರ್ವಸ್ವ. ಮಾನಸಿಕವಾಗಿ ಮಾನಸ ಪೂಜೆ ಮಾಡುತ್ತಾರೆ. ಸ್ವಾಮಿ, ಈ ಸೃಷ್ಟಿ ಪೃಥ್ವಿ ಎಲ್ಲ ನಿನ್ನದು ಅಂತ. ಯಾಕೆ ಎದ್ದು ಹೋಗಿ ಒಂದು ತುಳಸಿಯೋ ಹೂವೋ ತರುವ ಶಕ್ತಿ ಇಲ್ಲ ಅವರು.

ಜಪ ಮಾಡುವವರು, ಸಂಕೀರ್ತನೆ ಮಾಡುವವರು, ಧ್ಯಾನ ಮಾಡುವವರು, ಒಬ್ಬರಿಬ್ಬರೇ ಋಷಿಮುನಿಗಳು ಇವರೆಲ್ಲ ರಾಮನನ್ನು ಕುರಿತು ಧ್ಯಾನ ಮಾಡ್ತಾ ಇರುವಂತೆ ಅತ್ತ ನೂರಾರು ಹೆಣ್ಣುಮಕ್ಕಳು ಒಟ್ಟಿಗೆ ಸೇರಿ ಮಾತಾಡಿಸ್ತಾ ಇದ್ದಾರಂತೆ. ಅತ್ರಿ ಪತ್ನಿಯಾಗಿರತಕ್ಕಂಥ ಅನಸೂಯಾದೇವಿ, ಅಗಸ್ತ್ಯರ ಸತಿಯಾಗಿರತಕ್ಕಂಥ ಲೋಪಾಮುದ್ರೆ, ವಸಿಷ್ಠರ ಸತಿಯಾದ ಅರುಂಧತಿ, ಎಲ್ಲಾ ಋಷಿ ಪತ್ನಿಯರು ಸೇರಿ

ಅಮ್ಮ, ರಾಮನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಪ್ರೇಮ. ಹೇಗೆ ನಡೆಸಿಕೊಂಡ, ಹೇಗೆ ತಾನು ನಿನ್ನನ್ನು ಗೆದ್ದುಕೊಂಡು ಬಂದ. ಆಗ ಸೀತೆ ರಾಮನನ್ನು ಹೊಗಳುತ್ತಾಳೆ. ಎಷ್ಟು ಕಾಲವಾಯಿತು ರಾಮನ ಸ್ತೋತ್ರ ಮಾಡದೆ. ಆ ಎಲ್ಲಾ ಮುನಿಗಳ ಪತ್ನಿಯರ ಮುಂದೆ ನನ್ನ ರಾಮನ ಪರಾಕ್ರಮ, ಶಕ್ತಿ, ಸಾಮರ್ಥ್ಯ ವರ್ಣನೆ ಮಾಡ್ತಾ ಇರುವಂತೆ ರಾಮ ಸೇತುವೆ ಕಟ್ಟಿಕೊಂಡು ಬಂದು ಯುದ್ಧದಲ್ಲಿ ನನಗೋಸ್ಕರ ರಾವಣನನ್ನ ಹೊಡೆದು ಕೊಂದು ನಾನು ತಂದಿದ್ದಾನೆ ಮುಂತಾಗಿ ಹೇಳುವಾಗ ಆ ಋಷಿಪತ್ನಿಯರಿಗೆ ತಮ್ಮ ತಮ್ಮ ಯಜಮಾನರನ್ನು ತಾವು ಹೊಗಳಬೇಕು ಅಂತ ಕಾಣಿಸ್ತದೆ. ಸಹಜವಾಗಿ ಪತಿವ್ರತಿ ಇರಗ ಲಕ್ಷಣ ಇರುತ್ತದೆ. ಆಗ ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ ಹೇಳ್ತಾರೆ, ಸೀತಾದೇವಿ ನಿನ್ನ ಮಾತಿಗೆ ಅಡ್ಡ ಬಂದೆಮ್ಮ, ಸಿಟ್ಟು ಮಾಡಬೇಡ. ಈಗ ನಿನ್ನ ಗಂಡ ರಾಮ ಬಹಳ ಪರಾಕ್ರಮಿ ಅಂತ ನೀ ಹೇಳ್ತಿ, ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಕೊಂಡು ಹೋದ ಅಂತಿ. ಸಹಜವೇ, ದೊಡ್ಡ ಕಾರ್ಯವೇ. ಆದರೆ ನಮ್ಮ ಯಜಮಾನರ ಕಥೆ ಕೇಳಿದ್ದೀಯೋ ಅಗಸ್ತ್ಯರದ್ದು, ಹಿಂದೆ ಅಗಸ್ತ್ಯರು ಯಜಮಾನರು.

ಈಗ ನಿನ್ನ ಗಂಡ ರಾಮ ಬಹಳ ಪರಾಕ್ರಮಿ ಅಂತ ನೀ ಹೇಳ್ತಿ, ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಕೊಂಡು ಹೋದ ಅಂತಿ. ಸಹಜವೇ, ದೊಡ್ಡ ಕಾರ್ಯವೇ. ಆದರೆ ನಮ್ಮ ಯಜಮಾನರ ಕಥೆ ಕೇಳಿದ್ಯೋ ಅಗಸ್ತ್ಯರದ್ದು. ಹಿಂದೆ ಅಗಸ್ತ್ಯರು ನಮ್ಮ ಯಜಮಾನರು ಒಂದ್ಸಲ ಸಿಟ್ಟು ಬಂದಾಗ ಇಡೀ ಸಮುದ್ರವನ್ನೇ ಆಪೋಷಣವನ್ನು ಕುಡಿದು ಬಿಟ್ಟಿದ್ದ, ಇಡೀ ಸಮುದ್ರ ಕುಡಿದಿದ್ದಾರೆ ನಮ್ಮ ಯಜಮಾನರು, ಅಷ್ಟು ಸಾಮರ್ಥ್ಯ ಅವರಿಗೆ ಅಂತ ತನ್ನ ಗಂಡನನ್ನು ಹೊಗಳುತ್ತಾಳೆ. ಈಗ ಸೀತಾದೇವಿ ಸ್ವಲ್ಪ ಮೋರ ಸಣ್ಣದಾಯಿತು, ನನ್ನ ಪತಿ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಕೊಂಡು ಹೋದ, ಇವಳು ಗಂಡ ಆ ಇಡೀ ಸಮುದ್ರವೇ ಕುಡಿದಿದ್ನಂತೆ. ಸೀತೆ ಕೇಳ್ತಾಳೆ ಲೋಪಾಮದ್ರೆ ಆಮೇಲೆ ಏನಾಯ್ತು? ಆಮೇಲೆ ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಅಂತ ಆ ಸಮುದ್ರವನ್ನ ಮತ್ತೆ ವಮನ ಮಾಡಿದ್ರು ನಮ್ಮ ಪತಿಗಳು. ಸಮುದ್ರ ಅಂದ್ರೆ ನಮ್ಮ ಯಜಮಾನರು ಮಾಡಿದ ವಾಂತಿ ಅದು. ಆಗ ಸೀತೆಗೆ ಸಂದರ್ಭ ಸಿಕ್ತು, ಹೌದಮ್ಮ ಇದು ನಮ್ಮ ಯಜಮಾನರಿಗೆ ಗೊತ್ತಿತ್ತು, ಆ ಸಮುದ್ರ ನಿಮ್ಮ ಯಜಮಾನರು ವಮನ ಮಾಡಿದ್ದು, ಆ ವಮನದ ಮೇಲೆ ದಮನ ಮಾಡಬಾರದು ಅಂತ ಸೇತುವೆ ಕಟ್ಕೊಂಡು ಹೋದ್ರು, ಇಲ್ವಾದ್ರೆ ಹಾಗೆ ಬಂದ್ಬಿಡ್ತಿದ್ದು. ಮುಂತಾದ ವಿನೋದಗಳು ಆನಂದಗಳು ನಡೆಯುತ್ತಾ ಇರುವಂತೆ ಆ ಮುಹೂರ್ತಕ್ಕೆ ರಾಮ ಹೊರಡಬೇಕು. ಅಲ್ಲಿಂದ ಪುಷ್ಪಕವನ್ನು ಏರ್ತಾರೆ, ಮಂಗಳ ಮುಹೂರ್ತವನ್ನು ಚಿಂತನೆ ಮಾಡ್ತಾ ಬರುವಾಗ ಎರಡು ದಿನಗಳು ಮೀರ್ತಾ ಇರತಕ್ಕಂತಹ ಸ್ಥಿತಿ ಇದೆ. ಸಪ್ತಮಿ ಬರ್ತದೆ, ಆ ಸಪ್ತಮಿ ಈ ದಿನ ಅಲ್ಲಿಯ ತನಕ ಆ ಕಾಲವೇ ತಿಳಿಯದಂತೆ ಭರತನ್ನು ಉಳಿಸಿಕೊಂಡಿದ್ದಾರೆ. ಮುಖ್ಯ ಪ್ರಾಣ ಮೂಲಕ ಸಂದೇಶ ಹೋದರೆ ರಾಮ ಬಂದ ಅಂತ ಅರ್ಥ, ಯಾಕಂದ್ರೆ ಆ ಹನುಮನ ಮೂಲಕವೇ ಹರಿಯ ದರ್ಶನವಾಗತಕ್ಕಂಥದ್ದು. ಅಲ್ಲಿ ವೈಶಾಖ ಶುದ್ಧ ಸಪ್ತಮಿ ಶುಭ ದಿನ, ಸಕಲ ಋಷಿ ಮುನಿ ದೇವತೆಗಳು ಸಿದ್ಧರಾಗಿ ಬರ್ತಾರೆ, ರಾಮನನ್ನ ಸ್ವಾಗತಿಸ್ತಾರೆ. ಅಲ್ಲಿ ಮಾತ್ರ ರಾಮನನ್ನು ಯಾಕೆ ಕರಿಬೇಕು ಅಂತ ಅವನಿಗೆ ಬಹಳ ಸಂಕಟ. ದಾಶರಥೆ ರಾಮ ಸೀತಾಪತಿ ಹೀಗೆ ಹೇಗೂ ಕರೆಯಿದೆ ಅಣ್ಣ ಅಂತ ಸಂಬೋಧನೆ ಮಾಡ್ತಾರೆ. ಪಾದುಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಕಾತ್ಯಾಯನ ಸುಯಜ್ಞಶ್ಚ

ವಾಸವಂ ಯಥ. ಹೇಗೆ ಹಿಂದೆ ಇಂದ್ರಾದಿಗಳಿಗೆ ತ್ರಿಲೋಕದ ಪಟ್ಟವನ್ನು ಕಟ್ಟಿದ್ರು, ಹಾಗೆ ವಸಿಷ್ಠ ವಾಮದೇವ ಕಾತ್ಯಾಯನ ಸುಯಜ್ಞರೆಲ್ಲ ಸುವಸ್ತುಗಳಿಂದ ರಘುರಾಮಚಂದ್ರಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆಗ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಂಚಿದ್ರು. ಆಂಜನೇಯ ಸ್ವಾಮಿ ಏನು ಕೆಲಸ ಮಾಡಬೇಕು, ನನಗೇನು ಕೆಲಸ ಅಂತ ಕೇಳ್ತಾನೆ. ಆಗ ರಾಮಚಂದ್ರ ಹೇಳಿದ್ದಂತೆ, ನಿನಗೆ ಕೊಡಬೇಕಾದ ಕೆಲಸ ಏನಿಲ್ಲಪ್ಪ, ಆದರೆ ಒಂದು ಕಾರ್ಯ ನಿನಗೆ ಕೊಡ್ತೇನೆ. ಈ ದಾನ ಧರ್ಮ ಎಲ್ಲ ತಗೊಳ್ಳುವಾಗ ಎರಡೂ ಕೈಯಿಂದ ಕಾಣಿಕೆ ಕೊಡೋದು ತಗೊಳ್ಳೋದು ಮಾಡುವಾಗ ನನಗೆ ಆಲಸ್ಯವಾಗ್ತದೆ, ಮಧ್ಯ ಮಧ್ಯ ನನಗೆ ಆ ಕಳಿಕೆ ಬರ್ತದೆ. ಆಂಜನೇಯ, ನನಗೆ ಆ ಕಳಿಕೆ ಬಂದಾಗ ಆ ಬಾಯಿ ಹತ್ರ ಚಿಟಕಿ ಹೊಡೆಯುವ ಕೆಲಸ ನಿನಗೆ ಅಲ್ಲ. ರಾಮದೇವರು ಕೊಟ್ಟ ಕೆಲಸ ಶ್ರೇಷ್ಠ, ಯಾಕೆ ಚಿಟಕಿ ಹೊಡೋದು ಬಲಗೈ ಅಲ್ವೇ, ಹನುಮಂತ ಅಂದ್ರೆ ಬಲಗೈ ಬಂಟನಾದ. ಆ ಕಾರ್ಯಕ್ಕೆ ಒಪ್ಪಿಕೊಂಡ. ಯಾವಾಗ ಆ ಕಳಿಕೆ ಬರ್ತದೆ ಅಂತ ಹೇಗೆ ಗೊತ್ತು? ಅದಕ್ಕಾಗಿ ತನ್ನ ಕೈ ಹಿಡಿದು ರಾಮನಿಗೆ ಅಡ್ಡವಾಗಿ ನಿಲ್ತಾನೆ, ಯಾಕಂದ್ರೆ ಬಾಯಿ ತೆರೆದಾಗ್ತಾನೆ ಚಿಟಿಕೆ ಹೊಡೆಯಬೇಕು. ಈಗೇನಾಗಿದೆ ಅಂದ್ರೆ ರಾಮನ ನೋಡ್ಲಿಕ್ಕೆ ಬಂದವರಿಗೆಲ್ಲ ಹನುಮಂತ ಅಡ್ಡ, ಸೀತಾದೇವಿ ಏನಾದರೂ ಮಾತಾಡಬೇಕು ಅಂದ್ರೆ ಹನುಮಂತ ಇದ್ದಾನೆ ಮಧ್ಯ. ಆಗ ರಾಮದೇವರು ಹೇಳಿದ್ರಂತ ನೋಡಪ್ಪ, ನನಗೆ ಆಕಳಿಕೆ ಬಂದಾಗ ನೀನು ಚಿಟಿಕೆ ಹೊಡೆಯೋದು ಬೇಡ, ನೀನು ಚಿಟಿಕೆ ಹೊಡೆದಾಗ ನಾನು ಆಕಳಿಸ್ತೇನೆ ಹೋಗೋದು. ಹನುಮಂತನಿಗಷ್ಟೇ ಬೇಕಾಗಿ

ವಸಿಷ್ಠಾದಿಗಳು ಹೇಳಿದ್ರು, ನಿನ್ನ ಸೇವೆ ಬಹಳ ಕಷ್ಟ ಆಯ್ತಪ್ಪ, ಸ್ವಲ್ಪ ಚಿಟಿಕಿ ನಿಲ್ಲಿಸು ಅಂದ್ರು. ಈ ವಿನೋದಗಳೆಲ್ಲ ನಡೆಯುವಾಗ ಹಾಗಾದ್ರೆ ಬೇರೆ ಕೆಲಸ ಕೊಡಬೇಕು ಅಂದಾಗ ಏನ್ ಕೆಲಸ ಕೊಟ್ಟರು ಅಂದ್ರೆ, ರಘುರಾಮಚಂದ್ರವನು ಆ ಸಿಂಹಾಸನ ಹತ್ತುವಾಗ ಮಣೆ ಇದೆ ನೋಡಿ, ಆ ಮಣೆಯನ್ನ ರಾಮನ ಪಾದ ಮೂಲದಲ್ಲಿ ಇಡೋರು. ಅವ ಕೆಳಗಿಳಿಯುವಾಗ ಹತ್ತುವಾಗ ಅನುಕೂಲ ಮಾಡು, ಹಾಗೆ ಪಾದ ಮೂಲದಲ್ಲಿ ಕೂತಿರ್ತಾರೆ. ಅದನ್ನು ಹತ್ತಿ ಮೇಲೆ ಕೂತಾಗ ರಘುರಾಮಚಂದ್ರನಿಗೆ ದಿವ್ಯ ಪಟ್ಟಾಭಿಷೇಕವಾಗ್ತದೆ.

0: ಶ್ರೋತೃಗಳೇ, ಇದುವರೆಗೆ ಕಥಾ ಶ್ರೀಮದ್ ರಾಮಾಯಣ ಭಾಗ ರಾವಣವಧೆ ಮತ್ತು ಶ್ರೀರಾಮನ ಪಟ್ಟಾಭಿಷೇಕ ಕೇಳಿದಿರಿ. ನಡೆಸಿಕೊಟ್ಟವರು ಭದ್ರಗಿರಿ ಅಚ್ಯುತದಾಸರು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:02:50. ಈಗ ಜಾಹೀರಾತುಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಡಿಕೇರಿ ಕಲಿಸು.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.GOV.

0: ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
0: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
1: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
0: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
1: ಹಸಿ ಮಣ್ಣು

0: குருவே கலிசு குருவே
1: கலிசு குருவே கலிசு வித்ய கலிசு குருவே கலிசு.
2: ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ಬಾರಿಯ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮಾವುಟಿಯ ನೇತಾಜಿ ಪ್ರೌಢಶಾಲೆಯ 30 ವರ್ಷಗಳಲ್ಲಿ ಸುದೀರ್ಘವಾಗಿ ಗಣಿತವನ್ನು ಬೋಧಿಸುತ್ತಾ ಬಂದಿರುವಂತಹ ಹಿರಿಯ ಅನುಭವಿ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮುಂದುವರಿದ ಭಾಗ ಈಗ ಕೇಳೋಣ.
3: ಸರಿ, ನಿಮ್ಮ ಸುದೀರ್ಘ 30 ವರ್ಷಗಳ ಈ ಶಿಕ್ಷಕ ವೃತ್ತಿಯಲ್ಲಿ ನಿಮಗೆ ಖುಷಿ ಕೊಡುವಂತಹ ಕೆಲವು ಅನುಭವಗಳನ್ನು ಹೇಳ್ಕೊಳ್ಬಹುದಾ?
4: ಖಂಡಿತ, ಖಂಡಿತವಾಗಿ. ಮಾತಿನ ಮಧ್ಯೆ ಹೇಳಿದ್ದೆ, ಕ್ವಿಜ್ ಅಂತ ಹೇಳಿದ್ದೆ, ರಸಪ್ರಶ್ನೆ ಕಾರ್ಯಕ್ರಮ ಅಂತ ನಾನು ಆಕಾಶವಾಣಿಯಲ್ಲಿ ನಡೆಸಿಕೊಡ್ತಾ ಇದ್ದೆ. ಒಂದು ರೀತಿಯ ತರಬೇತಿ ಕೂಡ ನನಗೆ ಆದದ್ದು ಕ್ವಿಜ್ ಅಂದ್ರೆ. ಆ ಬಗ್ಗೆ ವಿಶೇಷ ಒಲವು ಮೂಡುವಂತ ಒಂದು ಪರಿಸ್ಥಿತಿ ಬಂದದ್ದು ನನಗೆ ಆಕಾಶವಾಣಿಯ ಮೂಲಕ. ಇದ್ರ ಮಧ್ಯೆ ಹೇಳಿದೆ, ಪತ್ರಿಕೆಯಲ್ಲಿ ಬರವಣಿಗೆಯನ್ನ ರೂಢಿಸಿಕೊಂಡಿದ್ದೆ ಅಂತ ಹೇಳಿ. ಹಾಗಾಗಿ ಇಲ್ಲಿನ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ನಾನು ಕಾಲಮ್ ಅನ್ನ ಬರಿತಾ ಇದ್ದೆ. ಪ್ರತಿ ವಾರವೂ ಕೂಡ ಕ್ವಿಜ್ ಪ್ರಶ್ನೆಗಳನ್ನ ಬರಿತಾ ಇದ್ದೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಆಮೇಲೆ ಅದನ್ನ ಬೇರೆ ಬೇರೆ ವಿಭಾಗ ಮಾಡ್ತಾ ಹೋದೆ, ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಗಣಿತ ಪ್ರಶ್ನೆಗಳು, ಹೀಗೆಲ್ಲ. ಆಮೇಲೆ ನಾನು ಯಾವಾಗ ಶಿಕ್ಷಕ ವೃತ್ತಿಗೆ ಬಂದೋ ಆ ನಂತರ ನನ್ನ ದೃಷ್ಟಿ ವಿದ್ಯಾರ್ಥಿಗಳ ಕಡೆಗೆ ಹೋಯಿತು. ಸಾಮಾನ್ಯ ಜ್ಞಾನವನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಟ್ರೆ ಒಳ್ಳೇದಲ್ವಾ ಅಂತ. ಯಾಕಂದ್ರೆ ಬರೀ ಶಾಲೆಗೆ ಹೋದ್ಮೇಲೆ ಪಠ್ಯ ಚಟುವಟಿಕೆಗಳು ಮಾತ್ರ, ಸಹಪಠ್ಯ ಚಟುವಟಿಕೆಗಳಲ್ಲಿ ಇದೊಂದು ಭಾಗ, ಫಿಸ್ ಅಂತದ್ದು ಭಾಗ. ಸೊ ಅದನ್ನ ರೂಢಿಸ್ಕೊಂಡ್ರೆ ಆಗ್ಬೋದಲ್ಲ ಅಂತ ಹೇಳುವಂತದ್ದಾಯ್ತು. ಹಾಗಾಗಿ ನಾನು ಇಲಾಖೆಗೆ ಸಂಬಂಧಪಟ್ಟ, ಪ್ರತಿ ವರ್ಷ ಇಲಾಖೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇತ್ತು. ಇಲಾಖೆಯಿಂದ ನನಗೆ ಆಹ್ವಾನ ಕೊಡ್ತಾ ಇದ್ರು. ಹಾಗಾಗಿ ನಾನು ಕ್ವಿಜ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದೆ. ಕ್ವಿಜ್ ಮೂಲಕನೇ ಉನ್ನತವಾಗಿ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೀಗೆ ಮತ್ತೆ ಆ ನಂತರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅಂತ ಹೇಳುವಂತಹದ್ದು ಸಂಸ್ಥೆ, ಅದರಲ್ಲಿ ನಾನು ಸದಸ್ಯನಾದೆ. ಅದರಲ್ಲೂ ಕೂಡ ಅಷ್ಟೇ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಿಜ್ ಅನ್ನ ಮಾಡಬೇಕಾಗಿ ಬಂತು. ವರ್ಷಕ್ಕೆ ಒಂದೆರಡು ಬಾರಿ ಜಿಲ್ಲಾ ಮಟ್ಟದ್ದು ಹಾಗೆ ರಾಜ್ಯ ಮಟ್ಟದ ಕ್ವಿಜ್ ಗಳನ್ನು ಕೂಡ ನಡೆಸಬೇಕಾಗಿ ಬಂತು. ಅಂತದಲ್ಲಿ ಕೂಡ ನಾನು ತೊಡಗಿಸಿಕೊಂಡೆ.
2: ಯಶಸ್ವಿಯಾಗಿದೆ?
4: ಹೌದು, ಖಂಡಿತವಾಗಿ ಆಗಿದ್ದೇನೆ. ಅದು ಹೇಗೆ ಅಂತ ಹೇಳಿದ್ರೆ, ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು, ಮೊದಲು ತಾಲೂಕು ಮಟ್ಟದ ಕಾರ್ಯಕ್ರಮ ಆಗಬೇಕಿತ್ತು, ಆ ನಂತರ ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಎಲ್ಲವೂ ಕೂಡ ನನ್ನ ತಲೆಗೆ ಬಂತು. ನಾನೇ ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಖುಷಿಯಾಗಿ ತಗೊಂಡೆ. ಹಾಗೆ ಕ್ವಿಜ್ ಮಾಸ್ಟರ್ ಅಂತ ಹೇಳುವಂತಹ

0: ಒಂದು ಹೆಗ್ಗಳಿಕೆ ಕೂಡ ನನಗೆ ಬಂತು. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆಯಲಿಕ್ಕೂ ಕೂಡ
1: ಕ್ವಿಜ್ ಮಾಸ್ಟರ್
0: ಅಂತಲೇ ಹೌದು, ಎಲ್ಲರೂ ನನ್ನ ಆ ತರ ಗುರುತಿಸುವ ಹಾಗೆ ಆಯ್ತು, ಕ್ವಿಜ್ ಮಾಸ್ಟರ್ ಅಂತಲೇ ಗುರುತಿಸುವ ಹಾಗೆ ಆಯ್ತು. ಸೊ ಇವತ್ತು ನನ್ನ ಮಾರ್ಗದರ್ಶನದಿಂದ ಕೆಲವರು ಬಂದಿದ್ದಾರೆ, ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕ್ವಿಜ್ ಮಾಡುವಂತಹ ಶಿಕ್ಷಕರು ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಒಂದು ಮಕ್ಕಳಿಗೆ ಬಹಳ ಖುಷಿ ಆಗ್ತಿತ್ತು ಈ ಕ್ವಿಜ್ ಅಂತ ಹೇಳುವಂತದ್ದು. ಅಂದ್ರೆ ಕ್ವಿಜ್ ಅಂದ್ರೆ ಬರೀ ಪ್ರಶ್ನೆ ಕೇಳೋದಲ್ಲ, ಸುಮ್ಮನೆ ಪಠ್ಯದ ಒಂದು ನಾಲ್ಕು ಪ್ರಶ್ನೆ ಕೇಳಿಬಿಟ್ಟು ಇದು ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲ, ಅದು ವಿಭಿನ್ನ ಮೂಲಗಳಿಂದ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿ ಮಕ್ಕಳನ್ನು ಕೇಳಬೇಕಿತ್ತು. ಖುಷಿಯಾಗಿ ತೊಡಗಿಸ್ಕೊಳ್ತಾ ಇದ್ರು,
1: ಅಂದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ
0: ಇದ್ರು. ಹೌದು. ಹಾಗಾಗಿ ನಮ್ಮ ಇಲಾಖೆಯಿಂದಲೂ ಕೂಡ ಕ್ವಿಜ್ಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಇತ್ತು, ನಡೆಸಬೇಕಾಗಿ ಬರ್ತಾ ಇತ್ತು. ಶಿಕ್ಷಕರ ಸಂಘದಿಂದ ಮಾಡುವಂತಹ ಕಾರ್ಯಕ್ರಮಗಳು, ಹಾಗೆ ಪ್ರತಿಭಾ ಕಾರಂಜಿ ಅಂತ ಹೇಳುವಂತಹ ಕಾರ್ಯಕ್ರಮ, ಅದರಲ್ಲೆಲ್ಲದೂ ಕೂಡ ಒಂದು ಕ್ವಿಜ್ ಒಂದು ಮೇನ್ ಕಾರ್ಯಕ್ರಮ ಅಂತ ಬಂತು. ಹಾಗಾಗಿ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಬಹುತೇಕ ಕ್ವಿಜ್ ಕಾರ್ಯಕ್ರಮ ನಾನು ನಡೆಸಿಕೊಟ್ಟಿದ್ದೇನೆ. ಆ ಒಂದು ಹೆಮ್ಮೆ ನನಗಿದೆ, ಈ ಕ್ವಿಜ್ ಕಾರ್ಯಕ್ರಮ ನಡೆಸಿಕೊಟ್ಟಂತ ಹೆಮ್ಮೆ. ಆಗ್ಲೇ ಹೇಳಿದಾಗೆ ಎಲ್ಲರೂ ಕೂಡ ನನ್ನ ಹೆಸರಿನಿಂದಲೂ ಕ್ವಿಜ್ ಮಾಸ್ಟರ್ ಅಂತಲೇ ಗುರುತಿಸೋದು. ಬಹಳ ಹೊಗಳುತ್ತಾರೆ ಕೆಲವರು, ಜಿಲ್ಲೆಯಲ್ಲಿ ನೀವೇ ಅಪ್ಪ ಕ್ವಿಜ್ ಮಾಡೋದು ಹಾಗೆ ಹೇಗೆ ಅಂತ ತುಂಬಾ ಹೆಮ್ಮೆ ಅನಿಸ್ತದೆ.
1: ಅಂದ್ರೆ ನಿಮ್ಮ ಅನುಭವ 30 ವರ್ಷಗಳಲ್ಲಿ ಅದು ಕಡಿಮೆ ಅಲ್ಲ.
0: ಹೌದು, ದೊಡ್ಡ ಸುದೀರ್ಘಾವಧಿಯೇ. ಹೌದು,
1: ಅನುಭವದಿಂದ ನೀವು ನಿಮ್ಮ ರಸಪ್ರಶ್ನೆ ಆಗ್ಲಿ ಅಥವಾ ನಿಮ್ಮ ಗಣಿತದ ವಿಷಯದಲ್ಲಾಗ್ಲಿ ಮಕ್ಕಳಿಗೆ ನಿಜವಾಗಿಯೂ ಒಳ್ಳೆಯ ತರಬೇತಿಯನ್ನು ಕೊಟ್ಟಿದ್ದೀರಾ ಅಂತ ಅನಿಸ್ತದೆ ಏನು? ಖಂಡಿತ ಕೊಟ್ಟಿದ್ದೇನೆ.
0: ಹೌದು. ಹಾಗೆ NNMS ಪರೀಕ್ಷೆಗಳು ಅಂತ ಇತ್ತು, 8ನೇ ತರಗತಿಯ NNMS ಪರೀಕ್ಷೆ. ಮೊದಲು NTSC ಅಂತ ಪರೀಕ್ಷೆ ಇತ್ತು, 10ನೇ ತರಗತಿಗೆ NNMS ಪರೀಕ್ಷೆ ಇತ್ತು. ಅಲ್ಲಿ ಕೂಡ ಅಷ್ಟೇ, ತುಂಬಾ ಗಣಿತ ಸಮಸ್ಯೆಗಳನ್ನು ಬಿಡಿಸುವಂತಹ ಪ್ರಕ್ರಿಯೆ ಬರುತ್ತೆ. ಒಮ್ಮೆ ಅದನ್ನ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಬಂದ್ರೆ ಆಸಕ್ತಿ ವಹಿಸ್ತಾರೆ ಮಕ್ಕಳು, ಮತ್ತೆ ಅದರಲ್ಲೇ ಮಾಡ್ತಾ ಹೋಗ್ತಾರೆ.

0: ಮೊಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸುಂದಿದ್ದರೆ ಮಾರ್ಗವು ಉಂಟು. ಕೆಚ್ಚೆದೆ ಇರಬೇಕೆಂದು, ಕೆಚ್ಚೆದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು.
1: ಇನ್ನು ಇನ್ನೊಂದು ಇತ್ತು, ಗಣಿತ ಪಠ್ಯಪುಸ್ತಕ ಬದಲಾವಣೆ ಆಯಿತು. ಒಂದು ವರ್ಷ ಬದಲಾವಣೆ ಸಂದರ್ಭದಲ್ಲಿ ಎಂಟನೇ ತರಗತಿಗೆ ಮಕ್ಕಳಿಗೆ ಈ ರೀತಿಯ ಅಂದರೆ ಆಸಕ್ತಿಕರವಾದಂತಹ ಗಣಿತ ಬರಬೇಕು ಅಂತ ಹೇಳುವ ಉದ್ದೇಶಕ್ಕೆ ಫಸ್ಟ್ ಪಾಠವನ್ನೇ ಈ ತರ ಮನೋರಂಜನಾ ಗಣಿತ ಅಂತಲೇ ಇಟ್ರು. ಒಂದು ಅಧ್ಯಾಯ ಅದರಲ್ಲಿ ಮಾಯ ಚೌಕಗಳ ರಚನೆ ಅಂತ ಬರ್ತಾ ಇತ್ತು. ಸರಳವಾದಂತ 3x3 ಅಂಕಣದ ಮಾಯ ಚೌಕ ರಚನೆ ಮಾಡುವಂಥದ್ದು ಫಸ್ಟ್ ಅಧ್ಯಾಯನೇ ಅದು. ಸೊ ಎಲ್ಲಾ ಶಾಲೆಗಳಲ್ಲೂ ಅದನ್ನ ಶಿಕ್ಷಕರು ಪಾಠ ಮಾಡಬೇಕಿತ್ತು. ಅದರಲ್ಲೇ ಬಗ್ಗೆ ನಾನು ಸುಮಾರು ಸಂಶೋಧನೆ ಮಾಡಿದ್ದೆ ಮತ್ತೆ ಸುಮಾರು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ. 3x3 ಮಾತ್ರ ಅಲ್ಲ, 5x5, 6x6, 7x7 ಈ ರೀತಿಯ ಬೇರೆ ಬೇರೆ ಅಂಕಣಗಳ ಮಾಯ ಚೌಕ ಮಾಡುವಂಥದ್ದು. ಅದನ್ನೆಲ್ಲ ಸಂಗ್ರಹ ಮಾಡಿ ತಾನೆ ಒಂದು ಪುಸ್ತಕ ರೂಪದಲ್ಲಿ ಹೊರತಂದೆ, ಮನರಂಜನ ಗಣಿತ ಅಂತ ಹೇಳುವಂತ ಒಂದು ಪುಸ್ತಕ ತಕೊಂಡು ಬಂದೆ. ಸೊ ಅದು ಪಠ್ಯಪೂರಕವಾಗಿ ಬಂತು, ಪಠ್ಯದ ಜೊತೆಯಲ್ಲಿ ಸಹಪಠ್ಯ ಚಟುವಿಕೆಗೆ ಶಿಕ್ಷಕರಿಗೆ ಕೂಡ ಬಹಳ ಅನುಕೂಲ ಆಯಿತು. ಹಾಗಾಗಿ ನನ್ನ ಎಲ್ಲಾ ಪ್ರತಿಗಳು ಕೂಡ ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪ್ರತಿಗಳು ಕೂಡ ಮಾರಾಟ ಆದವು. ಈಗೂ ಕೇಳ್ತಾ ಇರ್ತಾರೆ ಪುಸ್ತಕ ಕೊಡಿ ಅಂತ, ಆದ್ರೆ ಮರುಮುದ್ರಣ ಮಾಡಲಿಲ್ಲ. ಆ ರೀತಿಯಲ್ಲಿ ಒಂದು ಪುಸ್ತಕವನ್ನ ಹೊರತರಲಿಕ್ಕೆ ಸಾಧ್ಯ ಆಯಿತು, ವಿದ್ಯಾರ್ಥಿಗಳಿಗೆ ಅದು ಪೂರಕವಾಗಿ ಬಂತು. ಸ್ನೇಹಿತರಾದಂತಹ ಪ್ರೇಮ್ ಕುಮಾರ್ ಅವರು ನನ್ನನ್ನು ರಾಷ್ಟ್ರೀಯ ವಿಜ್ಞಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ಮಾಡಿಕೊಂಡ್ರು. ಆ ನಂತರ ಅದರಲ್ಲಿ ಕೂಡ ಬರುವಂತಹ ಈ ಕ್ವಿಜ್ ಕಾರ್ಯಕ್ರಮಗಳು ಈ ವರ್ಷ ಸಹ ಹಲವಾರು ವರ್ಷಗಳನ್ನು ನಡೆಸಿಕೊಂಡು ಬಂದೆ. ರಾಷ್ಟ್ರೀಯ ವಿಜ್ಞಾನ ಪರಿಷತ್ತಿನಿಂದ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇತ್ತು, ಇದರಲ್ಲಿ ಯುವ ವಿಜ್ಞಾನ ಆಯ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ, ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ, ರಾಜ್ಯ ಮಟ್ಟದ ಯುವ ವಿಜ್ಞಾನಿ ಅಂತ ಹೇಳಿ, ಅಂದ್ರೆ ವೈಜ್ಞಾನಿಕವಾಗಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅಂತ ಹೇಳುವಂತಹ ಉದ್ದೇಶ. ಹಾಗಾಗಿ ಅದರ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಕ್ವಿಜ್ ಒಂದು ಭಾಗವಾಗಿ ನಾವು ಪರಿಗಣಿಸ್ತಾ ಇದ್ವಿ.
2: ಬಹಳ ಕಷ್ಟಕರವಾದ,
1: ಹೌದು ಹೌದು, ಜಿಲ್ಲಾ ಮಟ್ಟದಿಂದ ಅದು ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನೇ ತಂದು ಬಿಡ್ತಾ ಇದ್ವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಆಯ್ಕೆ ಮಾಡಬೇಕಿತ್ತು ಯುವ ವಿಜ್ಞಾನಿ ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಕೂಡ ಅಷ್ಟೇ, ಮಕ್ಕಳಿಗೆ ಏನು ಸಾಧನೆ ಮಾಡಿದ್ದಾರೆ ಅದನ್ನ ಪರಿಗಣಿಸ್ತಾ ಇದ್ವಿ. ಅದರ ಜೊತೆಗೆ ನಾವು ಕ್ವಿಜ್ ಅನ್ನು ಕೂಡ ಒಂದು ಭಾಗವಾಗಿ ಇಟ್ಕೊಂಡಿದ್ವಿ. ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟು ಅದ್ರಲ್ಲಿ ಹೇಗೆ ಅವರು ಅಟೆಂಪ್ಟ್ ಮಾಡ್ತಾರೆ ಅಂತ ಹೇಳಿ ನೋಡಿ ಪ್ರತಿ ವರ್ಷ ಯುವ ವಿಜ್ಞಾನ ಆಯ್ಕೆ ಮಾಡ್ತಾ ಇದ್ವಿ. ಹಾಗೆ ರಾಷ್ಟ್ರೀಯ ವಿಜ್ಞಾನ ಸಮಾವೇಶ ಅಂತ ಹೇಳಿ ಅದು ಕೂಡ ಅಷ್ಟೇ, ಶಾಲೆಗಳಲ್ಲಿ ತಯಾರು ಮಾಡಬೇಕಿತ್ತು. ಒಂದು ತಂಡವಾಗಿ ವಿದ್ಯಾರ್ಥಿಗಳು ತಯಾರು ಮಾಡಬೇಕಿತ್ತು, 4-5 ವಿದ್ಯಾರ್ಥಿಗಳ ಒಂದು ತಂಡ. ಅವರು ವೈಜ್ಞಾನಿಕ ವಿಷಯನ ತಗೊಂಡು ಅದರ ಮೂಲಕ ಪ್ರಯೋಗ ಮಾದರಿಗಳನ್ನ ಮಾಡೋದ್ರ ಮೂಲಕ ವಿಷಯ ಮಂಡನೆ ಮಾಡಬೇಕಿತ್ತು. ಅದನ್ನ ತರಬೇತಿ ಹೊಂದಿದಂತಹ ಶಿಕ್ಷಕರು ಉಪನ್ಯಾಸಕರು ಮೌಲ್ಯಮಾಪನ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡ್ತಾ ಇದ್ವಿ. ಅವರು ನಂತರ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ರು, ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ರು. ಇದೆಲ್ಲದರ ಹಿಂದೆ ಅವರ ಒಂದು ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು ನೋಡುವಾಗ ಶಿಕ್ಷಕನಾದ ನಮ್ಮ ಜೀವನ ಸಾರ್ಥಕ ಅಂತ ಅನ್ಸೋದ್ರಲ್ಲಿ ಯಾವ ಎರಡು ಮಾತಿಲ್ಲ. ಅಷ್ಟು ಖುಷಿ ಕೊಡ್ತಾ ಇದ್ದಂತಹ ಕಾರ್ಯಕ್ರಮಗಳು ಇವೆಲ್ಲ.
2: ನಿಜವಾಗಿ ನೋಡಿ, ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರದಲ್ಲಿ ಮಾತ್ರ ನೀವು ತಯಾರಿ ಮಾಡಬಹುದು.
1: ಹೌದು ಹೌದು,
2: ಆದ್ರೆ ಶಿಕ್ಷಕ ಪ್ರತಿಯೊಬ್ಬರನ್ನ ಸಹ ತಯಾರು
1: ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಹೌದು, ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತಯಾರು ಮಾಡಬಹುದು, ಸಾಂಸ್ಕೃತಿಕವಾಗಿ ತಯಾರು ಮಾಡಬಹುದು, ವೈಜ್ಞಾನಿಕವಾಗಿ ಅವರ ವಿದ್ಯಾರ್ಥಿಗಳು ತಯಾರು ಮಾಡಬಹುದು. ಎಲ್ಲಾ ರಂಗಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಮುಂದೆ ಬರಲಿಕ್ಕೆ ಶಿಕ್ಷಕನಿಗೆ ತರಬೇತಿ

0: ಕೊಡುವಂತಹ ಅದು ಸಾಧ್ಯ ಆಗುತ್ತೆ.
1: ಪ್ರತಿಯೊಂದು ರಂಗದಲ್ಲೂ ಕ್ಷೇತ್ರದಲ್ಲಿ
0: ಇರುವಂತಹ ಹೌದು
1: ವಿದ್ಯಾರ್ಥಿಗಳನ್ನ ಶಿಕ್ಷಕ
0: ತಯಾರು ಮಾಡ್ಬೋದು. ಹೌದು, ಇವತ್ತು ಬರವಣಿಗೆ ನೋಡಿ, ಬರವಣಿಗೆ ಸಾಹಿತ್ಯಿಕವಾಗಿ ವಿದ್ಯಾರ್ಥಿಗಳು ಹಿಂದಿದ್ದಾರೆ. ಈಗ ಬೇಕಷ್ಟು ನಮಗೆ ಮಾಧ್ಯಮಗಳಿದೆ, ನಮ್ಮ ವ್ಯಕ್ತಪಡಿಸಲಿಕ್ಕೆ ಇರುವಂಥದ್ದು ಮೊಬೈಲ್ನಲ್ಲಿ ವ್ಯಕ್ತಪಡಿಸ್ಬೋದು, ಈಗ ನಿಮ್ಮ ಮಾಧ್ಯಮಗಳಿದೆ, ಪತ್ರಿಕೆಗಳಿದೆ, ಯಾವುದರ ಮೂಲಕ ಬಂದರೂ ನಮ್ಮ ಬರವಣಿಗೆಯನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ಆಸಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಬೆಳೆಸ್ಕೊಳ್ಬೇಕಾದ್ದು ಶಿಕ್ಷಕರು ಮಾರ್ಗದರ್ಶನ ಮಾಡಲೇಬೇಕು, ಅದೊಂದು ಅವಕಾಶ ನಮಗೆ ಇದೆ. ಇಂತಹ ಹಲವಾರು ರಂಗಗಳಲ್ಲಿ ಕೂಡ ನಾವು ವಿದ್ಯಾರ್ಥಿಗಳನ್ನು ಮುಂದಕ್ಕೆ ತರುವಂತಹ ಅವಕಾಶಗಳಿದೆ.
1: ಸರ್, ನೀವು ಸುದೀರ್ಘವಾಗಿ 30 ವರ್ಷಗಳ ಅನುಭವವನ್ನ ಈ ಶಿಕ್ಷಕ ವೃತ್ತಿಯಲ್ಲಿ ಪಡೆದಿದ್ದೀರಾ, ಅಲ್ಲದೆ ಕ್ವಿಜ್ ಮಾಸ್ಟರ್ ಅಂತನೂ ಇದೆ, ಹಾಗಾಗಿ ನೀವು ಸುಮಾರು ಕಡೆ ರಸಪ್ರಶ್ನೆಯನ್ನು ನಡೆಸಿದೀರಾ, ಪುಸ್ತಕಗಳನ್ನ ಬರೆದಿದ್ದೀರಾ ಅಂತ ಹೇಳಿದ್ರಿ, ಹಾಗಾಗಿ ನಿಮಗೆ ಪ್ರಶಸ್ತಿಗಳು ಬಂದಿರಲೇಬೇಕಲ್ವಾ ಸರ್?
2: ಖಂಡಿತವಾಗಿ ಬಂದಿದೆ. ಹಾಗಾಗಿ ಈಗ ನನ್ನ 30 ವರ್ಷಗಳ ಶಿಕ್ಷಣ ಅನುಭವ ಇದೆ ನನಗೆ. ನಾನು ವೃತ್ತಿ ಜೀವನವನ್ನ ಒಂದು ಅನುದಾನಿತ ಶಾಲೆಯಲ್ಲಿ ಪ್ರಾರಂಭಿಸಿ ಒಂದು 20 ವರ್ಷಗಳ ಸತ್ವವಾಗಿ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದೆ. 2015 ನನಗೆ ಈ ಪ್ರಶಸ್ತಿ ಬಂತು. ಪ್ರತಿ ವರ್ಷ ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರನ್ನ ಆಯ್ಕೆ ಮಾಡುತ್ತೆ, ಪ್ರಾಥಮಿಕ ವಿಭಾಗದಲ್ಲಿ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ. 2015 ನಾನು ಈ ಪ್ರಶಸ್ತಿಯನ್ನು ಪಡ್ಕೊಂಡೆ. ಒಂದು ನನ್ನ ವೃತ್ತಿ ಜೀವನಕ್ಕೆ ನಿಜವಾಗಿ ಒಂದು ಅಡಿಗಲ್ಲಾಯಿತು, ಮತ್ತಷ್ಟು ಹೆಚ್ಚು ನಾನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೆ ಇದು ಅನುಕೂಲ ಆಗಿ ಮಡಿಕೇರಿ ರೋಟರಿ ಸಂಸ್ಥೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಮಡಿಕೇರಿ ರೋಟರಿ ಸ್ಟೀಲ್ಸ್ ಇಂಡಿಯನ್ ಲಿಟರಸಿ ಮಿಷನ್ ಅಂತ ಹೇಳುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಶಿಕ್ಷಕರನ್ನ ಗೌರವಿಸಿ ನಾನು ಕೂಡ ಆ ಸಂದರ್ಭದಲ್ಲಿ 2017 ಈ ಪ್ರಶಸ್ತಿ ನನಗೆ ಬಂತು. ಹೀಗೆ 3 ಪ್ರಶಸ್ತಿಗಳನ್ನು ನಾನು ಪಡ್ಕೊಂಡಿದ್ದೇನೆ.
1: ಹೇಗನ್ನಿಸ್ತು ಸರ್ ಫಸ್ಟ್ ಪ್ರಶಸ್ತಿ ಬಂದ, ಯಾಕೆ ಪ್ರಥಮವಾಗಿ ಬಂದಿದ್ದಾಗ ತುಂಬಾ ಖುಷಿ ಆಗ್ತದಲ್ಲ?
2: ಹೌದೌದು, ಖಂಡಿತವಾಗಿ ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿ ಮತ್ತೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿ ಆ ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ನಿಮಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಗಮನಿಸ್ತೇವೆ ನಾವು ಏನು ಇಲ್ಲದೆ ಪ್ರಶಸ್ತಿ ಪಡ್ಕೊಳ್ಳುವಂತ ಸಂದರ್ಭಗಳು ಇದೆ. ಆಗದೆ ಶಿಕ್ಷಣ ಇಲಾಖೆ ಗುರುತಿಸಿ ಕೊಟ್ಟದ್ದು ಅಂತ ಹೇಳಿದ್ರೆ ನಿಜವಾಗಿ ನಾನು ಇಷ್ಟು ಕೆಲಸ ಮಾಡಿದ್ದೇನಲ್ಲ ಅಂತ ಹೇಳುವಂತದ್ದು ತೃಪ್ತಿ ನನಗೆ ಇದೆ.
1: ತೃಪ್ತಿ ಇದೆ, ಹೆಮ್ಮೆನೂ ಇದೆ.
2: ಹೌದೌದು, ಖಂಡಿತವಾಗಿ ಶಿಕ್ಷಕ ಅಂತ ಹೇಳಿದ ಕೂಡಲೇ ಬರೀ ಪಾಠ ಮಾಡೋದಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗಾಗಲೇ ಹೇಳಿದೆ ನಾನು ಈ ವಿಷಯವನ್ನ, ನಾವು ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳೋದು ತುಂಬಾ ಬೇರೆ ಬೇರೆ ಮಾರ್ಗಗಳಿದೆ. ಅದರಲ್ಲೂ ಸಾಮಾನ್ಯ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವಂತದ್ದು ಶಿಕ್ಷಕನ ಜವಾಬ್ದಾರಿ.
1: ಹೌದು,
2: ವಿಶೇಷವಾಗಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವೃತ್ತಪತ್ರಿಕೆಗಳನ್ನು ಓದ್ಲಿಕ್ಕೆ ಮತ್ತೆ ಹಾಗೇನೆ ರೇಡಿಯೋನ ಕೇಳಲಿಕ್ಕೆ ನಾನು ಉತ್ತೇಜನ ಕೊಡ್ತಾ ಇದ್ದೆ. ನಾನು ಎಲ್ಲೇ ಮಾತಾಡೋದಿದ್ರು ಕೂಡ ಮಕ್ಕಳಿಗೆ ಹೇಳುವಂತ ವಿಷಯ ಅದೇ, ರೇಡಿಯೋನ ಕೇಳಬೇಕು, ವೃತ್ತಪತ್ರಿಕೆಯನ್ನು ಓದ್ಬೇಕು, ಜ್ಞಾನವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಮಾಡಲೇಬೇಕು ಅಂತ ಹೇಳುವಂತದ್ದು.
1: SSLC ಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪರೀಕ್ಷೆ ಹತ್ರ ಬರುವಾಗ SSLC ಮಕ್ಕಳಿಗಾಗಿ ಒಂದು ವಿಶೇಷ ಕಾರ್ಯಕ್ರಮಗಳು ಸಹ ಪ್ರಸಾರ ಆಗ್ತದೆ.
2: ನಿಜವಾಗಿ ನಿಜವಾಗಿ ಖಂಡಿತವಾಗಿ ಅದೆಲ್ಲವನ್ನ ಕೇಳ್ಕೊಳ್ಬೇಕು. ಮತ್ತೆ ಬರೀ ಅಂಕಗಳಿಗೆ ಒಂದು ಪರೀಕ್ಷೆ ಆಗಿರ್ಬಾರ್ದು, ಯಾಕಂತ ಹೇಳಿದ್ರೆ ಸಮಗ್ರ ಜ್ಞಾನವನ್ನ ವಿದ್ಯಾರ್ಥಿ ಪಡ್ಕೊಳ್ಬೇಕಾದಂತದ್ದು ತೀರಾ ಅವಶ್ಯಕ. ಪ್ರೌಢಶಾಲಾ ಪಠ್ಯಪುಸ್ತಕಗಳು ಹೇಗಿದೆ ಅಂತ ಹೇಳಿದ್ರೆ ಬಹಳ ಅರ್ಥಗರ್ಭಿತವಾದಂತಹ ಪಠ್ಯಪುಸ್ತಕ, ಅದರ ಆಳಕ್ಕೆ ಹೋಯಿತು ಅಂತ ಹೇಳಿದ್ರೆ ಅವರಿಗೆ ಒಂದು ತುಂಬಾ ಪ್ರಯೋಜನಕಾರಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಪ್ರೌಢಶಾಲಾ ಹಂತದ ಪಠ್ಯ ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು.
1: ಹೌದು ಸರ್, ನಿಮ್ಮ ಈ ಮಾತು ನಿಜ. ಯಾಕಂದ್ರೆ ನಮ್ಮ ಮಕ್ಕಳು ಕೇಳ್ಕೊಳ್ತಾ ಇದ್ರೆ 10th ತನಕ ಇರೋದನ್ನ ಓದ್ಬಿಟ್ಟು ಮತ್ತೆ PUC ಅಲ್ಲಿ ಇರೋದು ಓದೋಣ, 10th ಬಿಟ್ಟು ಬಿಡೋಣ, ಈ ಭಾವನೆ ನಮ್ಮ ಮಕ್ಕಳಲ್ಲಿ ಇದೆ, ಈಗಿನ ವಿದ್ಯಾರ್ಥಿಗಳಲ್ಲಿ ತುಂಬಾ ಇದೆ.
2: ಹೌದು, ಯಾಕಂತ ಹೇಳಿದ್ರೆ ಈಗ ಸೆಮಿಸ್ಟರ್ ಬಂದ ನಂತರ ಅಂತೂ ಅದು ಬಲವಾಗಿ ಜನರಲ್ಲಿ ಇದು ಅಲ್ಲಿಗೆ ಮುಗಿಸ್ಬಿಡೋಣ ಆಯ್ತು ಅಂತ ಹೇಳಿ. ಇಲ್ಲ, ನಿಜವಾಗಿ ಅದು ತುಂಬಾ ಉತ್ತಮವಾದಂತಹ ಪಠ್ಯ ಪುಸ್ತಕಗಳು ಆಳವಾಗಿ ತಿಳಿಬೇಕು. ಇತ್ತೀಚೆಗೆ ಬರುವಂತಹ ಶಿಕ್ಷಕರು ಕೂಡ ಅವರು ಏನಾದ್ರೂ ಪರೀಕ್ಷೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಪಠ್ಯ ಪುಸ್ತಕಗಳು ಕೇಳ್ತಾರೆ, ಸಮಗ್ರವಾಗಿ ಓದ್ಲಿಕ್ಕೆ ಅಭ್ಯಾಸ ಮಾಡ್ತಾರೆ. ನನ್ನ ವಿದ್ಯಾರ್ಥಿಗೆ ತಿಳ್ಕೊಳ್ಬೇಕು
1: ಅಂದ್ರೆ ನಾವು ಈ ಹೈಸ್ಕೂಲ್ ವಿದ್ಯಾಭ್ಯಾಸ ನಮ್ಮ ಜೀವನದ ಬುನಾದಿ, ಅಲ್ಲಿ ಮರೆಯುವ ಹಾಗೆ ಇಲ್ಲ.
2: ಮತ್ತೆ ಈ ಪ್ರಶಸ್ತಿ ಬಗ್ಗೆ ಹೇಳುವಾಗ ನಾನು ನನ್ನ ಮಾತು, ಈ ರೋಟರಿ ಮಿಸ್ಟೀಲ್ಸ್ ಕೊಡುವಂತ ಪ್ರಶಸ್ತಿ ಇದೆಯಲ್ಲ, ಅದು ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಅಂತ ಹೇಳಿ ಪ್ರತಿ ವರ್ಷ ಕೊಡ್ತಾ ಇದೆ. ಬಹಳ ಒಂದು ಉತ್ತಮವಾದಂತ ಗೌರವ ಅದು, ಯಾಕಂದ್ರೆ ಶಿಕ್ಷಕನಾದವನು ನ್ಯಾಷನಲ್ ಬಿಲ್ಡರ್. ಆ ಮಾತು ನಿಜವಾಗಿ ಮೆಚ್ಚುವಂತದ್ದು, ಎಲ್ರಿಗೂ ಸ್ಫೂರ್ತಿ ಕೊಡುವಂತಹ ಒಂದು ಇದು. ಆ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಅಂತ ಹೇಳೋದನ್ನ ನನಗೆ 2017 ಪೂರ್ತಿ ಸಂಸ್ಥೆ ಕೊಟ್ಟಿದೆ.
1: ನೀವು ಹೇಳಿದಾಗ ಸರಿ ಅಲ್ವಾ ಸರ್, ಶಿಕ್ಷಕ ಅನ್ನುವಂತ ಪ್ರತಿ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ತಯಾರು ಮಾಡುವಂತ ವ್ಯಕ್ತಿ ಅಂದ್ರೆ ಶಿಕ್ಷಕ.
2: ಹೌದು ಹೌದು, ಬರೀ ಒಂದೇ ಇಂಜಿನಿಯರ್ ನಾವು ಏನು ಡಾಕ್ಟರ್ ಹೇಳ್ತಾರೆ ಅಲ್ಲ, ಒಂದು ಕಿಲ್ ಅಂತ ಹೇಳ್ತೇವಲ್ಲ, ಕೌಶಲ್ಯ ಪಡ್ಕೊಳ್ಳುವಂತದ್ದು ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕಂತ ತೀರಾ ಅವಶ್ಯಕ.
1: ಸರ್, ಈಗ ನೀವು ಹೇಳಿದ್ರಿ ಪ್ರತಿಯೊಂದು ರಂಗದಲ್ಲಿ ಇರುವಂತಹ ಆ ವ್ಯಕ್ತಿಗಳನ್ನ ರೂಪಿಸುವಂತಹವನು ಶಿಕ್ಷಕ, ಶಿಲ್ಪಿ ಅಂತ, ಹಾಗೆ ತಿಳುವಳಿಕೆ ಇಟ್ಕೊಳ್ಬೇಕು, ಹಾಗೆ ಸತತವಾಗಿ ಅಭ್ಯಾಸ ಮಾಡ್ಬೇಕಾಗುತ್ತೆ. ನೀವು ಸ್ವಲ್ಪ ಆ ಬಗ್ಗೆ ಹೇಳ್ತೀರಾ?
2: ಖಂಡಿತವಾಗಿ ಹೇಳ್ತೇನೆ. ನಿತ್ಯ ಅಧ್ಯಯನಶೀಲರಾಗಿರ್ಬೇಕು ಶಿಕ್ಷಕರಾದವರು. ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಅವರಿಂದ 10 ನಾವು ತಿಳ್ಕೊಂಡಿರ್ಬೇಕು. ಕೇವಲ ನನ್ನ ವಿಷಯ, ನನ್ನ ಸಬ್ಜೆಕ್ಟ್, ನನ್ನ ಗಣಿತ, ನನ್ನ ಸಮಾಜ, ನನ್ನ ವಿಜ್ಞಾನ ಅಂತ ಹೇಳಿ ನಾವು ಒಂದಕ್ಕೆ ಸೀಮಿತ ಆಗ್ಬಾರ್ದು. ಇತ್ತೀಚಿನ ವರ್ಷಗಳಲ್ಲಂತೂ ಅಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ, ಬೇರೆ ಬೇರೆ ರೀತಿಯಾದ ಸ್ಪರ್ಧೆ ಎಷ್ಟು ಅಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಸ್ಪರ್ಧೆಗಳೆಲ್ಲ ನೋಡಿ ನಿಮಗೆ ಆಶ್ಚರ್ಯ ಆಗ್ಬಹುದು. ಅತ್ಯಂತ ದೊಡ್ಡ ಮೊತ್ತವನ್ನ ಮಕ್ಕಳಿಗೆ ನೀಡಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ.
1: ಹೌದು ಸರ್,
2: ನಾವೆಲ್ಲ ಓದುವಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಬಹುಮಾನಗಳೆಲ್ಲ ಇತ್ತು. ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಸಿಗುವಂತಹ ಒಂದು ಆರ್ಥಿಕವಾಗಿರ್ಬಹುದು ಅಥವಾ ಬೇರೆ ರೀತಿಯ ಮೌಲ್ಯಗಳಿರ್ಬಹುದು ಸಾಕಷ್ಟು ರೀತಿ ಬೆಳೆದು ಬಂದಿದೆ. ಅದನ್ನ ವಿದ್ಯಾರ್ಥಿಗಳು ಪಡಬೇಕಾದ್ರೆ ಅವರ ಅಧ್ಯಯನಶೀಲರಾಗಿರ್ಬೇಕು.

0: ಶಿಕ್ಷಕರು ಕೂಡ ಅಧ್ಯಯನಶೀಲರಾಗಿರ್ಬೇಕು. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅಧ್ಯಯನಶೀಲರಾಗಿರ್ಬೇಕು. ದಿನನಿತ್ಯನೂ ಕೂಡ ಶಾಲೆ ಅವಧಿಯಲ್ಲಿ ಮಾತ್ರ ಅಲ್ಲ, ಉಳಿದ ಅವಧಿಯಲ್ಲಿ ಕೂಡ ಅವರು ಕೆಲಸ ನಿರತರಾಗಿರ್ಬೇಕು. ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿದಿನ ನಾಳೆ ಮಾಡುವಂತ ಕೆಲಸ ಏನಿದೆ ಅಂತ ಹೇಳೋದನ್ನ ಇವತ್ತೇ ಅರ್ಥ ಮಾಡ್ಕೊಂಡು ಓದುವಂತ ಕೆಲಸ ಮಾಡುದು.
1: ಅಂದ್ರೆ ಕೆಲಸವನ್ನ ಇಷ್ಟಪಟ್ಟು ಮಾಡ್ಬೇಕು ಅಂತ ಹೇಳ್ತೀರಾ? ಕಷ್ಟಪಟ್ಟು ಮಾಡೋದಲ್ಲ,
0: ಇಷ್ಟಪಟ್ಟು ಮಾಡ್ಬೇಕು. ನಾಳೆ ಅಯ್ಯೋ ನಾನು ಹೀಗ್ ಮಾಡ್ಬೇಕಲ್ಲ ಅಂತ ಹೇಳುವಂತ ಭಾವನೆ ಇರಬಾರ್ದು, ಇಷ್ಟಪಟ್ಟು ಕೆಲಸ ಮಾಡ್ಬೇಕು.
1: ಸರ್, ನೀವು ಪುಸ್ತಕಗಳ ಬಗ್ಗೆ ಹೇಳ್ತಾ ಇದ್ರಿ.
0: ನಾನು ಬರೆದದ್ದು ಕೇವಲ ಮೂರು ಪುಸ್ತಕ. ಒಂದು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಕೊಡಗಿನ ಕೆಲವು ದೇವಾಲಯಗಳ ದರ್ಶನ ಅಂತ ಹೇಳುವಂತ ಒಂದು ಪುಸ್ತಕವನ್ನು ಬರೆದೆ. ಅದು ಸಮಗ್ರವಾಗಿ ಏನಾದ್ರೆ ಒಂದು ದಿಕ್ಸೂಚಿ ಹೇಗೆ ಇತ್ತು ಅಷ್ಟೇ. ಕೆಲವು ಪ್ರಮುಖ ದೇವಾಲಯಗಳನ್ನು ಹೇಗೆ ನೋಡಬಹುದು, ಯಾವ ರೀತಿ ಅಂತ ಹೇಳಿ ಆ ರೀತಿ ಬರ್ದೆ. ಆಮೇಲೆ ನಾನು ಪತ್ರಿಕೆಗಳ ಲೇಖನಗಳನ್ನು ಬರೀತಾ ಇದ್ದೆ. ಅದನ್ನ ಆಧರಿಸಿ ನಾನು ಒಂದು ಕೊಡಗಿನ ಗ್ರಾಮೀಣ ಜೀವನದ ಬಗ್ಗೆ ಒಂದು ಕೃತಿಯನ್ನು ಬರೆದೆ. ಅದು ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಪ್ರಕಟ ಆಯಿತು. ವಿಶೇಷವಾಗಿ ಮಕ್ಕಳಿಗೆ ನಾನು ಒಂದು ಮನರಂಜನೆ ಗಣಿತ ಅಂತ ಹೇಳುವಂತ ಒಂದು ಪುಸ್ತಕವನ್ನು ಬರೆದೆ. ಇದು ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತವನ್ನು ಹೇಗೆ ಸುಲಭದಲ್ಲಿ ಅಧ್ಯಯನ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ನಾನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದಂತಹ ಸಮಸ್ಯೆಗಳನ್ನ ಆ ಪುಸ್ತಕದಲ್ಲಿ ದಾಖಲಿಸಿ. ಇದು ನಾನು ಅಂದ್ರೆ ನಮ್ಮ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಬರ್ತಿದ್ದ ಅಂಕಣದಲ್ಲಿ ಬರೀತಿದ್ದಂತಹ ಲೆಕ್ಕಗಳು, ಅದನ್ನೆಲ್ಲವನ್ನ ಒಟ್ಟುಗೂಡಿಸಿ ಒಂದು ಮನರಂಜನೆ ಅಂತ ಹೇಳುವಂತ ಪುಸ್ತಕವನ್ನ ಸಿದ್ಧ ಮಾಡಿದೆ. ಅದು ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನಕಾರಿ ಆಯ್ತು. ಸಾಕಷ್ಟು ಪುಸ್ತಕಗಳು ಮಾರಾಟ ಆದ್ವು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಕತೆ ಕೇಳಿ ಸಮಸ್ಯೆ ಬಿಡಿಸಿ, ಆಮೇಲೆ ಚುರುಕು ಗಣಿತ, ಮೆದುಳಿಗೆ ಮೇವು, ಗೀತ ವಿಹಾರ, ಬೇರೆ ಬೇರೆ ವಿಭಾಗಗಳಲ್ಲಿ ಮಕ್ಕಳಿಗೆ ಟೈಮ್ ಪಾಸ್ ಅಂತದ್ದು ಲೆಕ್ಕಗಳನ್ನ ಕೊಡ್ತಾ ಬಂದೆ. ಕೆಲ ವಿದ್ಯಾರ್ಥಿಗಳಂತ ಅದನ್ನ ಮಾಡ್ತಾ ತುಂಬಾ ಅಂದ್ರೆ ಹವ್ಯಾಸವನ್ನಾಗಿ ಬೆಳೆಸ್ಕೊಂಡ್ರು.
1: ಅಲ್ಲ, ನೀವು ಕೊಟ್ಟಂತ ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ, ಒಂದೊಂದು ರೀತಿಯಲ್ಲಿ
0: ಒಂದು ಖುಷಿ ಆಗುವಂತ ರೀತಿಯಲ್ಲಿ ಮಕ್ಕಳಿಗೆ ಅದು ಅಂದ್ರೆ ಸುಲಾಸ ಆಗ್ಬೇಕು. ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಲ್ಲ, ಅದು ಸುಲಭ ಇದೆ, ನಾವು ಅದರ ಬಗ್ಗೆ ಆಸಕ್ತಿಯನ್ನು ಪಡ್ಕೋಬಹುದು, ಹವ್ಯಾಸವಾಗಿ ಬೆಳೆಸ್ಕೊಳ್ಬಹುದು ಅನ್ನೋ ಭಾವನೆ ಬರಬೇಕು. ಆ ರೀತಿಯಲ್ಲಿ ನಾನು ಸಮಸ್ಯೆಗಳನ್ನು ಸಂಗ್ರಹಿಸಿ ವಿವಿಧ ಶೀರ್ಷಿಕೆಗಳಲ್ಲಿ ಲೇಖಗಳನ್ನ ಕೊಟ್ಟೆ. ಅದರಲ್ಲೊಂದು ಮಾಯಗಳ ರಚನೆ ಹೇಳುವಂತದ್ದು ಒಂದು ವಿಸ್ತೃತವಾದಂತಹ ಭಾಗ ಇತ್ತು. ಇತ್ತೀಚೆಗಿನ ಪಠ್ಯಪುಸ್ತಕದಲ್ಲಿ ಅದು 8ನೇ ತರಗತಿಗೆ ಅದು ಒಂದು ಭಾಗ ಆಗಿ ಬಂತು, ಅದು ಪಠ್ಯವಾಗಿ ಬಂತು. ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಒಂದು ರಿಸೋರ್ಸ್ ಆಯ್ತು, ಅದೊಂದು ಸಂಪನ್ಮೂಲ ಆಯ್ತು ನನ್ನ ಪುಸ್ತಕ. ಆ ಸಂದರ್ಭದಲ್ಲಿ ಈಗ ಪಠ್ಯ ಬದಲಾವಣೆ ಆಗಿದೆ. ಕಳೆದ ಸಲ ಇದ್ದಂತಹ ಪಠ್ಯಪುಸ್ತಕದಲ್ಲಿ 8ನೇ ತರಗತಿಗೆ ಇದ್ದಂತಹ ಪಾಠ.
1: ಈಗ ನೀವು ದೇವಾಲಯದ ಬಗ್ಗೆ ಹೇಳಿದ್ರಿ, ಕೊಡಗಿನ ದೇವಾಲಯಗಳ ದರ್ಶನ ಅಂತ ಅಲ್ವಾ ಪುಸ್ತಕದ ಬಗ್ಗೆ. ಆಗ ಆ ಪುಸ್ತಕದಲ್ಲಿ ನೀವು ನನಗೆ ಒಂದು ಅನುಮಾನ ಏನು ಅಂತ ಹೇಳಿದ್ರೆ, ಆ ಪುಸ್ತಕ ಬರೆಯುವಾಗ ಸಾಧಾರಣವಾಗಿ ಅನುಭವಕ್ಕೆ ತಗೊಂಡು ನಾವು ಬರೆಯೋದು ಅಂದ್ರೆ ದೇವಸ್ಥಾನಗಳ ಭೇಟಿಯನ್ನ ಕೊಟ್ಟು ನಾವು ಬರೀತೀವಲ್ವಾ, ಹಾಗೆ ನೀವು ದೇವಾಲಯಗಳ ದರ್ಶನ ಮಾಡಿದ್ರಾ?
0: ಮಾಡಿದ್ದೇನೆ.
1: ಎಷ್ಟು ದೇವಾಲಯಗಳ ಬಗ್ಗೆ?
0: ನಾನು ಆ ಪುಸ್ತಕದಲ್ಲಿ ಒಂದು 50 ದೇವಾಲಯಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದು ಮತ್ತೆ ನಿಜ ಹೇಳದಿದ್ರೆ ಬಹಳಷ್ಟು ಸಮಗ್ರವಾಗಿ ಬರೆಯುವಂತಹ ಒಂದು ವಿಷಯ ಅದು. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಕೂಡ ದೇವಾಲಯಗಳಿದೆ, ಕೊಡಗಿನಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ದೇವಾಲಯಗಳಿದೆ. ಅಂತೂ ಒಂದೊಂದು ಗ್ರಾಮದಲ್ಲಿ ಭಗವತಿ ದೇವಾಲಯ ಅಂತ ಕಡ್ಡಾಯವಾಗಿದೆ.
1: ಪ್ರತಿಯೊಂದು ಊರಲ್ಲೂ ಭಗವತಿ ದೇವಾಲಯ ಇದ್ದೇ ಇದೆ.
0: ಹೌದು ಹೌದು ಹೌದು. ಹಾಗೆ ಬರೀತಾ ಹೋದ್ರೆ ಸಮಗ್ರವಾದಂತಹ ಒಂದು ಗ್ರಂಥ ಆಗಿಬಿಡ್ತಿತ್ತು. ನಾನು ಭೇಟಿ ಕೊಟ್ಟಂತಹ ದೇವಾಲಯಗಳು, ಅದ್ರಲ್ಲಿ ವಿಶೇಷವಾಗಿ ಕೊಡಗಿನ ಪ್ರಮುಖ ದೇವಾಲಯಗಳು ಯಾವ್ದಿದೆ, ಅದಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ದಿಕ್ಸೂಚಿ ರೀತಿಯಲ್ಲಿ ಬರೆದಂತಹ ಪುಸ್ತಕ.
1: ಸರ್, ಇದು ಗಣಿತದಿಂದ ಸಾಹಿತ್ಯಕ್ಕೆ ಹೇಗೆ ಒಲ್ಕೊಂಡ್ರಿ?
0: ಗಣಿತ ನನ್ನ ಏನು ಬೋಧನಾ ವಿಷಯ, ನಾನು ವೃತ್ತಿ ಜೀವನಕ್ಕೆ ಆಯ್ಕೆ ಮಾಡಿಕೊಂಡಂತ ವಿಷಯ. ಸಾಹಿತ್ಯ ನನ್ನ ಆಸಕ್ತಿಯ ವಿಷಯ, ಹವ್ಯಾಸ ಬರವಣಿಗೆ ಮತ್ತು ಓದುವಿಕೆ.
1: ಆಸಕ್ತಿ ಇದ್ರೆ ನಾವು ಯಾವ ಕೆಲಸವನ್ನಾದ್ರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇದು.
0: ಹೌದು ಹೌದು. ನಮ್ಮ ಮನೆಯಲ್ಲಿ 1980ರಿಂದಲೇ ಪುಸ್ತಕಗಳನ್ನ ತರುವಂತ ವ್ಯವಸ್ಥೆ ನಮ್ಮ ತಂದೆಯವರು ತರ್ತಾ ಇದ್ರು, ಜೊತೆಗೆ ಮಯೂರ ತುಷಾರ ನಿರಂತರವಾಗಿ ತರಿಸಿದಂತ ಪುಸ್ತಕಗಳು ಈಗಲೂ ಕೂಡ ಇದೆ. ಅಂತ ಹಳೆಯ ಪುಸ್ತಕಗಳ ಸಂಗ್ರಹವೇ ನಮ್ಮ ಮನೆಯಲ್ಲಿ ಇದೆ. ಪ್ರತಿಯೊಂದು ವಾರ ಪತ್ರಿಕೆಯನ್ನು ಅಂದ್ರೆ ಸುಧಾ ಮತ್ತು ತರಂಗವನ್ನ ಪ್ರತಿಯೊಂದನ್ನು ಜೋಡಿಸಿ ಇಟ್ಟಿದ್ದೇವೆ 10 ವರ್ಷದಿಂದ. ಆರಂಭದಿಂದ ವಿದ್ಯಾಭ್ಯಾಸದಿಂದ ಓದುವಂತ ಹವ್ಯಾಸ ಬೆಳೆದು ಬಂತು. ಈಗಲೂ ಕೂಡ ಅದನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಆ ಪುಸ್ತಕಗಳನ್ನು ಇವತ್ತು ಬಿಡ್ಲಿಲ್ಲ, ಪ್ರತಿ ವಾರ ತಂದು ಓದುವಂತದ್ದು. ನಮ್ಮ ಮನೆಯಲ್ಲಿ ಎಲ್ಲರೂ ಓದ್ತಾರೆ.
1: ಸಣ್ಣ ಗ್ರಂಥಾಲಯವೇ ಇದೆ ಅಂತ ನಿಮ್ಮನೆಯಲ್ಲಿ?
0: ಹೌದು ಹೌದು ಹೌದು, ಖಂಡಿತವಾಗಿ. ಸಾಹಿತ್ಯದ ಬಗ್ಗೆ ಕೂಡ ನನಗೆ ಆಸಕ್ತಿ ಇತ್ತು, ಹಾಗೆ ಅದರ ಮೂಲಕ ನನಗೆ ಬರವಣಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಬರವಣಿಗೆ ಕೂಡ ತೊಡಗಿಸಿಕೊಂಡೆ. ಅದು ನನ್ನ ಹವ್ಯಾಸ ಆಯ್ತು. ಬಿಡುವಿನ ಅವಧಿಯಲ್ಲಿ ನನ್ನ ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ನಿರಂತರವಾಗಿ ಬರವಣಿಗೆಯನ್ನ ಮಾಡ್ತಾ ಬಂದೆ.
1: ಅಲ್ಲ, ಯಾಕಂದ್ರೆ ಈಗಿನ ಶಿಕ್ಷಕರು ಹೇಳ್ತಾರೆ, ಅಯ್ಯೋ ಪೋರ್ಷನ್ಸ್ ಮುಗಿಸೋದೇ ಬಹಳ ಕಷ್ಟ, ಬೇರೆ ಏನು ಯಾವ ಕೆಲಸದ ಕಡೆ ಗಮನ ಇರ್ತದೆ ಅಂತ ಹೇಳ್ತಾರೆ. ಹೇಳುವಾಗ ಒಂದು ಬೇಜಾರಿನಿಂದ ಹೇಳ್ತಾರೆ, ನೀವು ಇಷ್ಟು ಖುಷಿಯಿಂದ ಹೇಳ್ತಾ ಇದ್ದೀರಲ್ಲ ಅಂತ. ಹಾಗೆ ನಾನು
0: ಸಿದ್ರ ಮಾರ್ಗ ಅಲ್ವಾ?
1: ಹೌದೌದು, ಮನಸ್ಸಿದ್ದರೆ ಖಂಡಿತ ಮಾರ್ಗ.
0: ನಾವು ತೊಡಗಿಸಿಕೊಳ್ಳುವಂತ ಮನಸ್ಸು ಬೇಕು ನಮ್ಗೆ ಅಷ್ಟೇ.
1: ಇದು ನಮ್ಮ ಶಿಕ್ಷಕರು ಕೇಳ್ತಾ ಇದ್ದಾರೆ, ಆ ಶಿಕ್ಷಕರಿಗೆ ಆಗ್ತಾ ಇದೆ, ನಾವು ಸುರೇಶ್ ಸರ್ ತರ ಆಗ್ಬೇಕು ಅಂತ.
2: ಆಕಾಶವಾಣಿಯಲ್ಲಿ ನನ್ನ ಬಾಂಧವ್ಯ ತುಂಬಾ ಹಳೆಯದು, ವಿಶೇಷವಾಗಿ ಯುವವಾಣಿಯಲ್ಲಿ ಕೆಲವು ಕಾರ್ಯಕ್ರಮ ಕೊಡ್ತಾ ಬಂದೆ. ಸಾಹಿತ್ಯಿಕವಾಗಿ ಬೆಳಲಿಕ್ಕೆ ಅದು ನೆರವಾಯಿತು, ಹಾಗೇನೆ ಕ್ವಿಜ್ ನಡೆಸಲಿಕ್ಕೆ ಕೂಡ ನನಗೆ ಒಂದು ಮಾರ್ಗವಾಗಿ ಬಂದಂತದ್ದು ಆಕಾಶವಾಣಿ. ಈ ಒಂದು ಸಂದರ್ಭದಲ್ಲಿ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದ ಮೂಲಕ ನನ್ನ ಮತ್ತೆ ಆಕಾಶವಾಣಿಗೆ ಕರೆತಂದಂತಹ ಆಕಾಶವಾಣಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
1: ನಮ್ಮೊಂದಿಗೆ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಸುರೇಶ್ ಅವರಿಗೆ ಸುದೀರ್ಘವಾಗಿ 30 ವರ್ಷಗಳ ಸತತವಾಗಿ ಗಣಿತವನ್ನ ಬೋಧಿಸಿದಂತಹ ಕ್ವಿಜ್ ಮಾಸ್ಟರ್ ಸಿ ಎಸ್ ಸುರೇಶ್ ಅವರಿಗೆ ಆಕಾಶವಾಣಿ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ ಸರ್.
2: ನಮಸ್ಕಾರ, ಧನ್ಯವಾದಗಳು.
1: ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ, ಹೀಗೆಂದವರು ಆಧ್ಯಾತ್ಮ ಚಿಂತಕರಾದ ಸ್ವಾಮಿ

0: ವಿವೇಕಾನಂದರು. ಈ ನುಡಿಮುತ್ತಿನೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ.
1: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
0: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
1: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ.
3: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.
4: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ, ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು.

ಈಗ ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್, ಸಂಗೀತ ವಿಜಯ ಭಾಸ್ಕರ್.

103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 4:43:30. ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಮಡಿಕೇರಿ, ಇಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿರ ಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿ. ಗಮನಿಸಿ, ಈ ಸಂಜೆ 5 ಗಂಟೆಗೆ. ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಪುಟ್ನಂಜ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಮನು.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಹಾಲುಂಡ ತವರು ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪಿ ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ ಅವರ ಯುಗಳ ಸ್ವರದಲ್ಲಿ ರಂಗನಾಯಕಿ ಚಿತ್ರದ ಗೀತೆ. ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಎಂ ರಂಗರಾವ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಅಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಮಡಿಕೇರಿ, ಇಲ್ಲಿಯ ಮುಕ್ತ ಶಿಕ್ಷಣದ ಪ್ರವೇಶಾತಿ ಕುರಿತು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟಿರ ಸ್ಮಿತಾ ಸುಬ್ಬಯ್ಯ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore Sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. Mysore Sandal, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು Mysore Sandal ಸೋಪ್.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
7: ಏನು ರಂಗ, ಕೈಗೆ ಬ್ಯಾಂಡೇಜು
8: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ವರೆಗೆ ಅತ್ಯಾಕರ್ಷಕ ಚಿನ್ನ

0: ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
2: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ಸ್ಕೂಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ಕೆ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ಗಳನ್ನು, ಚಿಪ್ಸ್ ತಿನ್ನೋದಾಗಲಿ, ಬೇರೆ ರೀತಿ ಯಾವುದೇ ರೀತಿಯ ಫುಡ್ಗಳನ್ನು, ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-90128
4: ಆರ್ 9606-84066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಮೈಸೂರು ಸ್ಯಾಂಡಲ್
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
9: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ. ಇಂದು ಕೇಳಿ ದೀವಿಗೆ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ದೀವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶಿಕ್ಷಣ ಅನ್ನೋದು ಎಲ್ಲರಿಗೂ ಅಗತ್ಯ. ಎಲ್ಲರೂ ಕೂಡ ನಾನು ಓದಬೇಕು, ನಾನು ಒಂದು ಇಲಾಖೆಗೆ ಅಧಿಕಾರಿಯಾಗಿ ಸೇರಬೇಕು ಅಥವಾ ವಿದ್ಯಾರ್ಥಿಯಾಗಿ ನಾನು ಕಲಿಬೇಕು ಅಂತ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಲವು ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಸಮಸ್ಯೆಗೆ ಬಲಿಯಾಗಿ ಅಥವಾ ಆರ್ಥಿಕ ಮುಗ್ಗಟ್ಟಿಗೆ ಎದುರಿಸಲಾಗದೆ ಮಾನಸಿಕವಾಗಿ ಕೂಡ ನೊಂದು ತಮ್ಮ ಅಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಅಥವಾ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಕಡಿತಗೊಳಿಸಿ ಮನೆಯಲ್ಲಿ ಇರುವಂತಹದ್ದನ್ನು ಕೂಡ ನಾವು ಕಂಡಿದ್ದೇವೆ. ಸ್ನೇಹಿತರೆ, ನಿಮ್ಮಲ್ಲೂ ಕೂಡ ಹಲವರಿಗೆ ನಾನು ಒಂದು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ಹೆಚ್ಚು ವಿದ್ಯೆಯನ್ನು ಹೊಂದಬೇಕು, ಶಿಕ್ಷಣವನ್ನು ಪಡೆಯಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ ಅಲ್ವಾ? ಅಂತಹವರಿಗಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓದುವಂತಹ ಅವಕಾಶ ಇರುವುದು ಈ ಹಿಂದೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡಿತ್ತು ಹಲವು ಕಾರ್ಯಕ್ರಮಗಳನ್ನ, ಸಂದರ್ಶನಗಳನ್ನು. ಇಂದು ಕೂಡ ನಮ್ಮ ಯುವವಾಣಿ ವೇದಿಕೆಯಲ್ಲಿ ಅತಿಥಿಯೊಬ್ಬರು ಆಗಮಿಸಿದ್ದಾರೆ, ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಅವಕಾಶಗಳು ಇದೆ ಓದುವುದಕ್ಕೆ ಅಥವಾ ಶಿಕ್ಷಣವನ್ನು ಪಡೆಯುವುದಕ್ಕೆ ಅನ್ನುವಂತಹ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಆಗಮಿಸಿದ್ದಾರೆ. ಬನ್ನಿ, ಅವರನ್ನು ಮಾತನಾಡಿಸೋಣ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ತೆ.
10: ನಮಸ್ತೆ ಮೇಡಮ್.
9: ತಮ್ಮ ಪರಿಚಯ ಮಾಡಿಕೊಡಿ.
10: ಸ್ಮಿತಾ ಸುಬ್ಬಯ್ಯ, ಪ್ರಾದೇಶಿಕ ನಿರ್ದೇಶಕಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ.
9: ಸ್ಮಿತಾ ಅವರೇ, ನೀವು ಏನಾಗಿ ಕೆಲಸ ಮಾಡ್ತಾ ಇದ್ದೀರಿ?
10: ನಾನು ಕೊಡಗಿನಲ್ಲಿ ಪ್ರಾದೇಶಿಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್.
9: ಸಂತೋಷ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವ

0: ವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರ ಮಡಿಕೇರಿಯಲ್ಲಿ ನೀವು
1: ನಿರ್ದೇಶಕಿಯಾಗಿ
0: ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ?
1: ನಾನು 2021 2021 ಪ್ರಾದೇಶಿಕ ಕೇಂದ್ರ ಮಡಿಕೇರಿಯಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ನಾನು ಪ್ರಾದೇಶಿಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ.
0: ನಿಮ್ಮ ಪರಿಚಯಕ್ಕೆ ಧನ್ಯವಾದ. ಹಾಗೆಯೇ ನಿಮ್ಮ ವಿದ್ಯಾರ್ಹತೆ ಬಗ್ಗೆ ಕೂಡ ಹೇಳಬಹುದಾ ನಮ್ಮ ಯುವ ಸ್ನೇಹಿತರ ಜೊತೆ?
1: ಓಕೆ, ನಾನು BEd ಮುಗಿಸಿದ್ದೀನಿ, BEd MEd ಮುಗಿಸಿದ್ದೀನಿ, ಹಾಗೆ MA ಹಿಸ್ಟ್ರಿಯಲ್ಲಿ MA ಕನ್ನಡದಲ್ಲೂ ಮುಗಿಸಿ ಈಗ ಕೌನ್ಸಿಲಿಂಗ್ ಮಾಡಿದ್ದೀನಿ, ಈಗ PhD ಮಾಡ್ತಾ ಇದ್ದೀನಿ.
0: ತುಂಬ ಸಂತೋಷ. ಆದಷ್ಟು ಬೇಗ ಶಿಕ್ಷಣವನ್ನು ಪಡೆದು ಮತ್ತೊಮ್ಮೆ ನಮ್ಮ ಯುವ ಸ್ನೇಹಿತರಿಗೆ ಮಾದರಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸ್ಮಿತಾ ಅವರೇ, ಮೊಟ್ಟ ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವೆಲ್ಲ ವಿಷಯಗಳಿಗೆ ಅವಕಾಶವಿದೆ?
1: ಮ್ಯಾಮ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ಕೋರ್ಸ್ಗಳಿದೆ. ಅದರಲ್ಲಿ BA ಅಂಡರ್ ಗ್ರ್ಯಾಜುಯೇಟ್ ಅಂತ ತಗೊಂಡ್ರೆ BA, BCOM, BBA, BSW, BSc, ಇನ್ನು BSc ಇನ್ಫಾರ್ಮೇಶನ್ ಟೆಕ್ನಾಲಜಿ, BCA, BLib, BEd, ಇಷ್ಟು ಕೋರ್ಸು ಬರುತ್ತೆ ಮ್ಯಾಮ್ ಅಂಡರ್ ಗ್ರ್ಯಾಜುಯೇಟಲ್ಲಿ. ನಂತರ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಬಂದರೆ ಇನ್ನು MA ಯಲ್ಲಿ ಎಲ್ಲ ಕೋರ್ಸ್ ಬರುತ್ತೆ. MA ಕನ್ನಡ ಯಾವ್ದು ಬೇಕು ಲ್ಯಾಂಗ್ವೇಜ್ ತಗೊಳ್ಬಹುದು ನೀವು. ಇನ್ನು MA ಸಂಸ್ಕೃತ, MA ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಂ, MCOM, MBA, MLib, MCA, MSW, ಹೀಗೆ MSc, ಹೀಗೆ ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ನೋಡಬಹುದು. ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂದರೆ ಗ್ರ್ಯಾಜುಯೇಷನ್ ಮೇಲೆ ಸ್ವಲ್ಪ ಕೋರ್ಸ್ಗಳಿದೆ. PG ಸರ್ಟಿಫಿಕೇಟ್ ಕೋರ್ಸ್, ಇಂಗ್ಲಿಷ್ ಕಮ್ಯುನಿಕೇಷನ್ ಇಂಗ್ಲಿಷ್ ಸರ್ಟಿಫಿಕೇಟ್, ಹೀಗೆ ಹಲವಾರು ಕೋರ್ಸ್ಗಳು PG ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮಲ್ಲಿ ಬರುತ್ತೆ. ಇನ್ನು ಡಿಪ್ಲೊಮೊ ಪ್ರೋಗ್ರಾಮ್ನ 10+2 ಬೇಸ್ ಮೇಲೆ ಅಂದರೆ ಸೆಕೆಂಡ್ ಪಿ ಯು ಬೇಸ್ ಮೇಲೆ ನಾವು ಮಾಡ್ಬೋದು. ಡಿಪ್ಲೊಮೋ ಕನ್ನಡ, ಜರ್ನಲಿಸಂ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್, ಇನ್ನು ಹಲವಾರು ಕೋರ್ಸ್ ಬರುತ್ತೆ ಮೇಡಮ್. ಹಾಗೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದು ಅಷ್ಟೇ, 6 months ಕೋರ್ಸ್ ಬರುತ್ತೆ. ಇದು 10+2 12th ಪಾಸ್ ಆದವರಿಗೆ ಬರುತ್ತೆ, ಅಂದರೆ ಸೆಕೆಂಡ್ ಪಿ ಯು ಆದವರಿಗೆ ಮತ್ತೆ ಡಿಗ್ರಿ ಆದವರಿಗೆ ಕೋರ್ಸ್ ಮಾಡ್ಬೋದು.
0: ಈಗ ಪ್ರವೇಶವನ್ನು ಪಡೆಯೋದಕ್ಕೆ ಅಂದರೆ ಈಗ ತಾವು ಹೇಳಿದಂತಹ ವಿಷಯಗಳಿಗೆ ಪ್ರವೇಶಾತಿಯನ್ನು ಪಡೆಯೋದಕ್ಕೆ ವಿದ್ಯಾರ್ಹತೆಯನ್ನು ನೀವು ಹೇಳಿದ್ರಿ, PUC ನಂತರ, ಹಾಗೆಯೇ
1: ಡಿಗ್ರಿ ನಂತರ.
0: ಈಗ ಮುಕ್ತ ವಿಶ್ವವಿದ್ಯಾನಿಲಯ ಮನೆಯಲ್ಲಿರುವಂತಹವರು ದೂರ ಶಿಕ್ಷಣವನ್ನು ಪಡೆಯುವಂತಹ ಒಂದು ಉದ್ದೇಶವನ್ನು
1: ಹೊಂದಿರುವಂಥದ್ದು.
0: ಇಂತಹ ಸಂದರ್ಭದಲ್ಲಿ ವಯಸ್ಸಿನ ಮಿತಿ ಏನಿರುತ್ತೆ?
1: ವಯಸ್ಸಿನ ಮಿತಿ ಅಂತ ಇಲ್ಲ ಮ್ಯಾಮ್, ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿರಬೇಕು. 18-80 ವರ್ಷದ ವಯೋಮಾನದವರೆಗೂ ಓದಲು ಅವಕಾಶ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಅಂದರೆ ಹಲವು ರೀತಿಯ ಕಾರಣ ಆಗಿರ್ಬೋದು, ವೈಯಕ್ತಿಕ ಕಾರಣ, ವಿದ್ಯೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಹಲವು ಗೃಹಿಣಿಯರು ಮನೆಯಲ್ಲಿರ್ತಾರೆ, ಅವರಿಗೂ ಸಹ ಮನೆಯಲ್ಲೇ ಕೂತು ಓದ್ಕೋಬಹುದು. ಜಸ್ಟ್ ಇವರು ಕ್ಲಾಸಸ್ ಇರುತ್ತೆ, ಒಂದು 15 days ಕ್ಲಾಸ್ ಇರುತ್ತೆ ವರ್ಷಕ್ಕೆ, ಅದು ಅವರು ಆನ್ಲೈನ್ ಮೂಲಕ ತಗೊಳ್ಬಹುದು ಇಲ್ಲ ಆಫ್ಲೈನ್ ಮೂಲಕ ತಗೊಳ್ಬಹುದು. ಅವರು ಎಲ್ಲಿ ಬೇಕು ಅಲ್ಲಿ ಕೂತಲ್ಲೇ ಕ್ಲಾಸ್ ಮಾಡ್ಕೋಬಹುದು. ಇನ್ನು ಎಕ್ಸಾಮ್ಗೆ ಮಾತ್ರ ಅವರು ಬಂದ್ರೆ ಸಾಕು, ಎಕ್ಸಾಮ್ ಸೆಂಟರ್ ಮಡಿಕೇರಿಯಲ್ಲೇ ಇದೆ.
0: ಅಂದ್ರೆ 15 ದಿನಗಳ ಕಾಲ ವರ್ಷಕ್ಕೆ ತರಗತಿಗಳು ಇರುತ್ತೆ, ಆನ್ಲೈನ್ ಅಲ್ಲಿ ಕೂಡ ನೀವು ತಗೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ.
1: ಅವರು ಮ್ಯಾಮ್ ಓದ್ಕೊಂಡೇ ಎಕ್ಸಾಮ್ ಬರೀಬಹುದು,
0: ಅಂದ್ರೆ
1: ತರಗತಿಗಳು ಇರುತ್ತೆ. ಇಲ್ಲ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ ಮ್ಯಾಮ್, ಅದು ನೋಡ್ಕೊಂಡು ಅವರು ಎಕ್ಸಾಮ್ ಬರ್ಕೋಬಹುದು.
0: ಅಲ್ಲಿ ಯಾರು ಶಿಕ್ಷಣವನ್ನ ಕೊಡ್ತಾರೆ? ಅದರಲ್ಲಿ
1: ನಮ್ಮ ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ವಾ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್, ಅವರು ಕ್ಲಾಸ್ ಮಾಡಿ ಹಾಕಿರ್ತಾರೆ.
0: ಅದರ ಬಗ್ಗೆ ಮಾಹಿತಿ ಇದೆಯಾ ಈ ಪ್ರಾಸ್ಪೆಕ್ಟಸ್ ನಲ್ಲಿ?
1: ಇದೆ ಮ್ಯಾಮ್, ಕಂಪ್ಲೀಟ್ ಮಾಹಿತಿ ಇದೆ.
0: ಅಂದ್ರೆ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಇದರ ವತಿಯಿಂದ ಏನು ಪಾಠವನ್ನ ಕಲಿಯಬೇಕಾಗುತ್ತೋ, ಅಂದ್ರೆ ನಾವು ತೆಗೆದುಕೊಂಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ನಾವು ಅಭ್ಯಾಸವನ್ನ ಮಾಡಬೇಕಾಗಿರುತ್ತೋ ಅಂತಹ ತರಗತಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರವೂ ಕೂಡ ನಾವು ನೋಡಿ ಓದಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ನಾವು ಅಲ್ಲೇ ತರಗತಿಯಲ್ಲಿ ಭಾಗಿಯಾಗ್ತೀವಿ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಾ. ಸಮಯದ ಒಂದು ಅವಧಿ ಏನಿರುತ್ತೆ?
1: ಅಂದ್ರೆ ಮ್ಯಾಮ್ ಅವರು ಟೈಮ್ ಟೇಬಲ್ ಕೊಟ್ಟಿರ್ತಾರೆ ಮ್ಯಾಮ್, ಮುಂಚೆನೆ ಅವರು ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕ್ಲಾಸ್ ತಗೊಳ್ಬಹುದು.
0: ಈಗ ಶುಲ್ಕದ ಬಗ್ಗೆ ಹೇಳಿ ಮತ್ತೆ.

0: ಮೆಟೀರಿಯಲ್ಸ್ ನಮಗೆ ಓದೋದಕ್ಕೆ ಪುಸ್ತಕ ಬೇಕು ಅನ್ನುವಾಗ ಹೇಗೆ ತಗೊಳ್ಳೋದು?
1: ಮೆಟೀರಿಯಲ್ಸ್ ಸ್ವಲ್ಪ ಕೋರ್ಸ್ಗೆ ಹಾರ್ಡ್ ಕಾಪಿ ಸಿಗುತ್ತೆ, ಪುಸ್ತಕ ಸಿಗುತ್ತೆ. ಇನ್ನು ಸ್ವಲ್ಪ ಕೋರ್ಸ್ಗೆ ಪುಸ್ತಕಗಳು ಲಭ್ಯ ಇರಲ್ಲ. ಆದರೆ ಅದರ ಪ್ರಿಂಟೆಡ್ ಕಾಪಿ ಏನಿರುತ್ತೋ ಅದು KSOU ವೆಬ್ಸೈಟಲ್ಲಿ ನಮಗೆ ಕಂಪ್ಲೀಟ್ ಸಿಗುತ್ತೆ.
0: ವೆಬ್ಸೈಟ್ ವಿಳಾಸ ಹೇಳ್ತೀರಾ?
1: www.ksou.mysuru.ac.in.
0: ಮತ್ತೊಮ್ಮೆ ಹೇಳಿ,
1: www.ksou.mysuru.ac.in.
0: ಈ ಮುಖಾಂತರ, ಈ ವಿಳಾಸದ ಮುಖಾಂತರ
1: ನಾವು ಪ್ರವೇಶಾತಿ ಬಗ್ಗೆ ಆಗಿರ್ಬೋದು ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಬಹುದು.
0: ಈಗ ಹೆಚ್ಚಿನ ಮಾಹಿತಿಗೆ ನಾವು ಏನಾದರೂ ಮಾಹಿತಿ ಬೇಕು ಅಂದ್ರೆ ದೂರವಾಣಿ ಸಂಖ್ಯೆ
1: 8296215714, 9844395986, 9483570900, 8296215714, 9844395986, 9483570900. ಈ ನಂಬರ್ನ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು.
0: ಈಗ ಮಾಹಿತಿಗಾಗಿ, ನಾನು PUC ಅನುತ್ತೀರ್ಣಳಾಗಿದ್ದೀನಿ ಅಂದರೆ ಅವರು ಪ್ರವೇಶವನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ?
1: ಇಲ್ಲ ಮ್ಯಾಮ್, PUC ಅನುತ್ತೀರ್ಣರಾದವರಿಗೆ ಅವಕಾಶ ಇಲ್ಲ, PUC ಉತ್ತೀರ್ಣರಾಗಿ ಬಂದವರಿಗೆ ಅವಕಾಶ ಇದೆ.
0: ಅಂದರೆ ನಾವು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿಯನ್ನು ಪಡೀಬೇಕು ಅಂದರೆ ಮನೆಯಲ್ಲೇ ಕೂತು ನಾವು ಓದಬಹುದು, ನಮ್ಮ ಗುರಿಯನ್ನು ತಲುಪಬಹುದು ಅನ್ನುವವರಿಗೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಕಾನೂನು ಇರುವಂತಹದ್ದು PUC ಪಾಸ್ ಆಗಿರಬೇಕು. ಅದಕ್ಕೆ ಏನಾದರೂ ಶೇಕಡಾಂಶ ತೆಗೆದಿರಬೇಕಾ?
1: ಇಲ್ಲ ಮ್ಯಾಮ್, ಮಾರ್ಕ್ಸ್ ಇಷ್ಟೇ ಬೇಕು ಅಂತ ಏನಿಲ್ಲ. ಯಾರು ಜಸ್ಟ್ ಪಾಸ್ ಆದವರು ನಮ್ಮಲ್ಲಿ ಪ್ರವೇಶಾತಿ ಪಡಿಬಹುದು.
0: ಹಾಗೆಯೇ ಪದವಿ ತರಗತಿಗಳನ್ನು ಕೂಡ ಅವರು ಪೂರ್ಣ ಮಾಡಿರಬೇಕು. ಅಂದರೆ MA MCOM ಓದಬೇಕು ಅಂತ ಅಂದರೆ ಪದವಿ ತರಗತಿಗಳಲ್ಲಿ ಅವರು ಪಾಸ್ ಆಗಿರಬೇಕು ಅಂತ ಹೇಳ್ತೀರಿ. ಅಲ್ಲೂ ಕೂಡ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಇರುತ್ತೆ?
1: ಹಾಗೇನಿಲ್ಲ ಮ್ಯಾಮ್, UGL PGL ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಎಷ್ಟೇ ಇದ್ರೂ ಜಸ್ಟ್ ಪಾಸ್ ಆದವರು ಬಂದು ಅಡ್ಮಿಷನ್ ತಗೊಳ್ಬಹುದು.
0: ಈಗ ಅವರು ಮನೆಯಲ್ಲಿರಲ್ಲ, ಒಂದು ಉದ್ಯೋಗ ಮಾಡ್ತಾ ಇರ್ತಾರೆ, ಅವರು ಕೂಡ ಈ KSOU ಪ್ರವೇಶವನ್ನು ಪಡಿಬಹುದಾ?
1: ಹೌದು ಮ್ಯಾಮ್, KSOU ಪ್ರವೇಶಾತಿಯನ್ನು ಪಡೆದವರು ಅನೇಕ ಜನರು ಹಲವು ರೀತಿಯ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರಿ ಹುದ್ದೆ ಆಗಿರ್ಬೋದು, ರಾಜ್ಯ ಸರ್ಕಾರಿ ಹುದ್ದೆ, KAS ಆಗಿರ್ಬೋದು, IAS, ಪೊಲೀಸ್ ಅಧಿಕಾರಿಯಾಗಿ, ಅಧ್ಯಾಪಕರಾಗಿ, ಶಿಕ್ಷಕರಾಗಿ ಬಡ್ತಿಯನ್ನು ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಮೇಡಮ್.
0: ಅವರು ಕೂಡ
1: KSOU ಕೇವಲ PUC ತನಕ ಮಾತ್ರ ಅವರು ರೆಗ್ಯುಲರ್ ಅಲ್ಲಿ ಓದಿ, PUC ಬಾಕಿ ನಮ್ಮಲ್ಲೇ ಓದಿ ಅವರು ಇಷ್ಟೆಲ್ಲ ಬಡ್ತಿಯನ್ನು ಪಡೆದು ಅವರು ಉನ್ನತ ಹುದ್ದೆಯನ್ನು ಹೊಂದಿದ್ದಾರೆ.
0: ಅಂದ್ರೆ ಆ ಕನಸನ್ನ ಈಡೇರಿಸಿಕೊಳ್ಬಹುದು. ವಿಷಯಗಳನ್ನ ಮತ್ತೊಮ್ಮೆ ಹೇಳಿ, ಏನೆಲ್ಲ ವಿಷಯಗಳನ್ನ ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಇದೆ ಅಂತ? ಶುಲ್ಕದ ಬಗ್ಗೆ ನಂತರ ನಾವು ಕೇಳೋಣ.
1: ಓಕೆ ಮ್ಯಾಮ್, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಲ್ಯಾಟ್ರಲ್ ಅಡ್ಮಿಷನ್ ಅಂತ ಇದೆ. ಲ್ಯಾಟ್ರಲ್ ಅಡ್ಮಿಷನ್ ಅಂತ ಅಂದ್ರೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ಳುವಂಥದ್ದು. ಈಗ ನಾನು ಒಂದು ಕಾಲೇಜಲ್ಲಿ ಫಸ್ಟ್ ಇಯರ್ ಉತ್ತೀರ್ಣರಾಗಿರ್ತೀನಿ, ನಂತರ ಸೆಕೆಂಡ್ ಇಯರ್ಗೆ ಆಗಿರ್ಬೋದು ಅಲ್ಲ ಫೈನಲ್ ಇಯರ್ಗೆ ಆಗಿರ್ಬೋದು ನನಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಚಾನ್ಸಸ್ ಇರಲ್ಲ. ಆ ಸಮಯದಲ್ಲೂ ನಾವು ಅಡ್ಮಿಷನ್ ಲ್ಯಾಟ್ರಲ್ ಅಡ್ಮಿಷನ್ ಮೂಲಕ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್. ಆದರೆ ಯಾವುದೇ ಬ್ಯಾಕ್ಲಾಗ್ ಇರಬಾರ್ದು, ಅಂಥವರು ಬಂದು ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್ನ ನಮ್ಮಲ್ಲಿ ತಗೊಳ್ಬಹುದು.
0: ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೂ ಸಾಮಾನ್ಯ ಅಭ್ಯರ್ಥಿಗಳಿಗೂ ಏನು ಒಂದು ವಿನಾಯಿತಿ ಇದೆ?
1: ಶುಲ್ಕ ವಿನಾಯಿತಿ ಅಂತ ಯಾವುದೂ ಇಲ್ಲ ಮ್ಯಾಮ್. ಇಲ್ಲಿ ಏನು ಅಂತ ಅಂದರೆ ಅಡ್ಮಿಷನ್ ಮಾಡಿಕೊಂಡ ನಂತರ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಸ್ಕಾಲರ್ಶಿಪ್ ಅಂದರೆ 2.5 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇರುವವರು ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬಹುದು.
0: ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು.
1: ಹೌದು ಹೌದು, ಪಂಗಡದವರು ಮಾತ್ರ ಅಲ್ಲ ಮ್ಯಾಮ್, ಎಲ್ಲರೂ. ಇನ್ಕಮ್ ಯಾರು ಕಡಿಮೆ ಇದೆಯೋ ಅವರು ಪ್ರವೇಶಾತಿಯನ್ನು ಪಡ್ಕೊಳ್ಬಹುದು.
0: ಪ್ರವೇಶವನ್ನ ಬಯಸುವಂತಹ ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ.
1: ಇವರು SSP ಪೋರ್ಟಲ್ ಅಲ್ಲಿ ಅವರು ಅಡ್ಮಿಷನ್ ಮಾಡ್ಕೊಂಡ ನಂತರ SSP ಪೋರ್ಟಲ್ ಅಲ್ಲಿ ಅವರು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಕೋಬಹುದು. ಅವರಿಗೆ 100% ಫೀಸ್ ರಿಟರ್ನ್ ಬರುತ್ತೆ. ಹಾಗೆ
0: ಈಗ ವಿಷಯಗಳು ಏನೆಲ್ಲ ಇದೆ ವಿಸ್ತೃತವಾಗಿ ಹೇಳಬಹುದಾ? ಯಾವೆಲ್ಲ ವಿಷಯಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ
1: ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ? ಈಗ BA ಅಂತ ಅಂದ್ರೆ ಇದು 3 ವರ್ಷದ ಕೋರ್ಸ್, ಅಂದ್ರೆ ಆನ್ಯುವಲ್ ಸ್ಕೀಮ್ ಬರುತ್ತೆ. ಇದು

0: ವರ್ಷಕ್ಕೊಂದ್ಸತಿ ಪರೀಕ್ಷೆ ಬರೆಯುವಂಥದ್ದು. ಇದಕ್ಕೆ ಫೀಸ್ ಬಂದು 9,540 ರೂಪಾಯಿ ಆಗುತ್ತೆ. 9,540 ಬಿ ಎ ಪದವಿ. ಇನ್ನು ಬಿ ಕಾಮ್ ಅಂತಂದರೆ ಇದು ಅಷ್ಟೇ ಆ್ಯನ್ಯುವಲ್ ಸ್ಕೀಮ್, ವರ್ಷಕ್ಕೊಂದ್ಸತಿ ಎಕ್ಸಾಮ್ ಬರೆಯುವಂಥದ್ದು, 10,090 ರೂಪಾಯಿ ಆಗುತ್ತೆ. ಇನ್ನು ಬಿ ಬಿ ಎ ಇದೆಲ್ಲ ಮ್ಯಾಮ್ ನಿಮಗೆ ಸೆಮಿಸ್ಟರ್ ಸ್ಕೀಮ್ ಅಲ್ಲಿ ಬರುತ್ತೆ. ಸೆಮಿಸ್ಟರ್ 6 months ಒನ್ಸ್ ಎಕ್ಸಾಮ್ ಇರುತ್ತೆ. ಇದು ಬಿ ಬಿ ಎಗೆ ಬಂದು 13,940 ರೂಪಾಯಿ. ಇನ್ನು ಬಿ ಎಸ್ ಡಬ್ಲ್ಯೂ 14,490. ಇನ್ನು ಬಿ ಎಸ್ ಸಿ ಜನರಲ್ ಇನ್ನು ಇದಕ್ಕೆ 26,590. ಬಿ ಎಸ್ ಸಿ ಇನ್ಫಾರ್ಮೇಶನ್ ಟೆಕ್ನಾಲಜಿ 3 years ಸೆಮಿಸ್ಟರ್ ಸ್ಕೀಮ್ 26,590. ಬಿ ಸಿ ಎ 3 years 26,590. ಬಿ ಲಿಬ್ 13,940 ಬಿ ಲಿಬ್. ಇನ್ನು ಬಿ ಎಡ್ ಮ್ಯಾಮ್ ವರ್ಷಕ್ಕೊಂದ್ಸತಿ ಕನ್ಫರ್ಮ್ ಮಾಡ್ತಾರೆ, 2 years ಆನ್ಯುವಲ್ ಸ್ಕೀಮ್ ಇರುತ್ತೆ. ಇದಕ್ಕೂ 39,570 ಆಗುತ್ತೆ. ಇದು ಸಿ ಇ ಟಿ ಎಕ್ಸಾಮ್ ಪಾಸ್ ಆಗಬೇಕು, ಪಾಸ್ ಆದ ನಂತರ ಇಲ್ಲಿ ಸೀಟ್ ಸಿಗುವಂಥದ್ದು ಬಿ ಎಡ್ಗೆ. ಇನ್ನು ಪೋಸ್ಟ್ ಗ್ರಾಜ್ಯುಯೇಷನ್ ಪ್ರೋಗ್ರಾಮ್ ಅಂತಂದ್ರೆ ಪಿ ಜಿ ಪ್ರೋಗ್ರಾಮ್ಸ್ ನಿಮ್ಗೆ ಅಂತಂದ್ರೆ, ಇನ್ನು ಎಂ ಎ, ಎಂ ಎ ತಗೊಂಡ್ರೆ ಮ್ಯಾಮ್ ಎಂ ಎಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಜುಕೇಷನ್, ಹಿಸ್ಟ್ರಿ, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಷ್ಟು ಸ್ಕೀಮ್ ಬರುತ್ತೆ. ಇದರಲ್ಲಿ 2 years ಸೆಮಿಸ್ಟರ್ ಸ್ಕೀಮ್ 11,960 ಆಗುತ್ತೆ. 11,960 11,960 ರೂಪಾಯಿ ಆಗುತ್ತೆ. ಇದು ನಾನು ಫೀಸ್ ಹೇಳ್ತಾ ಇದ್ದೀನಲ್ವ, ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು, ಬರೀ ಲೇಡೀಸ್ ಮಾತ್ರ, ವಿಮೆನ್ಸ್ ಮಾತ್ರ 10% ಡಿಸ್ಕೌಂಟ್ ಅನ್ನ ಪಡ್ಕೊಳ್ತಾರೆ.
1: ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳಾ ವಿದ್ಯಾರ್ಥಿಗಳಿಗೆ ಸ್ನಾತಕ ಅಥವಾ ಸ್ನಾತಕೋತ್ತರ ಕೋರ್ಸ್ಗಳ ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ಇದೆ ಅಂತ ಹೇಳ್ತೀರಿ.
0: 10% ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಆಗಿರ್ಬಹುದು, ಮತ್ತೆ ಡಿಫೆನ್ಸ್ ಅಲ್ಲಿ ಇರುವವರಿಗೂ ಇದೆ ಮ್ಯಾಮ್, ಮತ್ತೆ ಕ್ಯಾಬ್ ಡ್ರೈವರ್ಸ್ಗೆ ಇರುತ್ತೆ, KSRTC ಬಸ್ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆಲ್ಲ 10% ಡಿಸ್ಕೌಂಟ್ ಇದೆ ಮ್ಯಾಮ್.
2: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರವಾಗ್ತಾ ಇದೆ ಯುವವಾಣಿ. ನೀವಿಗೆ ಭಾಗವಹಿಸಿದ್ದಾರೆ ಕೊಡಗು ಜಿಲ್ಲೆಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಡಿಕೇರಿ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ. ಬನ್ನಿ ಮುಂದುವರೆದ ಮಾಹಿತಿಯನ್ನ ತಿಳಿಯೋಣ.
0: ಇನ್ನು ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ಬಗ್ಗೆ ಹೇಳೋದಾದ್ರೆ, ಬಿಪಿಎಲ್ ಕಾರ್ಡ್ ಹೊಂದಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳ ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ಡಿಫೆನ್ಸ್ ಹಾಗೂ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ಆಟೋ ಕ್ಯಾಬ್ ಚಾಲಕರು ಮತ್ತು ಅವರ ಪತಿ ಅಲ್ಲ ಪತ್ನಿ ಹಾಗೂ ಇಬ್ಬರು ಮಕ್ಕಳಿಗೆ ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳ ಬೋಧನಾ ಶುಲ್ಕದಲ್ಲಿ ರಿಯಾಯಿತಿ. KSRTC ನೌಕರರುಗಳಿಗೆ ಸ್ನಾತಕ ಸ್ನಾತಕೋತ್ತರ ಬೋಧನಾ ಶುಲ್ಕದಲ್ಲಿ 10% ರಿಯಾಯಿತಿಯನ್ನು ನೀಡಲಾಗುತ್ತೆ. ಇನ್ನು ಪೂರ್ಣ ಶುಲ್ಕ ವಿನಾಯಿತಿ ಅಂತ ಇದೆ. ಪೂರ್ಣ ಶುಲ್ಕ ವಿನಾಯಿತಿಯಲ್ಲಿ ತೃತೀಯ ಲಿಂಗದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಇನ್ನು ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಬಿಎಡ್ ಮತ್ತು ಎಂಬಿಎ ಹೊರತುಪಡಿಸಿ, ಇನ್ನು COVID-19 ಅಲ್ಲಿ ಸಾಂಕ್ರಾಮಿಕ ರೋಗದಿಂದ ಮೃತರಾದ ಅಂದರೆ ತಂದೆ ತಾಯಿಯನ್ನು ಕಳ್ಕೊಂಡ ಮಕ್ಕಳಿಗೆ ಅವರಿಗೆ ಅರ್ಹತೆಗೆ ಸೇರಿಯಾಗಿ ಅವರಿಗೆ ಉಚಿತ ಪ್ರವೇಶಾತಿಯನ್ನ ನೀಡ್ತಾ ಇದ್ದೀವಿ ಮೇಡಮ್.
1: ಇದಿಷ್ಟು ಕ್ರಮಗಳಿಗೆ ಉಚಿತ ಪ್ರವೇಶಾತಿಯನ್ನ ನೀಡಲಾಗುತ್ತೆ.
0: ಹೌದು. ಇನ್ನು SC ST OBC ವಿದ್ಯಾರ್ಥಿಗಳಿಗೂ ಅಗತ್ಯ ದಾಖಲೆಗಳನ್ನು ಒದಗಿಸಿದಲ್ಲಿ SSP ಮೂಲಕ ವಿದ್ಯಾರ್ಥಿ ವೇತನ ಹಾಗೂ ಅಥವಾ ಪೂರ್ಣ ಶುಲ್ಕ ಮರುಬರಿಕೆಯನ್ನ ಕೂಡ ಮಾಡಲಾಗುತ್ತದೆ. ಇನ್ನು MBA MCOM 2 years ಸೆಮಿಸ್ಟರ್ ಸ್ಕೀಮ್ ಬರುತ್ತೆ. 12,912 ರುಪೀಸ್ ಬರುತ್ತೆ ಫೀಸ್. ಇನ್ನು MBAಯಲ್ಲಿ 2 years ಸೆಮಿಸ್ಟರ್ ಬರುತ್ತೆ, 30,363 ಆಗುತ್ತೆ. MLib 1 year ಕೋರ್ಸ್ ಅದು, 18,632. MCA 30,066. MSW 2 years 21,750. ಇನ್ನು MSC 2 years ಸೆಮಿಸ್ಟರ್ ಸ್ಕೀಮ್ 30,066. ಇದಿಷ್ಟು MAಯಲ್ಲಿ ಬರುತ್ತೆ. ನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಲ್ಲಿ PG ಕೋರ್ಸ್ಗಳಿಗೆ 1 year ಕೋರ್ಸ್ ಆಗಿ ಬರುತ್ತೆ ಇದು. ಇದು ಡಿಗ್ರಿ ಆದವರಿಗೆ ಇದು 1 year 7,000-12,000 ಹಾಗೆ ಬರುತ್ತೆ ಮ್ಯಾಮ್ ಫೀಸ್. ಎಲ್ಲ ರೀತಿಯ ಕೋರ್ಸ್ಗಳು ಬರುತ್ತೆ ಇದರಲ್ಲಿ.

0: ಇನ್ನು ಡಿಪ್ಲೊಮಾ ಕೋರ್ಸ್ ಅಷ್ಟೇ, 10+12 ಬೇಸ್ಡ್, ಅಂದರೆ ಸೆಕೆಂಡ್ ಪಿ ಯು ಆದವರಿಗೆ 1 ಇಯರ್ ಕೋರ್ಸ್ ಬರುತ್ತೆ. ಇದರಲ್ಲೂ 7,000, 8,000, 9,000 ಹೀಗೆ ಫೀಸ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಏರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ ಡಿ ಐ ಪಿ ಅಂತೇಳಿ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಅದಕ್ಕೆ ಮಾತ್ರ 19,660 ಆಗುತ್ತೆ. ಇನ್ನು ಸರ್ಟಿಫಿಕೇಟ್ ಪ್ರೋಗ್ರಾಮ್ 12+2 ಬೇಸ್ಡ್, 6 ತಿಂಗಳ ಕೋರ್ಸ್ ಬರುತ್ತೆ ಇದು. ಇದಕ್ಕೆ ಬಂದು 5,000, 6,000, 10,000 ಅಂತೇಳಿ ಫೀಸ್ ಬರುತ್ತೆ. ಹಾಗೆ ಪಂಚಾಯತ್ ರಾಜ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಟ್ರಾನ್ಸ್ಲೇಷನ್ ಸ್ಟಡೀಸ್, ಇದಿಷ್ಟು ನಿಮಗೆ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮಲ್ಲಿ ಬರುವಂಥದ್ದು.
1: ಇನ್ನು 2026-27 ಸಂದರ್ಭದಲ್ಲಿ ಪ್ರವೇಶಾತಿಯನ್ನು ಪಡೆಯೋದಕ್ಕೆ ಅಂತಿಮ ದಿನಾಂಕ ಯಾವುದು? ಅಂದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾಗುತ್ತೆ? ನಿಮ್ಮ ಕೇಂದ್ರಕ್ಕೆ ಬರಬೇಕಾ?
0: ಹೌದು.
1: ಅಥವಾ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾ? ಏನೆಲ್ಲ ದಾಖಲೆಗಳನ್ನು ಯಾವ ರೀತಿಯಲ್ಲಿ ಸಲ್ಲಿಸಬೇಕಾಗುತ್ತೆ?
0: ಓಕೆ, ಈಗ 2026 ಜುಲೈ ಸೈಕಲ್ ಅಡ್ಮಿಷನ್ ಪ್ರಾರಂಭ ಆಗಿದೆ. ಇದಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು, ಇಲ್ಲ ವಿದ್ಯಾರ್ಥಿಗಳು ನೇರವಾಗಿ ಪ್ರಾದೇಶಿಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇದಕ್ಕೆ ಬೇಕಾದ ದಾಖಲೆಗಳು ಅಂತ ಅಂದರೆ ಒಂದು TC, ಮಾರ್ಕ್ಸ್ ಕಾರ್ಡ್ಸ್, ಆಧಾರ್ ಕಾರ್ಡ್, ಫೋಟೋ 4 ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, BPL ಕಾರ್ಡ್ ಇರೋರು BPL ಕಾರ್ಡ್ ತೆಗೊಳ್ಬೇಕು, ಇನ್ನು ಬ್ಯಾಂಕ್ ಪಾಸ್ಬುಕ್, ಫ್ರೆಂಡ್ ಶೀಟ್ ಒಂದು ಜೆರಾಕ್ಸ್ ಬೇಕಾಗುತ್ತೆ, ಇನ್ನು ಆನ್ಲೈನ್ ಪೇಮೆಂಟ್ ಇರುತ್ತೆ, ATM ಆಗಿರ್ಬೋದು, ಗೂಗಲ್ ಪೇ, ಫೋನ್ ಪೇ, ಇದೇ ಏನಾದರೂ ಇದ್ರೆ ಆನ್ಲೈನ್ ಪೇಮೆಂಟ್ ಅನ್ನು ಮಾಡ್ಕೊಳ್ಬಹುದು. ಇನ್ನು ಇಲ್ಲಿ ಬ್ಯಾಂಕ್ ಪಾಸ್ಬುಕ್, ಫ್ರೆಂಡ್ ಶೀಟ್ ಏಕೆ ಕೇಳ್ತಾ ಇದ್ದೀವಿ ಅಂತ ಅಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಬರುವಾಗ ಆ ಅಕೌಂಟ್ಗೆ ಬರಲಿ ಅಂತೇಳಿ ನಾವು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ನ ಕೇಳ್ತಾ ಇರ್ತೀವಿ.
1: ಅಂತಿಮ ದಿನಾಂಕ
0: ಅಂತಿಮ ದಿನಾಂಕ August 31.
1: August 31, 2026. ಒಂದು ಪ್ರಶ್ನೆ ಮೇಡಮ್.
0: ಓಕೆ,
1: ಏನಂತ ಹೇಳಿದ್ರೆ ಪ್ರಥಮ MA ಅವರು ಉತ್ತೀರ್ಣರಾಗಿರ್ತಾರೆ ಮುಕ್ತ ವಿಶ್ವವಿದ್ಯಾನಿಲಯ ಅಥವಾ ಓಪನ್ ಯೂನಿವರ್ಸಿಟಿನಲ್ಲಿ ಅವರು ಒಂದು ಅಂಕ ಪಡೆದು ಅವರು ಉತ್ತೀರ್ಣರಾಗಿರ್ತಾರೆ, ಯಾವುದೋ ಕಾರಣಕ್ಕೆ ಅವರ ಶಿಕ್ಷಣದಲ್ಲಿ ಕಡಿತ ಆಗಿರುತ್ತೆ, ಅಂದರೆ ಹಿಂದೆ ಸರಿದಿರ್ತಾರೆ ಸೆಕೆಂಡ್ ಇಯರ್ಗೆ ಅವರು ಪ್ರವೇಶವನ್ನು ಪಡೆಯೋದಕ್ಕೆ, ಅಥವಾ ಪ್ರವೇಶವನ್ನು ಪಡೆದು ಮೆಟೀರಿಯಲ್ಸ್ ಕೂಡ ಪಡೆದಿರ್ತಾರೆ, ಅಂದರೆ ಶುಲ್ಕವನ್ನು ಕಟ್ಟಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯವನ್ನು ಕೂಡ ಪಡೆದಿರ್ತಾರೆ, ಆದರೆ ಅವರಿಗೆ ಪರೀಕ್ಷೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅಸೈನ್ಮೆಂಟ್ ಅಂತ ಏನು ಬರೆದು ಸಲ್ಲಿಸಬೇಕು ಅದನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಿರಲ್ಲ. ಅಂತಹವರು ನಾನು ಸೆಕೆಂಡ್ ಇಯರ್ MA ಅಥವಾ MCOM ಮಾಡಬೇಕು ಅಂತ ಅಂದರೆ ಏನು ಒಂದು ನಿಯಮ ಇದೆ
0: ಮ್ಯಾಮ್? ಅಂಥವರು ಲ್ಯಾಟ್ರಲ್ ಅಡ್ಮಿಷನ್ ಅಂತ ಇದೆ, ಲ್ಯಾಟ್ರಲ್ ಎಂಟ್ರಿ ಅಂತೇಳಿ, ಅದರ ಮೂಲಕ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಬಂದು ಅಡ್ಮಿಷನ್ ಮಾಡ್ಕೋಬಹುದು. ಶುಲ್ಕ ಅಂದ್ರೆ ಇದಕ್ಕೆ ನಮ್ಮ
1: ನಿಗದಿತ ಶುಲ್ಕ ಇಟ್ಟಿರ್ತಾರೆ ಅವರು, ಆದರೆ ಪರೀಕ್ಷೆಗೆ ಅವರು ಹಾಜರಾಗಿರಲ್ಲ.
0: ಇಲ್ಲ ಮ್ಯಾಮ್, ಹಾಗೆ ಬರಲ್ಲ, ಅಂದ್ರೆ ಎಕ್ಸಾಮ್ ಅವ್ರು ಕ್ಲಿಯರ್ ಆಗಿರ್ಬೇಕು, ಅಸೈನ್ಮೆಂಟ್ ಕೊಟ್ಟು ಎಕ್ಸಾಮ್ ಕ್ಲಿಯರ್ ಆಗಿರ್ತಾರೆ, ಅಂಥವ್ರಿಗೆ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್ ನಾವು ಕೊಡ್ತೀವಿ.
1: ಇಲ್ಲ, ಫಸ್ಟ್ ಇಯರು ಅವ್ರದ್ದು ಪಾಸ್ ಆಗಿರುತ್ತೆ, ಸೆಕೆಂಡ್ ಇಯರ್ಗೆ ಅವರು ಪ್ರವೇಶಾತಿಯನ್ನು ಪಡೆದಿರ್ತಾರೆ, ಆದರೆ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ.
0: ಪರೀಕ್ಷಾ ಶುಲ್ಕ ಪಾವತಿ ಮಾಡಿ ಅವರು ಎಕ್ಸಾಮ್ ಕಟ್ಕೋಬಹುದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿಯನ್ನು ಬಯಸುವ ವಿದ್ಯಾರ್ಥಿಗಳು ಪ್ರಾದೇಶಿಕ ಕೇಂದ್ರ ಮಡಿಕೇರಿಗೆ ಬರಬೇಕಾಗುತ್ತೆ, ನಕಲು ಪ್ರತಿಗಳಿಗೆ ಸ್ವಯಂ ದೃಢೀಕರಣ ಮಾಡಿ ಪ್ರವೇಶಾತಿಯನ್ನು ಪಡ್ಕೊಳ್ಬಹುದು.
1: ಆನ್ಲೈನ್ನಲ್ಲಿ ನಾವೇನು ಅರ್ಜಿಯನ್ನು ಸಲ್ಲಿಸ್ತೀವಿ,
0: ಓಕೆ,
1: ಅದು ದಾಖಲೆಗೆ ಮಾತ್ರ. ನಾವು ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಪ್ರಾದೇಶಿಕ ಕಚೇರಿಗೆ ಬರಲೇಬೇಕು ಅಂತ ಹೇಳ್ತೀರಿ.
0: ಅಪ್ಲಿಕೇಶನ್ ಮಾತ್ರ ನಾವು ಫಿಲ್ ಮಾಡ್ಲಿಕ್ಕೆ ಆಗುವಂಥದ್ದು
1: ಆನ್ಲೈನ್ನಲ್ಲಿ.
0: ಅದನ್ನು ಸುಮ್ಮನೆ ಅಲ್ಲಿ ಹೋಗಿ ನಾವು 100 ರುಪೀಸ್ ಎಕ್ಸ್ಟ್ರಾ ಕೊಟ್ಟು ಪೇ ಮಾಡೋದಕ್ಕಿಂತ ಡೈರೆಕ್ಟ್ ಅವರು ಇದಕ್ಕೆ ಬರ್ಬೋದು, ಡಾಕ್ಯುಮೆಂಟ್ಸ್ ತಗೊಂಡು ನಮ್ಮ ಸೆಂಟರ್ಗೆ ಬಂದರೆ ನಾವು ಮಾಡ್ಕೊಳ್ತೀವಿ ಅಡ್ಮಿಷನ್.
1: ಈಗ ಪ್ರಥಮ MA ತರಗತಿಯನ್ನು ಓದಿರುವಂತಹ ಅವರು ಬೇರೊಂದು, ಉದಾಹರಣೆಗೆ ಮೈಸೂರಿನಲ್ಲಿರುವಂತಹ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅವರು ಓದಿರ್ತಾರೆ, ಯಾವುದೋ ಕಾರಣಕ್ಕೆ ಅವರು ಕೊಡಗಿಗೆ ಬಂದಿರ್ತಾರೆ, ಅವರು 2ನೇ ವರ್ಷದ MA ತರಗತಿಗೆ ಪ್ರವೇಶಾತಿಯನ್ನು ಪಡೆಯುವಾಗ ಅವರು ಏನು ದಾಖಲೆಯನ್ನು ತರಬೇಕಾಗುತ್ತೆ ಕೊಡಗಿನಲ್ಲಿ ನಾನು ಓದಬೇಕು ಅಂತ ಅಂದರೆ?
0: ಇಲ್ಲ, ಅವರು ನಮ್ಮ ಇದು ಕೇಂದ್ರ ಕಚೇರಿಯಲ್ಲಿ ಪ್ರವೇಶಾತಿಯನ್ನು ಪಡೆದ ನಂತರ ಅವರು ಮಡಿಕೇರಿಯಲ್ಲಿ ಅವರು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತಂದರೆ ಅವರು ಅಲ್ಲಿ ಏನು ಅಡ್ಮಿಷನ್ ಮಾಡಿರ್ತಾರೋ ಅದೇ ಡಾಕ್ಯುಮೆಂಟ್ಸ್

0: ತಗೊಂಡು ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು ಸೆಕೆಂಡ್ ಇಯರ್ಗೆ. ಮತ್ತೆ ಪರೀಕ್ಷೆ ಏನು ಅಷ್ಟೇ, ಅವ್ರಿಗೆ ಎಲ್ಲಿ ಬರುತ್ತೋ ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ಸೆಂಟರ್ಸ್ ಇದೆ, ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಅವರು ಎಕ್ಸಾಮ್ ತಗೊಂಡು
1: ಅವರೇ
0: ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ಅಂತೇಳಿ, ಅಲ್ಲಿ ಅವರು ಎಕ್ಸಾಮ್ ಬರೀಬಹುದು. ಮತ್ತೊಂದು ಮಾಹಿತಿ ಅಂದ್ರೆ, ಪ್ರವೇಶತಿಯನ್ನು ಬಯಸುವ ವಿದ್ಯಾರ್ಥಿಗಳು ಸರ್ಕಾರಿ ಅರೆ ಸರ್ಕಾರಿ ನೌಕರರು ಹಾಗೂ ಖಾಸಗಿ ನೌಕರರ ಅನುಕೂಲಕ್ಕಾಗಿ ಮಡಿಕೇರಿ ಪ್ರಾದೇಶಿಕ ಕೇಂದ್ರದಲ್ಲಿ ಎರಡನೇ ನಾಲ್ಕನೇ ಶನಿವಾರ ಭಾನುವಾರ ರಜಾ ದಿನಗಳು ಯಾವುದಿದೆಯೋ ಆ ದಿನಗಳಲ್ಲಿ ಪ್ರವೇಶತಿಯನ್ನ ಮಾಡ್ಕೊಳ್ತಾ ಇದ್ದೀವಿ.
1: ಈಗ ಮೇಡಮ್, ಮೊಬೈಲ್ ಯುಗ, ಆಧುನಿಕ ಯುಗದಲ್ಲಿ ಮೊಬೈಲ್ ತನ್ನ ಸ್ಥಾನವನ್ನು ಹೆಚ್ಚು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಓದಬೇಕು ಅಂತ ಅಂದಾಗ ತೊಂದರೆ ಕೊಡುವಂತಹದ್ದು ಮೊಬೈಲ್. ಹಾಗೆಯೇ ಪ್ರಾಮಾಣಿಕವಾಗಿ ಶ್ರದ್ಧೆ ಭಕ್ತಿಯಿಂದ ಓದುವಂತಹ ವಿದ್ಯಾರ್ಥಿಗಳಿಗೆ ಮೊಬೈಲ್ ಒಂದು ವರ ಅಂತ ಕೂಡ ಹೇಳಬಹುದು. ಅನ್ಯ ಭಾಷೆಗಳನ್ನು ಕೂಡ ಕಲಿತಾರೆ, ಹೆಚ್ಚು ಹೆಚ್ಚು ಮಾಹಿತಿಯನ್ನು ಸಂಪಾದಿಸ್ತಾರೆ, ದುರುಪಯೋಗ ಖಂಡಿತ ಅಂತಹವರಿಂದ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕಚೇರಿ ಮಡಿಕೇರಿ ಇಲ್ಲಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಒಂದು ಪ್ರಶ್ನೆ, ಸೂಕ್ಷ್ಮ ಪ್ರಶ್ನೆ, ಮೊಬೈಲ್ ಬಳಕೆಯಿಂದ ತಮ್ಮ ಶಿಕ್ಷಣವನ್ನು ಒಂದು ಕ್ರಮ ಇಲ್ಲದ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅಂತಹವರಿಗೆ ನಿಮ್ಮ ಕಿವಿ ಮಾತು ಏನು? ಅವರ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಮೊಬೈಲ್ ರಹಿತವಾಗಿ ನಾನು ಜೀವನವನ್ನು ಮಾಡಬೇಕು, ಜೀವನದ ಗುರಿಯನ್ನು ಎಂದೋ ಕಂಡ ಕನಸನ್ನು ನೆರವೇರಿಸ್ಕೊಳ್ಬೇಕು ಅಥವಾ ಸಾಕಾರಗೊಳಿಸ್ಕೊಳ್ಬೇಕು ಅಂತ ಅಂದರೆ ನಿಮ್ಮ ಕಿವಿ ಮಾತು ಏನು, ಸಲಹೆ?
0: ಓಕೆ ಮೇಡಮ್, ಇಂದಿನ ಯುವಕರ ಅತಿ ದೊಡ್ಡ ಶತ್ರು ಅಂದರೆ ಆಲಸ್ಯ. ಆಲಸ್ಯ ಅಂದರೆ ಮೊಬೈಲ್ಗಾಗಿ ತಲೆ ಕೆಳಗೆ ಮಾಡಿದವರೇ ಅದೊಂದು ವಿಚಿತ್ರ ರೀತಿಯ ಮಾದಕ ದ್ರವ್ಯ ಅಂತ ಹೇಳ್ಬೋದು. ಸ್ವೀಟ್ ಪಾಯ್ಸನ್ ಮೇಡಮ್ ಮೊಬೈಲ್ ಅಂತ ಹೇಳೋದು. ಅದು ತಲೆ ಎತ್ತಲಿಕ್ಕೆ ಎಂದಿಗೂ ಬಿಡಲ್ಲ. ಅದರಿಂದ ಕೇವಲ ಒಳ್ಳೆಯ ಉದ್ದೇಶಕ್ಕಾಗಿ ದಿನದ ಇಷ್ಟು ಸಮಯ ಅಂತೇಳಿ ಮೊಬೈಲ್ಗಾಗಿ ಮೀಸಲಿಡಬೇಕಾಗುತ್ತೆ. ಅಂದರೆ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆ ಮೊಬೈಲ್ಗಾಗಿ ಸಮಯ ಮೀಸಲಿಟ್ಟರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಇನ್ನು ಮನುಷ್ಯನಿಗೆ ಎರಡು ರೀತಿಯ ಮನಸ್ಸಿರುತ್ತೆ, ಒಂದು ಕೆಟ್ಟದ್ದು ಒಂದು ಒಳ್ಳೆಯದು. ಅದರಲ್ಲಿ ಒಳ್ಳೆ ಮನಸ್ಸು ಏನು ಹೇಳುತ್ತೋ ಆ ಮಾರ್ಗದಲ್ಲಿ ನಾವು ನಡೆಯಬಹುದು. ಇನ್ನು ಹವ್ಯಾಸ ಬದಲಿಸಿ ನೋಡು, ಅಣೆ ಬರಹ ಬದಲಾಗಬಹುದು. ಅಂದರೆ ಹವ್ಯಾಸದಲ್ಲಿ ನಾವು ಪುಸ್ತಕದ ಕಡೆ ಸ್ವಲ್ಪ ಒಲವನ್ನು ತೋರಬೇಕಾಗುತ್ತೆ. ಒಳ್ಳೆಯ ಪುಸ್ತಕ ನಮ್ಮ ಜೀವನದ ದಾರಿಯನ್ನೇ ಬದಲಿಸುತ್ತೆ. ಹಾಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಪುಸ್ತಕಗಳ ಪಾತ್ರ ಅತೀ ಮುಖ್ಯ ಮೇಡಮ್. ಅದರಿಂದ ಪುಸ್ತಕವನ್ನು ಪೂಜಿಸುವ ಹವ್ಯಾಸ ಬೆಳೆಸಿಕೊಂಡ್ರೆ ನಮಗೆ ಅರಿವಿಲ್ಲದಂತೆ ನಾವು ಎಲ್ಲೋ ಹೋಗಿ ನಿಲ್ತೀವಿ ಅಂತ ಹೇಳ್ಬೋದು.
1: ಚೈತನ್ಯಯುತವಾದಂತಹ ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ. ಏನಾದರೂ ಮಾಹಿತಿ ಬೇಕು ಅಂದರೆ ದೂರವಾಣಿ ಸಂಖ್ಯೆ
0: 8296215714, 9844395986, 9483570900, 8296215714, 9844395986, 9484375907900. ಈ ನಂಬರ್ನ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ, ಇಲ್ಲಿ ಯಾವುದೇ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆಯಬೇಕು ಅಂತ ಅನ್ನುವಾಗ ಏನೆಲ್ಲ ವಿದ್ಯಾರ್ಹತೆಗಳು ಹೊಂದಿರಬೇಕು, ಮತ್ತು ಶುಲ್ಕದ ವಿವರ, ಮತ್ತು ದಾಖಲಾತಿಗಳ ಬಗ್ಗೆ, ಮತ್ತು ಸಂಪರ್ಕಿಸುವ ವಿಳಾಸ ಎಲ್ಲವನ್ನೂ ಕೂಡ ನೀವು ವಿವರವಾಗಿ ಹೇಳಿದ್ರಿ ನಮ್ಮ ಯುವ ಸ್ನೇಹಿತರಿಗೆ. ನಿಜಕ್ಕೂ ಕೂಡ ಒಂದು ಉತ್ತಮ ಮಾಹಿತಿ, ಶಿಕ್ಷಣವನ್ನು ನಾನು ಮುಂದುವರಿಸಬೇಕು. ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಗೃಹಿಣಿಯರು ಅಂತ ಹೇಳಿದ್ರಿ, ಎಷ್ಟೋ ಗೃಹಿಣಿಯರು ವಿವಾಹ ಆಗಿರ್ತಾರೆ ಆದರೆ ಶಿಕ್ಷಣವನ್ನು ಮುಂದುವರಿಸುವ ಕನಸನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅಂತಹವರಿಗೆ ನೀವು ನಿಜವಾಗಿ ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇವತ್ತಿನ ದೀವಿಗೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ಹಾಗೂ ಯುವ ಸ್ನೇಹಿತರ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್.
2: ಶಿಕ್ಷಣ ಎನ್ನುವುದು ನಮ್ಮನ್ನು ಘನತೆ ಗೌರವದ ಪರಿಧಿಯೊಳಗೆ ಗುರುತಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವುದು ಅನುಭವಿಗಳ ಮಾತು. ಇಂತಹ ಅನುಭವಿಗಳ ಮಾತನ್ನು ನಾವು ಪಾಲಿಸಲೇಬೇಕು ಎಂಬುದಾದರೆ ಈ ಕ್ಷಣದಲ್ಲಿ ನಾವು ಓದುವ ಹವ್ಯಾಸವನ್ನು ನಮ್ಮದನ್ನಾಗಿಸಿಕೊಳ್ಳಬೇಕು. ಹವ್ಯಾಸಗಳು ನಿಜವಾಗಿ

0: ಬದುಕನ್ನ ರೂಪಿಸುತ್ತವೆ. ಅದರಲ್ಲೂ ಒಳ್ಳೆಯ ಹವ್ಯಾಸವಾಗಿದ್ದರೆ ನಮ್ಮ ಭವಿಷ್ಯ ಉತ್ತಮವಾಗಿರುತ್ತದೆ. ಸಾಕಿದ ತಂದೆ ತಾಯಿಗಳು, ಅನ್ನ ಕೊಡುವ ರೈತ, ದೇಶ ಕಾಯುವ ಯೋಧ, ನಮಗೆ ಗಾಳಿ ನೀರು ಎಲ್ಲವನ್ನೂ ಒದಗಿಸುವಂತಹ ಪ್ರಕೃತಿ ಮಾತೆಯ ಋಣವನ್ನ ತೀರಿಸಲು ಇದೊಂದು ಅವಕಾಶ ಎನ್ನುವುದಾದರೆ, ನಾವು ಶಿಕ್ಷಣದ ಜ್ಞಾನವನ್ನ ಪಡೆಯಲೇಬೇಕು. ಶಿಕ್ಷಣವಿಲ್ಲದವನು ಪಶುವಿಗಿಂತಲೂ ಕೀಳು ಎನ್ನುವಂತಹ ಮಾತನ್ನ ನಾವು ಕೇಳಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಮಗಾಗಿ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಎಲ್ಲ ಕೋರ್ಸ್ಗಳನ್ನು ನಮಗಾಗಿ ಆಯೋಜಿಸಿದೆ ಎನ್ನುವಾಗ, ನಾವು ಅದರ ಪ್ರಯೋಜನವನ್ನು ಪಡೆದುಕೊಳ್ಳುವುದರಲ್ಲಿ ನಮಗೆ ಸಂತೋಷವಿರುತ್ತದೆ. ಆದ್ಯತೆ ಎನ್ನುವುದು ನಮ್ಮ ಮೂಲವಾಗಿರುತ್ತದೆ. ಇಷ್ಟು ಹೇಳ್ತಾ ಇಂದಿನ ದೀವಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ ಸಂಜೆ 5 ಗಂಟೆಗೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ. ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
1: ಇದುವರೆಗೆ ಕೊಡಗಿನ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಹೇಗೆ ಈ ಕುರಿತು ಸಂದರ್ಶನವನ್ನಾಧರಿಸಿದ ದೀವಿಗೆ ಕಾರ್ಯಕ್ರಮ ಆಲಿಸಿದಿರಿ.
0: ಭಾಗವಹಿಸಿದ್ದ ಅತಿಥಿ ಕೊಡಗು ಜಿಲ್ಲೆಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಡಿಕೇರಿ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕಿ ಮುಕ್ಕಾಟೀರ ಸ್ಮಿತಾ ಸುಬ್ಬಯ್ಯ.
1: ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಯುವ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201. ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ನಮ್ಮೆಲ್ಲ ಶ್ರೋತೃಗಳಿಗೆ ನಿತ್ಯ ಪ್ರಸಾರವಾಗುವ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ. ತಮಗೆಲ್ಲರಿಗೂ ಗೊತ್ತು, ಇದು ಬರೀ ಚಿತ್ರಗೀತೆಗಳನ್ನಷ್ಟೇ ಕೇಳುವ ಕಾರ್ಯಕ್ರಮ ಅಲ್ಲ. ರಸಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಮನೋರಂಜನೆಯ ಜೊತೆಗೆ ಮಾಹಿತಿಯನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. ತಮಗೆಲ್ಲ ಗೊತ್ತೇ ಇದೆ ಶ್ರೋತೃಗಳೇ, ನಮ್ಮ ಸಂಪರ್ಕ ಸಂಖ್ಯೆ 0827222285. ಇಂದಿನ ಈ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಮೊದಲಿನ ಕರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಮಾತಾಡಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮಾ.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೀನಿ.
0: ಹೇಗಿದ್ದೀರಾ?

0: ಸರಸ್ವತಿ ಅವರು,
1: ಚೆನ್ನಾಗಿದ್ದೇವೆ. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಮಳೆ ಇದೆಯಾ?
1: ಮಳೆ ಇದೆ ಮೇಡಮ್.
0: ಜೋರು ಇದೆಯಾ? ಅಲ್ಲ,
1: ಜೋರು ಮಧ್ಯಾಹ್ನವರೆಗೆ ಈಗ ಸ್ವಲ್ಪ ಸ್ವಲ್ಪ ಬಂದು ಬಂದಿದೆ.
0: ಈಗ ಸದ್ಯಕ್ಕೆ ಪುತ್ತೂರಿನಲ್ಲಿ ಕೃಷಿಗೆ ಕುಡಿಯಲಿಕ್ಕೆ ಬೇಕಾಗಿರುವಷ್ಟು ನೀರೆಲ್ಲ ಇದೆಯಾ? ಹೇಗೆ,
1: ಇದೆ ಮೇಡಮ್. ನಮಗೆ
0: ಏನು
1: ಬೇಸಿಗೆ ಕಾಲದಲ್ಲಿ ಸಹ ನೀರು ಇದೆ ಮೇಡಮ್.
0: ಏನು ಸಮಸ್ಯೆ ಇಲ್ಲ ನೀರಿಗೆ?
1: ನೀರಿನ ಸಮಸ್ಯೆ ಏನಿಲ್ಲ ಮೇಡಮ್.
0: ಯಾವುದು ನಿಮಗೆ ನೀರಿನ ಮೂಲ? ನೇತ್ರಾವತಿ ನದಿಯಾ? ಹೇಗೆ?
1: ಬಾವಿ ಉಂಟು ಮೇಡಮ್ ನಮಗೆ, ಮತ್ತೆ ಇದು ಬೋರ್ ಹಾಕಿದ್ದೀವಿ ನಮ್ಮ ಇದು ತೋಟದಲ್ಲಿ. ಕುದಿಲಿಕ್ಕೆ ಬಾವಿ ನೀರು, ಮತ್ತೆ ಇದು ಪಂಚಾಯಿತಿಯ ನೀರು ಬೇಕಾದ್ರೂ ಸಹ ಉಂಟು ಮೇಡಮ್.
0: ಈಗ ಕೃಷಿಗೆ ಬೇಕು ಅಂತ ಹೇಳಿದರೆ ಬೋರ್ವೆಲ್ ನಿಂದ ಹಾಕೊಳ್ತೀರಾ ನೀರು?
1: ಹೌದೌದು, ಬೋರ್
0: ನೇರವಾಗಿ ತೋಟಕ್ಕೆ ಸಂಪರ್ಕ ಕೊಟ್ಟಿದ್ದೀರಾ?
1: ನೇರವಾಗಿ ತೋಟಕ್ಕೆ ಸಂಪರ್ಕ ಪೈಪಿನಲ್ಲಿ ಕೊಟ್ಟಿದ್ದೀವಿ.
0: ಓಕೆ
1: ಅಲ್ಲಿ ಅಲ್ಲಿ ತೋಟಕ್ಕೆ ಹೋಗ್ತದೆ ಮೇಡಮ್.
0: ಓಕೆ, ಅಂದರೆ ನಿಮಗೆ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತಾಯ್ತು.
1: ಸ್ಪ್ರಿಂಕ್ಲರ್ ಹಾಕಿದ್ದೇವೆ, ಅದು ಬೇಸಿಗೆಗಾಲದಲ್ಲಿ ಸಹ ಒಂದು 10 ಸ್ಪ್ರಿಂಕ್ಲರ್ ಆಡ್ತದೆ ಮೇಡಮ್.
0: ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ?
1: ನನಗೆ ಹೊಸಬೇಳೆ ಕೊಟ್ಟಿದ್ದರಿಂದ ಬೇರೆ ಬಿಜೆ ಮನೆಯ ಓಬಾ ಚೀಟಿಂದ ಒಂದು ಹಾಡು ಅಂತಲ್ಲ ಮೇಡಮ್, ಆಡಬೇಕು ಮೇಡಮ್.
0: ಆಯಿತು, ಖಂಡಿತ ಪ್ರಸಾರ ಮಾಡೋಣ ಸರಸ್ವತಿಯವರೇ. ಈಗ ನಿಮಗೊಂದು ಸರಳವಾದ ಪ್ರಶ್ನೆ, ಕನಕ ಪದದ ಅರ್ಥ ಏನು ಅಂತ?
1: ಅದು ಚಿನ್ನ ಮೇಡಮ್.
0: ಕನಕ ಅಂದರೆ ಚಿನ್ನ ಅಲ್ವಾ?
1: ಹೌದು.
0: ಸರಿ, ಸರಿಯಾದ ಉತ್ತರ ಕೊಟ್ರಿ. ನಿಮ್ಮಿಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ,
1: ನಮಸ್ತೆ.
0: ನಮಸ್ತೆ, ಮಾತಾಡಿ.
1: ಅಬೂಬಕರ್,
0: ಹೇಗಿದ್ದೀರಾ ಅಬೂಬಕರ್ ಅವರೇ?
1: ಚೆನ್ನಾಗಿದ್ದೀನಿ.
0: ನಿಮ್ಮೂರಲ್ಲಿ ಮಳೆ ಇದೆಯಾ? ಮಳೆ ಬರುತ್ತೆ, ಮಳೆ ಬಂದು ಹೋಗಿ ಒಳ್ಳೆ ಬಿಸಿಲು ಬರುತ್ತೆ. ನಮ್ಮ ಮಡಿಕೇರಿ ತರ ಮಂಜು ಮುಸುಕಿದ ವಾತಾವರಣ ಇರಲ್ಲ ಅಂತ. ನಮ್ಮಲ್ಲಿ ಇವತ್ತು ಒಳ್ಳೆ ಮಳೆ ಆಗಿದೆ ಅಬೂಬಕರ್ ಅವರೇ. ಬೆಳಿಗ್ಗಿಂದ ಅಲ್ಲಿ ಒಂದೊಂದ್ಸಲ ಒಂದು 5 ಸೆಕೆಂಡ್ ಸೂರ್ಯ ಬಂದು ಹೋಗ್ತಾ ಇದ್ದ ಅಷ್ಟೇ, ಅದು ಬಿಟ್ಟರೆ ಮಳೆನೆ. ಮತ್ತೆ ನಿಮಗೆ ಮಳೆ ಬಾರದಿದ್ರೆ ನೀರಿಗೇನು ಸಮಸ್ಯೆ ಇಲ್ವಾ? ಓ ಹಾ ಹಾ ಹಾ, ಹಾಗಿದ್ರೆ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ ನಿಮ್ಮಲ್ಲಿ. ಪಯಶ್ವಿನಿ, ಹೌದು. ತುಂಬಾ ನೀರಿದೆಯಾ ಆ ಪಯಶ್ವಿನಿಯಲ್ಲಿ? ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು? ಇಷ್ಟನಾ ಹಾಡು? ಸರಿ, ಒಂದ್ ಪ್ರಶ್ನೆ ನಿಮ್ಗೆ. ಜೀರುಂಡೆಗಳ ಗುಂಪಿಗೆ ಸೇರಿದ ಬೆಳಕು ಬೀರುವ ಕೀಟ ಯಾವುದು? ಯಾಕೆ ಅನುಮಾನ? ಯಾಕೆ ಧೈರ್ಯವಾಗಿ ಹೇಳಿ ಮಿಂಚು ಹುಳ ಅಂತ? ಅಲ್ಲಿ ಪ್ರಶ್ನೆಯಲ್ಲಿ ಇದೆ ಅಲ್ವಾ ಬೆಳಕು ಬೀರುವ ಕೀಟ ಅಂತ? ಕೆಲವೊಂದ್ಸಲ ಹಾಗೇನೆ ಉತ್ತರ ಗೊತ್ತಿದ್ರೂ ಕೂಡ ಒಂದು ರೀತಿ ಅಳಕು ಅಲ್ವಾ, ಸರಿನೋ ತಪ್ಪೋ ಅಂತ. ಸರಿ ಅಬೂಬಕರ್ ಅವರೇ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಕರೆಗಾಗಿ ಧನ್ಯವಾದಗಳು.
1: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಚೇರಂಬಾಳೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗೊಮ್ಮೆ.
0: ಹೇಗಿದ್ದೀರಾ ವಾಣಿ ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ನಿಮ್ಮೂರಲ್ಲಿ ಕೊಳಗದಾಳುವಿನಲ್ಲಿ ಮಳೆ ಹೇಗಿದೆ?
1: ಮಳೆ ಇದೆ ಮೇಡಮ್, ಆಗಲೇ 2 ಗಂಟೆಗೆ ಜೋರಾದ ಮಳೆ ಬಂತು. ಒಂದು 1/2 ಗಂಟೆ ಸರಿಯಾದ ಮಳೆ ಹೊಡೆಯಿತು.
0: ಓ,
1: ದೊಡ್ಡ ಮಳೆ.
0: ಹೌದಾ? ಬಹುಶಃ ಆ ರೀತಿಯ ಮಳೆಗಳು ಬರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ನೀರಿನ ಅಭಾವವನ್ನ ಕಡಿಮೆ ಮಾಡ್ಕೊಳ್ಬಹುದಲ್ವಾ?
1: ನೀರಿನ ಅಭಾವ ಕಡಿಮೆ ಮಾಡಬಹುದು. ಅದೇ ನಾನು ಹೇಳಿದ್ದೆ ಅಮ್ಮನ ಜೊತೆ, ಹೀಗೆ ಒಂದು 4 ಮಳೆ ಹೊಡೆದರೆ ಸರಿಯಾದ ಮಳೆ ಆಗುತ್ತೆ ಅಂತ
0: ಅಲ್ವಾ? ನೋಡಿ, ನನಗೆ ನಮ್ಮ ಪುನರ್ವಸು ಮಳೆ ಹಿಡಿದ ದಿನ 2 ದಿನ ಶಾಲೆಗಳಿಗೆಲ್ಲ ರಜೆ ಕೊಟ್ರಲ್ವಾ?
1: ಅದೇ ಪುನರ್ವಸು ಮಳೆ ಸರಿಯಾಗಿ ಹೊಡೆದಿದೆ, ಆದ್ರೆ ನನಗೆ ನಮಗೆ ಕಳೆದ ಶನಿವಾರದಿಂದ ಮೊನ್ನೆವರೆಗೆ ಮಳೆ ಇಟ್ಟಿಲ್ಲ, ಅದು ಸರಿಯಾಗಿ ಹೊಡೆದಿದೆ. 2 ದಿವಸ ಜೋರಾದ ಮಳೆ.
0: ಹೌದು, ಆ 2 ದಿನ ಹೊಡೆದ ಮಳೆಗೆ ಬಹುಶಃ ಸ್ವಲ್ಪ ಅಲ್ಲಲ್ಲಿ ಗದ್ದೆಗಳಲ್ಲೆಲ್ಲ ನೀರಿರೋದು, ಆ ನಂತರ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ?
1: ಕಾಮನ ಬಿಲ್ಲು ಚಿತ್ರದಿಂದ ನೇಗಿಲ ಹಿಡಿದ ಹೊಲದೊಳಗಾಗುವ ಉರುವ ಯೋಗಿಯ ನೋಡಲ್ಲಿ ಆಗಿದೆ.
0: ಹೌದಾ? ನಿಮ್ಗೆ ಆ ಹಾಡು ಕೇಳುವಾಗ ಒಂದು 25-30 ವರ್ಷದ ಹಿಂದಿನ ಒಂದು ಚಿತ್ರಣ ನೆನಪಿಗೆ ಬರಲ್ವಾ?
1: ಮೇಡಮ್, ಆಗ ಗದ್ದೆಯಲ್ಲಿ ಜನರೆಲ್ಲ ಯಾರೋಡೋದು, ನೋಡೋದು, ಅದೊಂದು ನೊಗಕಟ್ಟಿ ಮುಂಚಿನ ಸಂಪ್ರದಾಯ ನಮ್ಮ ಗದ್ದೆಗೆ ಅಂತ. ಗದ್ದೆ ಊಡುವಾಗ ಮೇಡಮ್ ಬೆಳಿಗ್ಗೆ ಕಾಫಿ ತಿಂಡಿ, ಆ ಹುಲ್ಲು ಹೊತ್ತು ಭುಜದಲ್ಲಿ ಹುಲ್ಲು ಹೊತ್ತುಕೊಂಡು ಹೋಗೋದು, ಆ ಕಾಫಿ ತಿಂಡಿ ಹೊತ್ತುಕೊಂಡು ಹೋಗೋದು. ಮತ್ತೆ ಆಗ ಈ ಗಂಡಸರೆಲ್ಲ ಬೀಡಿ ಎಳೆಯುವ ಅಭ್ಯಾಸ ನೋಡಿ. ಆಗ ಕೆಳಗಿನ ಗದ್ದೆಯಲ್ಲಿ ಒಬ್ಬರು ಊಡ್ತಿದ್ರೆ ಮೇಲಿನ ಗದ್ದೆಯವರು ಎತ್ತು ನಿಲ್ಲಿಸಿ ಆ ಬೀಡಿ ಎಳೆಯಕ್ಕೆ ಹೋಗೋದು.
0: ಹೌದು, ಶಾಲೆಗೆ ಹೋಗುವ ಮಕ್ಕಳು ಗದ್ದೆಗೆ ಹೋದ ಅಪ್ಪನಿಗೆಲ್ಲ ಬೆಳಗಿನ ತಿಂಡಿಯನ್ನೆಲ್ಲ ಕೊಟ್ಟು ಆ ನಂತರ ಶಾಲೆಗೆ ಹೋಗ್ಬೇಕಿತ್ತು.
1: ಅದೊಂದು ಆರ್ನೆಕ್ಸ್ ಕುಪ್ಪಿಯಲ್ಲಿ ಕಾಫಿ, ಆ ಬಟ್ಟೆಯಲ್ಲಿ ಕಟ್ಟಿದ್ದು ಕಾರ್ಪಲ್ಲಿ,
0: ಮಳೆಗೆ ಇನ್ನೊಂದು ಕೊಡೆ ಹಾಕ್ತಾ ಇದ್ವಿ ನಾವು, ಕೊರಂಬ ಕೊಡೆ ಅಂತ ಹೇಳ್ತೇವೆ.
1: ಮೇಡಮ್, ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ,
0: ಪ್ಲಾಸ್ಟಿಕ್ ಬಂದಿದೆ, ಕೊಡೆನೇ ಮಾಯ ಆಗ್ಬಿಟ್ಟಿದೆ ಅಲ್ವಾ?
1: ಅದಿಲ್ಲ, ಅದು ಅದನ್ನು ನಮ್ಮಪ್ಪಲ ಅಗಲಿದಿ ಹಾಕೋದು ರಾತ್ರಿ ಎದ್ದು ಆಗಲ್ಲ ಈ ಬೆಂಕಿ ಒಲೆ. ಈಗ
0: ಹೌದು ಹೌದು ಹೌದು,
1: ಒಲೆ ಸೌದೆ
0: ಬಚ್ಚಲ್ ಮನೆ ಒಲೆ ಮುಂದೆ ಇಟ್ಬಿಡೋರು,
1: ಒಂದು ಒಲೆ ಮೇಲೆ ಒಂದು ಆಣಿ ಒಡೆದು ಅದನ್ನು ಒಣಗಿಸ್ಲಿಕ್ಕೆ ಹಾಕೋದು. ಬೆಳಿಗ್ಗೆ ಎದ್ದು ಎತ್ತುಗಳಿಗೆ ಹಲಸಿನ ಕಾಯಿಯ ಮಡ್ಡಿ ತಕೊಂಡು ಹೋಗಿ ಗಂಜಿ ಕೊಡೋದು.
0: ನಿಜವಾಗ್ಲೂ ಕೂಡ ವಾಣಿ ಮೇಡಮ್, ಇಂದಿನ ಮಕ್ಕಳು ಇದೆಲ್ಲದರಿಂದ ವಂಚಿತರಾಗ್ಬಿಟ್ಟಿದ್ದಾರೆ.
1: ಏನು ಗೊತ್ತಿಲ್ಲ,
0: ಏನು ಗೊತ್ತಿಲ್ಲ.
1: ಈಗೆಲ್ಲ ಯಾಂತ್ರಿಕ ಯುಗ, ಪ್ರತಿ ಒಂದು ಯಾಂತ್ರಿಕ ಯುಗವಾಗಿ.
0: ಹೌದು,
1: ಈಗಿನ ಮಕ್ಕಳಿಗೆ ಏನು ಗೊತ್ತಿಲ್ಲ. ಈಗ ಹಾಲೆಯಿಂದ ಬರುತ್ತೆ ಅಂತ ಕೇಳಿ ಡೈರಿಯಿಂದ ಹೇಳ್ತಾರೆ ಮಕ್ಕಳು.
0: ಹೌದು, ಅವರಿಗೆ ನೇರವಾಗಿ ಊಟ ಮಾಡುವ ಅಕ್ಕಿನ ಕೇಳಿದ್ರೆ ಅಕ್ಕಿನೇ ನೇರವಾಗಿ ಗದ್ದೆಯಿಂದ ಬರೋದು ಅಂತ ಹೇಳ್ತಾರೆ, ಭತ್ತ ಅನ್ನುವ ವಿಷಯವೇ ಗೊತ್ತಿಲ್ಲ.
1: ಅದು ನಮ್ಮ ಕಾಲವೇ ಚಂದ
0: ಚಂದ,
1: ಒಂದು 50 ವರ್ಷಕ್ಕೆ ಮುಂಚೆ ಆಗಿನ ಕಾಲವೇ ಚಂದ.
0: ಹೌದು ಹೌದು. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ನನಗೆ ಕಾಮನಬಿಲ್ಲು ಚಿತ್ರದ ನೇಗಿಲೆ ಉಡಿದ
0: ಹೇಳಿದ್ರಲ್ವಾ, ಹಾ, ಅದೇ ವಿಷಯಕ್ಕೆ ಇಷ್ಟು ಮಾತಾಡಿದ್ವಿ. ನಿಮ್ಗೊಂದು ಪ್ರಶ್ನೆ ಮೇಡಮ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಆಗುಂಬೆ ಯಾವ ಜಿಲ್ಲೆಯಲ್ಲಿದೆ?
1: ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ.
0: ಹೌದು, ಶಿವಮೊಗ್ಗದಲ್ಲಿದೆ. ಸರಿಯಾದ ಉತ್ತರ ಕೊಟ್ರಿ. ನಿಮ್ಮಿಷ್ಟದ ಗೀತೆಯನ್ನ ಪ್ರಸಾರ
1: ಕೇಳುವರಿಗಾಗಿ ಧನ್ಯವಾದ. ನಿಮ್ಮ ಮಗ ನಿಮ್ಮ ಜೊತೆ ಮಾತಾಡಿದ್ರೆ ತುಂಬಾ ದಿವಸ ಆಯ್ತು ಮೇಡಮ್.
0: ಹೌದಾ? ಓಕೆ, ನಾನು ಕೂಡ ಬಹುಶಃ ತುಂಬಾ ಸಮಯದಿಂದ ನಿಮ್ ಜೊತೆ
1: ಮಾತಾಡ್ತಿದ್ದೆ. ಅಮ್ಮನ ಜೊತೆ ಹೇಳಿದೆ, ಪುಷ್ಪ ಮೇಡಮ್ ಇಲ್ಲ ರಿಟೈರ್ಡ್ ಆಗಿ ಬಿಟ್ರ, ಕಾಣೋದೇ ಇಲ್ಲ. ಅಲ್ಲಿಂದ ಒಂದು ಭಾನುವಾರ ಸಿಕ್ಕಿತ್ತು, ಹಾಗೆ ಟ್ರೈ ಮಾಡಿದ್ದೆ, ಸಿಗ್ಲಿಲ್ಲ.
0: ಹೌದಾ? ಓಕೆ ಓಕೆ ಮೇಡಮ್, ಕರೆಗಾಗಿ
1: ಮಾತಾಡ್ಬೇಕು ಅಂತಾನೆ ಟ್ರೈ ಮಾಡಿದ್ದು.
0: ಓಕೆ, ನಮಸ್ತೆ.
1: ಆಯ್ತು, ಧನ್ಯವಾದ. ನಮಸ್ತೆ, ಧನ್ಯವಾದ.
0: ನಮಸ್ತೆ ನಮಸ್ತೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಶ್ರೋತೃಗಳೇ, ಈಗ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲ್ ನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:30 ಪಾರ್ಲಿಮೆಂಟಿನ ಸಭೆಯ ಕಲಾಪಗಳ ವಿವರ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಾಲಮಣಿ ಈಶ್ವರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೂಡಿಬರಲಿದೆ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, ಚಿಂತನ 6:30 ಪ್ರಸ್ತುತಿ ವೆಂಕಣ್ಣಗೌಡ ಪಾಟೀಲ್ ಅವರಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ಪ್ರಕಟಣೆಗಳ ಬಳಿಕ ಸ್ವರಮಾಧುರ್ಯ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ನಾಳೆ ಬೆಳಿಗ್ಗೆ 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಸ್ಕರನ್ ಶರ್ಮಾ ಅವರ ಗಾಯನ ಕೇಳುವಿರಿ. 10:30 ಗಾನ ಭಜನ, ಹಿಂದಿ ಚಿತ್ರಗೀತೆಗಳು. 11:00 ನನ್ನೆತೆಯ ಹಾಡು, ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ ಹೀಗಿದೆ ಶ್ರೋತೃಗಳೇ, 0827222858, ಮತ್ತೊಂದು ಸಂಖ್ಯೆ

228129 ಕಾರ್ಯಕ್ರಮ ನಿರ್ವಹಣೆ ಯಂಶಕುಂತಲ. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮೈಸೂರು ಆಕಾಶವಾಣಿಯ ಕೊಡುಗೆ. 1:00 ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥ. ಇನ್ನು ನಾಳೆ ಮಧ್ಯಾಹ್ನ 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ಕನ್ನಡ ಭಕ್ತಿಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:00 ಮಹಿಳಾ ಲೋಕ. ಮಡಿಕೇರಿ ಚೆಂಬುವಿನ ಸಹನ ಕಾಂತಬೈಲು ಅವರಿಂದ ಲಲಿತ ಪ್ರಬಂಧ, ರೈಲು ಪಯಣದ ಸುಖ ದುಃಖ. ಬಳಿಕ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ, ಕಾಯಬೇಕು ಮಾಗುವವರೆಗೂ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕೇಳುಗರ ಕೋರಿಕೆಯ ನೇರ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಇದರಲ್ಲಿ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳನ್ನು ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:20 ಸುದ್ದಿಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಸಿರಿಗಂಧ, 8:15 ಲೋಕಸಭೆಯ ಕಾರ್ಯಕಲಾಪಗಳ ಸಮೀಕ್ಷೆ, 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ್ ವೈದ್ಯನಾಥನ್ ಅವರ ವೀಣಾವಾದನ ಕೇಳುವಿರಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಈ ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: to the three European countries is expected to provide fresh momentum to India's bilateral ties with the three countries, with a focus on expanding cooperation in trade, investment, technology, innovation, education and people-to-people exchanges. President of Zanzibar and the chairman of the Revolutionary Council, Dr. Hussein Ali Meweni, met Vice President C.P. Radhakrishnan in New Delhi today. Zanzibar is a semi-autonomous region of Tanzania. It has its own constitution, president, House of Representatives and flag. During their meeting, they reviewed the full spectrum of India-Tanzania relations and explored new avenues for future collaboration. The Vice President, in a social media post, said that the meeting reaffirmed the enduring India-Tanzania partnership and the special relationship India shares with Zanzibar, rooted in centuries-old maritime, cultural and people-to-people ties. The Ministry of Road Transport and Highways will develop over 160-kilometer-long Rameshwar-Paradip Highway along Odisha's coast at a cost of over 8,000 crore rupees. It will pass through Khurda, Puri, Kendrapara and Jagatsinghpur districts, providing seamless connectivity between key cultural, religious, tourism and economic destinations along the state's coastline. The minister said the project will transform Odisha's coastal region by improving road infrastructure and boosting tourism and economic activity. Goa's Talegaon MLA and former Revenue Minister Jennifer Monserrate has passed away after a prolonged illness. She had been battling cancer for some time. She was the wife of Revenue Minister Atanasio Monserrate. Prime Minister Narendra Modi has congratulated PV Sindhu on winning the women's singles title of the Japan Open 2026. He described the win as a historic feat for Indian badminton and said that her determination and exceptional skills were on full display throughout the tournament. The series deciding third ODI between India and England is being played at Lord's in London. Electing to bat first, England were 211 for 1 in 33.4 overs when reports last came in. India made three changes to the playing 11, bringing in KL Rahul, Arshdeep Singh and pacer Prince Yadav. Fast bowler Jasprit Bumrah missed the match due to a knee injury. Players from both the teams were wearing black armbands and observed a minute silence to honour the legendary West Indies all-rounder Sir Garfield Sobers, who recently passed away. Football's greatest stage is set for a blockbuster finale of the FIFA World Cup 2026 as defending champions Argentina take on Spain at New Jersey tonight. The match kicks off at 12:30 a.m. Indian time. Argentina is one of the most successful teams in the FIFA World Cup history, having won the title three times. Messi's team will be looking to become the first team to successfully defend the FIFA World Cup title after Brazil in 1958 and 1962. And with that, we end this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:22 ಈಗ ಜಾಹೀರಾತುಗಳು.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
3: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿ ಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
2: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
4: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್.

0: ಮಿಸ್ಟ್ರಿ ಶೋ ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
14: ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
15: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲು.
16: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
17: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
16: ಹಾಗಾದ್ರೆ ಇವತ್ತೇ ಹೋಗೋಣ.
18: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
19: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
20: ಇಲ್ಲ, ಏನಿದೆ ಅಂತದ್ದು?
19: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
20: ಹೌದಾ, ಇಲ್ಲಿ ಪೇಪರ್ ಕೊಡು.
21: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
19: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
20: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
19: ಈ ಎಲ್ಲ ಸೌಕರ್ಯ

0: ಇದರೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿನ ಮದನ್ 9834818199.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡೌನ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
10: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
11: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ

0: ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
0: Kurk Institute of Technology, Ponnambette, Koraginalle. Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering, Mathu Computer Science with Cyber Security Gagi, Admissions Prarambhavagide. Meritorious Students Mathu Arthikavagi Durbala Vargagalige Scholarship Kuda Labhyavide. Jothege Uttama Sports Saulabhya Kuda. Kare Maadi 9611-55457.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
7: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
8: ಮುಕ್ಕೋಡ್ಲು ಗ್ರಾಮನ ಮಾನಡ್ಕ ದೀಪಕ್ ಜನನಿ ದಂಪತಿ ಪುತ್ರಿ ಲಹರಿನ ಮೊದಲನೇ ವರ್ಷದ ಹುಟ್ಟುಹಬ್ಬ ಇಂದು. ಪುಟಾಣಿ ಲಹರಿನ ಭವಿಷ್ಯ ಉಜ್ವಲವಾಗಿರ್ಲಿ, ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಆಶೀರ್ವಾದ ಯಾಗೋಳು ಇರ್ಲಿತ. ಶುಭ ಹಾರೈಸ್ತಳು ಅಪ್ಪ ಅಮ್ಮ, ಅವ್ವ ಬೇಬಿ, ಅತ್ತೆಯಂದಿರು, ಮಾವಂದಿರು, ಬಾವ ಅತ್ತಿಗೆ ಹಂಗೆ, ತಾತ ಚೆರಿಯಮನೆ ವೆಂಕಟೇಶ್, ಅವ್ವ ಯಮುನಾವತಿ, ಮಾವ ಚಂದನ್ ಮತ್ತೆ ಬಂಧು ಮಿತ್ರರು. ಲಹರಿ ಹ್ಯಾಪಿ ಬರ್ಡೇ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13-14 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
10: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
9: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಏನು ರಂಗ, ಕೈಗೆ ಬ್ಯಾಂಡೇಜು?
12: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್

0: ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕೆಎಸ್ ಸುರೇಖ ಮತ್ತು ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ.

ಜನಪದ ಗೀತೆಯೊಂದನ್ನು ಆಲಿಸಿದಿರಿ. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.

0: ಸಮಯ 6:30 ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ

0: ಸ್ತರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
3: ಆಕಾಶವಾಣಿ ಮಡಿಕೇರಿ, ಸಮಯ 6:35:35. ಈಗ ಜಾಹೀರಾತುಗಳು.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ. ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣು.
3: ಜಾಹೀರಾತುಗಳನ್ನು ಕೇಳಿದಿರಿ ಶ್ರೋತೃಗಳೇ. ಈ ಸಂಜೆ 6:51 ಕೃಷಿ ರಂಗದಲ್ಲಿ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನವಿದೆ. ಈಗ ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಸಮಯ 6:37. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದಿ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ ಶೇಕಡಾ 40ಕ್ಕೆ ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ದಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವ ಸಂಕುಲಗಳಿಗೆ

0: ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು, ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43ರಷ್ಟು ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67ರಷ್ಟು ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ ಅಂದರೆ ಶೇಕಡ 40ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23ರಷ್ಟು ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ, 2014ರಿಂದ 2026ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು

0: ಯೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00 to 9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00 to 4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40%ಕ್ಕೆ ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ಮಡಿಕೇರಿ, ಸಮಯ 6:51 ಸೆಕೆಂಡುಗಳು. ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ರಸಗೊಬ್ಬರದ ವಿಧಗಳು ಮತ್ತು ಕೊಳ್ಳುವಾಗ ವಹಿಸಬೇಕಾದ ಎಚ್ಚರಿಕೆಗಳನ್ನು ಕುರಿತು ಎಂಆರ್ ಸುಮಾ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಸುಮಾ ಅವರೇ.
2: ನಮಸ್ಕಾರ.
1: ನೀವು ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ರಸಗೊಬ್ಬರದಲ್ಲಿರುವಂತಹ ವಿವಿಧ ವಿಧಗಳು ಮತ್ತೆ ಇವುಗಳನ್ನು ಖರೀದಿಸುವಾಗ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ಏನೇನು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ರಸಗೊಬ್ಬರ ನಿಯಂತ್ರಣ ಆದೇಶ ಇದೆಯಲ್ಲ, ಇದರ ಅನ್ವಯ ಇರುವಂತಹ ರಸಗೊಬ್ಬರಗಳ ವಿಧಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ?
2: ರಸಗೊಬ್ಬರ ನಿಯಂತ್ರಣ ಆದೇಶದನ್ವಯ ರಸಗೊಬ್ಬರಗಳನ್ನು ನೇರ ರಸಗೊಬ್ಬರಗಳು, ಸಂಯುಕ್ತ ರಸಗೊಬ್ಬರಗಳು ಮತ್ತು ಮಿಶ್ರಣ ರಸಗೊಬ್ಬರಗಳೆಂದು ವರ್ಗೀಕರಿಸಲಾಗಿದೆ.
1: ಈ ರೀತಿಯಾಗಿ ಬೇರೆ ಬೇರೆ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ ನಮ್ಮ ರೈತ ಮಹಿಳೆಯರಿಗೆ.
2: ಹೌದು.
1: ಈಗ ಪ್ರಾರಂಭದಲ್ಲಿ ತಾವು ನೇರ ರಸಗೊಬ್ಬರಗಳು ಅಂತ ಹೇಳಿದ್ರಿ, ಇವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾವ್ಯಾವು ಅಂತ?
2: ನೇರ ರಸಗೊಬ್ಬರಗಳನ್ನು ನೇರ ಸಾರಜನಕ, ರಂಜಕ, ಪೊಟ್ಯಾಶ್, ಲಘು ಪೋಷಕಾಂಶ ಮತ್ತು ಗಂಧಕ ರಸಗೊಬ್ಬರಗಳೆಂದು ವರ್ಗೀಕರಿಸಬಹುದಾಗಿದೆ. ನೇರ ಸಾರಜನಕ ರಸಗೊಬ್ಬರಗಳಲ್ಲಿ ಸಾರಜನಕದ ಪೋಷಕಾಂಶ ಮಾತ್ರ ಇರುತ್ತದೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೈಟು, ಅಮೋನಿಯಂ ಕ್ಲೋರೈಡು, CAN ಹೀಗೆ ಮುಂತಾದ ರಸಗೊಬ್ಬರಗಳಿವೆ. ಅದೇ ರೀತಿ ನೇರ ರಂಜಕ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಮಾತ್ರ ಇರ್ತದೆ. ಉದಾಹರಣೆಗೆ SSP, TSP, ಶಿಲಾರಂಜಕ ಮುಂತಾದವುಗಳಿದ್ವೆ. SSP ರಂಜಕದ ಜೊತೆಯಲ್ಲಿ ಇದರಲ್ಲಿ ಗಂಧಕದ ಅಂಶ ಕೂಡ ಇರ್ತದೆ. ಈಗ ನೇರ ಪೊಟ್ಯಾಶ್ ರಸಗೊಬ್ಬರಗಳಲ್ಲಿ ಪೊಟ್ಯಾಶ್ ಪೋಷಕಾಂಶ ಮಾತ್ರ ಇರ್ತದೆ. ಹಾಗೆ ನೇರ ಲಘು ಪೋಷಕಾಂಶ ರಸಗೊಬ್ಬರಗಳಲ್ಲಿ ಒಂದು ಲಘು ಪೋಷಕಾಂಶ ಮಾತ್ರ ಇರ್ತದೆ. ಉದಾಹರಣೆಗೆ ಜಿಂಕ್ ಸಲ್ಫೈಟ್, ಫೆರಸ್ ಸಲ್ಫೈಟ್, ಬೋರಾಕ್ಸ್, ಕಾಪರ್ ಸಲ್ಫೈಟ್ ಹೀಗೆ ಮುಂತಾದ ಬೇರೆ ಬೇರೆ
1: ನೇರ ಗೊಬ್ಬರಗಳು ಅಂದ್ರೆ ಮುಖ್ಯವಾಗಿ ಒಂದೇ
2: ಪೋಷಕಾಂಶವನ್ನ ಬೆಳೆಗಳಿಗೆ
1: ಒದಗಿಸುವಂತ
2: ಗೊಬ್ಬರಗಳಿಗೆ ನೇರ
1: ಹೇಳ್ಬಹುದು.
2: ಹೌದು.
1: ಇನ್ನ ಈ ಸಂಕೀರ್ಣ ಗೊಬ್ಬರಗಳು ಅಂತ ನಾವು ಕೇಳ್ತೀವಿ, ಕಾಂಪ್ಲೆಕ್ಸ್ ಗೊಬ್ಬರ ಅಂತ ನಮ್ಮ ರೈತರಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದಾವೆ, ಇವು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
2: ಕಾಂಪ್ಲೆಕ್ಸ್ ರಸಗೊಬ್ಬರಗಳು ತಯಾರಿಸಲು ಬೇಕಾದಂತ ಪದಾರ್ಥಗಳನ್ನ ರಾಸಾಯನಿಕವಾಗಿ ಸಂಯೋಜನೆ ಮಾಡಿ ರಸಗೊಬ್ಬರಗಳನ್ನ ತಯಾರಿಸಲಾಗುತ್ತದೆ. ಈ ರಸಗೊಬ್ಬರಗಳು ಹರಳು ರೂಪದಲ್ಲಿ ಇದ್ದು ಇದರಲ್ಲಿ ಒಂದು ಹರಳಲ್ಲಿ ಸಮ ಪ್ರಮಾಣದ ಪೋಷಕಾಂಶಗಳು ಇರುತ್ತದೆ. ರಸಗೊಬ್ಬರದಲ್ಲಿ ಸಾರಜನಕ ಮತ್ತು ರಂಜಕ, ಸಾರಜನಕ, ರಂಜಕ, ಪೊಟ್ಯಾಶ್, ಸಾರಜನಕ, ರಂಜಕ, ಪೊಟ್ಯಾಶ್ನೊಂದಿಗೆ ಮತ್ತೆ ಲಘು ಪೋಷಕಾಂಶ ಕೂಡ ಈ ಕಾಂಪ್ಲೆಕ್ಸ್ಗಳಲ್ಲಿ ಸೇರಿರ್ಬೋದು. ಇದರಲ್ಲಿ ಸಾರಜನಕ ಮತ್ತು ರಂಜಕ ಕಾಂಪ್ಲೆಕ್ಸ್ ಗೊಬ್ಬರಗಳು ಸಾರಜನಕ ಮತ್ತು ರಂಜಕ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತವೆ. ಉದಾಹರಣೆಗೆ DAP 16:20:13, 20:20:13, 28:28, ಹೀಗೆ ವಿವಿಧವಾದಂತಹ ಗೊಬ್ಬರಗಳಿವೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತವೆ. ಇದರಲ್ಲಿ 10:26:26, 17:17, 19:19:19, 15:15:15 ಹೀಗೆ ವಿವಿಧ ರಸಗೊಬ್ಬರಗಳಿವೆ. ಮತ್ತೆ ಇದರಲ್ಲಿ ಇನ್ನು 100% ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು ಕೂಡ ಇವೆ. ಈ ರಸಗೊಬ್ಬರಗಳನ್ನ ಮುಖ್ಯವಾಗಿ ಹನಿ ನೀರಾವರಿಯಲ್ಲಿ
1: ಬಳಸಬಹುದು,
2: ಬಳಸ್ತಾರೆ. ಹನಿ ನೀರಾವರಿ ಮುಖಾಂತರ ನೀಡಲು ತುಂಬಾ ಸೂಕ್ತವಾಗಿರ್ತದೆ. ಇದರಲ್ಲಿ 19:19:19, 20:20, ಕ್ಯಾಲ್ಸಿಯಂ ನೈಟ್ರೇಟ್ ಹೀಗೆ ವಿಧವಾದ ಗೊಬ್ಬರಗಳಿದೆ. ಮತ್ತೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ನೊಂದಿಗೆ ಲಘು ಪೋಷಕಾಂಶಗಳು ಕೂಡ ಸೇರಿಸಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ತಯಾರು ಮಾಡ್ತಾರೆ. ಇವುಗಳನ್ನ ಫೋರ್ಟಿಫೈಡ್ ಫರ್ಟಿಲೈಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ.
1: ಸಂವರ್ಧನೆ ಮಾಡದಂಗೆ
2: ಇದರಲ್ಲಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶನು ಬೆಳೆಗಳಿಗೆ ದೊರಕುತ್ತೆ. ಇದರಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ 10:26:26 ಅದರ ಜೊತೆಗೆ 0.3 ಬೋರಾನ್ ಅನ್ನ ಸೇರಿಸಿರ್ತಾರೆ. ಮತ್ತೆ 12:32:16 ಇದರಲ್ಲಿ 0.5 ಸತ್ತು ಅಂದ್ರೆ ಜಿಂಕ್ ಅಂಶವನ್ನ ಸೇರಿಸಿರ್ತಾರೆ.
1: ಇದನ್ನ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಘು ಪೋಷಕಾಂಶಗಳನ್ನು
2: ಬೆಳೆಗಳಿಗೆ ಒದಗಿಸಿದಂಗೆ
1: ಆಗುತ್ತದೆ. ಇನ್ನ ಮಿಶ್ರಣ ರಸಗೊಬ್ಬರಗಳು ಅಂತ ಕೂಡ ನಾವು ಕೇಳ್ತಾ ಇರ್ತೀವಿ, ಇವು ಯಾವ್ಯಾವು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ತೀರಾ?
2: ಮಿಶ್ರಣ ರಸಗೊಬ್ಬರಗಳನ್ನು ನೇರ ಅಥವಾ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಅಗತ್ಯ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಿಗದಿತ ಗ್ರೇಡ್ನ ಮಿಶ್ರಣ ಅಥವಾ ಹರಳು ರೂಪದ ರಸಗೊಬ್ಬರಗಳನ್ನಾಗಿ ತಯಾರಿಸ್ತಾರೆ. ಮಿಶ್ರಣ ರಸಗೊಬ್ಬರಗಳನ್ನು ಹರಳು ಮತ್ತು ಭೌತಿಕ ಮಿಶ್ರಣಗಳೆಂದು ವರ್ಗೀಕರಿಸಬಹುದಾಗಿರುತ್ತೆ. ಇದರ ಜೊತೆಗೆ ವಿಶೇಷ ಮಿಶ್ರಣಗಳು ಸಹ
1: ದೊರೆಯುತ್ತವೆ. ಈಗ ವಿಶೇಷ ಮಿಶ್ರಣಗಳು

0: ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ವಿಶೇಷ ಮಿಶ್ರಣಗಳು ಅಂತ ಹೇಳಿದ್ರೆ, ರೈತರು ಕೋರಿದ ಮಿಶ್ರಣವನ್ನು ನಿರ್ದಿಷ್ಟ ಸಮಯದಲ್ಲಿ ಕೋರಿದ ಪ್ರಮಾಣವನ್ನು ಮಾತ್ರ ತಯಾರು ಮಾಡಿ ಅದೇ ರೈತರಿಗೆ ಕೃಷಿ ಉಪಯೋಗಕ್ಕಾಗಿ ಒದಗಿಸೋದನ್ನು ವಿಶೇಷ ಮಿಶ್ರಣ ಎಂದು ಕರೀತೇವೆ. ಈ ವಿಶೇಷ ಮಿಶ್ರಣವನ್ನು ಮಾರಾಟ ಮಳಿಗೆಯಲ್ಲಿಟ್ಬಿಟ್ಟು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ತಯಾರಕರಿಂದ ನಮ್ಮ ರೈತರಿಗೆ ತಲುಪಬೇಕು. ಇದು ಇದಕ್ಕೆ ವಿಶೇಷ ಮಿಶ್ರಣ ಅಂತ
0: ತಯಾರಕರನ್ನು ಸಂಪರ್ಕಿಸಿ ರೈತ ಬಂಧುವರು ಅದನ್ನು ತಯಾರಿಸಿ ಬಳಸ್ಕೋಬೇಕು. ಅಂದ್ರೆ ವೈಯಕ್ತಿಕ ರೈತರ ಒಂದು ಬೇಡಿಕೆ
1: ಕೋರಿಕೆ ಮೇಲೆಗೆ ತಯಾರಕರು ಮಾಡಿಕೊಡ್ಬೇಕು.
0: ಮುಖ್ಯವಾಗಿ ಯಾವ್ಯಾವ ಮಿಶ್ರಣ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡಿದೆ ಅಂತೀರಿ?
1: ನಮ್ಮ ರಾಜ್ಯ ಸರ್ಕಾರವು ಮುಖ್ಯವಾಗಿ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. 17 17 17, 10 20 10, 15 5, 5 20 20 0, ಹೀಗೆ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. ಮತ್ತೆ ಇದಲ್ಲದೆ ಮಣ್ಣಿನ ವಿಧ ಮತ್ತೆ ಮಣ್ಣಿನ ರಸಸಾರದ ಆಧಾರದ ಮೇಲೆ ಅವರಿಗೆ ತಲುಪಬೇಕು. ಇದು ಇದಕ್ಕೆ ವಿಶೇಷ ಮಿಶ್ರಣ ಅಂತ
0: ತಯಾರಕರನ್ನು ಸಂಪರ್ಕಿಸಿ ರೈತ ಬಂಧುವರು ಅದನ್ನು ತಯಾರಿಸಿ ಬಳಸ್ಕೋಬೇಕು. ಅಂದ್ರೆ ವೈಯಕ್ತಿಕ ರೈತರ ಒಂದು ಬೇಡಿಕೆ
1: ಕೋರಿಕೆ ಮೇಲೆಗೆ ತಯಾರಕರು ಮಾಡಿಕೊಡ್ಬೇಕು.
0: ಮುಖ್ಯವಾಗಿ ಯಾವ್ಯಾವ ಮಿಶ್ರಣ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡಿದೆ ಅಂತೀರಿ?
1: ನಮ್ಮ ರಾಜ್ಯ ಸರ್ಕಾರವು ಮುಖ್ಯವಾಗಿ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. 17 17 17, 10 20 10, 15 5 5, 20 20 0, ಹೀಗೆ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. ಮತ್ತೆ ಇದಲ್ಲದೆ ಮಣ್ಣಿನ ವಿಧ ಮತ್ತೆ ಮಣ್ಣಿನ ರಸಸಾರದ ಆಧಾರದ ಮೇಲೆ 5 ಲಘು ಪೋಷಕಾಂಶ ಮಿಶ್ರಣಗಳನ್ನು ಕೂಡ ಅಧಿಸೂಚನೆ ಮಾಡಿದೆ.
0: ಅಂದ್ರೆ ಈ ಲಘು ಪೋಷಕಾಂಶಗಳ ಮಿಶ್ರಣಗಳು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
1: ರಾಜ್ಯ ಸರ್ಕಾರದಲ್ಲಿ ನಮ್ಮ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಮಣ್ಣಿನ ವಿಧ ಮತ್ತು ರಸಸಾರದ ಆಧಾರದ ಮೇಲೆಗೆ ಬೆಳೆಗಳಿಗೆ ಸಿಂಪರಣೆ ಮಾಡೋದಕ್ಕೆ 3 ಶ್ರೇಣಿಗಳನ್ನು ಅಧಿಸೂಚನೆ ಮಾಡಿದೆ. ಅವುಗಳಲ್ಲಿ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬೋರಾನ್, ಇವುಗಳು 3 2 1.5% ಇಷ್ಟು ಪ್ರಮಾಣದಲ್ಲಿ ಲಭ್ಯವಾಗುತ್ತವೆ. ಅದು ಒಂದು. ಇದನ್ನ ಕ್ಷಾರಯುಕ್ತ ಕಪ್ಪು ಮಣ್ಣಿಗೆ ಬಳಸೋದು ಸೂಕ್ತವಾಗಿರ್ತದೆ. ಮತ್ತೆ ಎರಡನೇದಾಗಿ 3 5 2.5% ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬೋರಾನ್, ಇದು ಹುಳಿಯುಕ್ತ ಕೆಂಪು ಮತ್ತು ಜಂಬಿಟ್ಟಿಗೆ ಮಣ್ಣಿಗೆ ಸೂಕ್ತವಾಗಿರ್ತದೆ. ಮತ್ತೆ ಸತು ಮತ್ತು ಬೋರಾನ್ ಹೊಂದಿರುವಂತ ಒಂದು ಶ್ರೇಣಿ ಇದೆ, ಅದು ಸತುವಿನ ಅಂಶ 3%, ಬೋರಾನ್ ಅಂಶ 0.5%. ಇದನ್ನ ಹುಳಿಯುಕ್ತ ಗುಡ್ಡಗಾಡು ಕರಾವಳಿ ಪ್ರದೇಶಗಳಿಗೆ ಸಿಂಪರಣೆ ಮಾಡೋದು ಸೂಕ್ತವಾಗಿರ್ತದೆ. ಮತ್ತೆ ಇದು 3 ಸಿಂಪರಣೆಗಾಗಿ ಬಳಸುವಂತಹ ಮಿಶ್ರಣಗಳು. ಮತ್ತೆ ಮಣ್ಣಿನ ಜೊತೆ ಬೆರೆಸೋದಕ್ಕೂ 2 ಶ್ರೇಣಿಯ ಅಧಿಸೂಚನೆ ಆಗಿರ್ತದೆ. ಅದರಲ್ಲಿ ಕ್ಷಾರಯುಕ್ತ ಕಪ್ಪು ಮಣ್ಣಿಗೆ 10 5 2.3% ಈ ಮಿಶ್ರಣವನ್ನು, ಮತ್ತೆ 10 ಮತ್ತು 0.5% ಸತು ಮತ್ತು ಬೋರಾನ್ ಲಘು ಪೋಷಕಾಂಶ ಮಿಶ್ರಣವನ್ನು ಹುಳಿಯುಕ್ತ ಕೆಂಪು ಜಂಬಿಟ್ಟಿಗೆ ಮಣ್ಣು ಮತ್ತು ಗುಡ್ಡಗಾಡು ಕರಾವಳಿ ಪ್ರದೇಶಗಳ ಮಣ್ಣಿಗೆ ಬೆಳೆಸಲು ಸೂಕ್ತವಾದಂತ ಮತ್ತೊಂದು ಗ್ರೇಡ್ ಅನ್ನ ರಾಜ್ಯ ಸರ್ಕಾರವು ಅಧಿಸೂಚನೆ ಮಾಡಿರ್ತದೆ.
0: ಅಂದ್ರೆ ಸಿಂಪರಣೆ ಮಾಡೋದಕ್ಕೂ ಮತ್ತು
1: ಮಣ್ಣಿಗೆ ಬೆರೆಸೋದಕ್ಕೂ 2 ರಾಜ್ಯ ಸರ್ಕಾರ
0: ಅಧಿಸೂಚಿಸಿದೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಖರೀದಿ ಮಾಡ್ತಾರೆ. ಇವತ್ತು ರಸಗೊಬ್ಬರಗಳ ಬೆಲೆ ಕೂಡ ಬಹಳ ಹೆಚ್ಚಾಗಿದೆ. ಹೀಗಿರುವಾಗ ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನು ಖರೀದಿಸುವಾಗ ವಿಶೇಷ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಯಾವ ಅಂಶಗಳ ಕಡೆಗೆ ಅವರು ಒತ್ತನ್ನು ಕೊಡಬೇಕಾಗತ್ತೆ ಅಂತೀರಿ?
1: ಹೌದು, ಈಗಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆಯೂ ಅತಿ ಹೆಚ್ಚಳವಾಗಿದೆ. ಹಾಗಾಗಿ ನಮ್ಮ ರೈತರು ರಸಗೊಬ್ಬರಗಳನ್ನು ಕೊಂಡುಕೊಳ್ಳುವಾಗ ತುಂಬಾ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತದೆ. ಮೊದಲಿಗೆ ರೈತರು ರಸಗೊಬ್ಬರಗಳನ್ನು ಯಾವಾಗಲೂ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಬೇಕು, ಅಂದ್ರೆ ಲೈಸೆನ್ಸ್ ಅನ್ನು ಪಡೆದ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಲೈಸೆನ್ಸ್ ಇಲ್ಲದೆ ಗೊಬ್ಬರದ ಮಾರಾಟವನ್ನು ಮಾಡ್ತಾ ಇರೋರ ಬಗ್ಗೆ ಏನಾದರೂ ಅವ್ರ ಗಮನಕ್ಕೆ ಬಂದ್ರೆ ನಮ್ಮ ಕೃಷಿ ಇಲಾಖೆಗೆ ದೂರನ್ನು ನೀಡಬೇಕು.
0: ಅಂದ್ರೆ ಲೈಸೆನ್ಸ್ ಅನ್ನು ಅವರು
1: ಪ್ರದರ್ಶಿಸಬೇಕು. ಹೌದು, ಅದರ ಬೆಲೆಗಳನ್ನ ಹೊರಗಡೆ ಪ್ರದರ್ಶಿಸಲ್ಲ, ಅದೇ ತರ ಅವರ
0: ಲೈಸೆನ್ಸ್ ಅನ್ನೆಲ್ಲ
1: ಪ್ರದರ್ಶಿಸ್ತಾರೆ. ಮತ್ತೆ ರಸಗೊಬ್ಬರ ಕೊಳ್ಳುವಾಗ ರಸಗೊಬ್ಬರದ ಚೀಲವನ್ನು ಕೂಡ ಪರೀಕ್ಷೆ ಮಾಡಿಕೊಳ್ಬೇಕಾಗ್ತದೆ. ರಸಗೊಬ್ಬರ ಕೊಂಡಿದ್ದಕ್ಕೆ ಅವರು ಅಧಿಕೃತವಾದ ಬಿಲ್ಲನ್ನು ಪಡೆದಿರಬೇಕಾಗುತ್ತದೆ. ರಸಗೊಬ್ಬರ ಚೀಲದ ಬಗ್ಗೆ ಗಮನಿಸಬೇಕಾದ ಅಂಶಗಳಂದ್ರೆ, ರಸಗೊಬ್ಬರದ ಚೀಲದ ಬಾಯಿನ ಯಂತ್ರದಿಂದ ಹೊಲ್ದಿರ್ಬೇಕಾಗ್ತದೆ ಅಥವಾ ಕೈಯಿಂದ ಹೊಲ್ದಿದ್ರೆ ಅದಕ್ಕೆ ಲೆಡ್ ಸೀಲ್ ಅನ್ನ
0: ಹಾಕಿರ್ಬೇಕಾಗ್ತದೆ.
1: ಹೌದೌದು, ಸೀಸದ ಒಂದು ಮೊಹರನ್ನ ಹಾಕಿರ್ಬೇಕಾಗ್ತದೆ. ರಸಗೊಬ್ಬರದ ಚೀಲ ಸರಿಯಾಗಿ ತೂಕ ಇರಬೇಕು. 50 kg ಬ್ಯಾಗ್ ಅಂತ ಹೇಳಿದ್ರೆ 50 kg ಅದ್ರಲ್ಲಿರಬೇಕು. ಅಥವಾ ರೈತರಿಗೆ ಅಥವಾ ರೈತರ ಮಹಿಳೆಯರಿಗೆ ಏನಾದರೂ ಅನುಮಾನ ಬಂದಲ್ಲಿ ಅವರು ತೂಕ ಮಾಡಿಸಿ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದಾಗಿರ್ತದೆ. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಬೆಲೆ ನೀಡಬಾರದು. ಯಾವುದೇ ಕಾರಣಕ್ಕೂ ವಾಹನಗಳಲ್ಲಿ ಸಣ್ಣ ಪುಟ್ಟ ಗಾಡಿಗಳಲ್ಲಿ ತಗೊಂಡು ಒಂದು ಗ್ರಾಮ ಮಟ್ಟಕ್ಕೆ ಬಂದು ಮಾರಾಟ ಮಾಡ್ತಿರ್ತಾರಲ್ಲ ಅಂತವ್ರ ಹತ್ರ ಗೊಬ್ಬರಗಳನ್ನ ಕೊಂಡ್ಕೊಳ್ಬಾರ್ದು.
0: ಅಂದ್ರೆ ರಸಗೊಬ್ಬರದ ಅಂಗಡಿಯವರು ತೂಕದ ಯಂತ್ರಗಳನ್ನು ಕೂಡ ಇಟ್ಕೋಬೇಕಾಗುತ್ತೆ.
1: ಹೌದು,
0: ತೂಕವನ್ನ ರೈತರು ಖಚಿತ ಮಾಡುವಂತ ಒಂದು ಹಕ್ಕು ಕೂಡ ಇದೆ.
1: ಹೌದು, ಗ್ರಾಹಕರಿಗೆ ಎಲ್ಲ ರೀತಿಯ ಹಕ್ಕುಗಳು ಇರುತ್ತದೆ.
0: ಇನ್ನ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ರಸಗೊಬ್ಬರವನ್ನ ಖರೀದಿಸುವಾಗ ಚೀಲ ಅಥವಾ ಪ್ಯಾಕೆಟ್ ಮೇಲೆ ಯಾವ ಅಂಶಗಳನ್ನು ಗಮನಿಸಬೇಕಾಗುತ್ತೆ?
1: ರಸಗೊಬ್ಬರ ಚೀಲದ ಮೇಲೆ ಕೆಲವಾರು ಅಂಶಗಳು ಮುದ್ರಿತವಾಗಿರ್ಬೇಕಾಗ್ತದೆ. ಅವುಗಳೆಂದ್ರೆ, ಮೊದಲನೇದಾಗಿ ರಸಗೊಬ್ಬರ ಅಂತ ಹೇಳಿ ನಮೂದಿಸಿರ್ಬೇಕು ಸ್ಪಷ್ಟವಾಗಿ. ರಸಗೊಬ್ಬರ ತಯಾರಕರ ಹೆಸರು ಮತ್ತು ವಿಳಾಸ ಇರಬೇಕು. ರಸಗೊಬ್ಬರದ ಬ್ರಾಂಡ್ ಹೆಸರಿರಬೇಕು.

0: ರಸಗೊಬ್ಬರದ ಹೆಸರು ಇರಬೇಕು. ರಸಗೊಬ್ಬರದಲ್ಲಿರುವ ಕನಿಷ್ಠ ಶೇಕಡ ಪೋಷಕಾಂಶಗಳು ಎಷ್ಟು ಅನ್ನೋ ಅವುಗಳ ವಿವರ ಇರಬೇಕು. ಗರಿಷ್ಠ ಮಾರಾಟ ಬೆಲೆ ಅಂದರೆ ತೆರಿಗೆಯನ್ನು ಸೇರಿಸಿ ನಮೂದಿಸಿರಬೇಕು. ಗರಿಷ್ಠ ಮತ್ತು ನಿವ್ವಳ ತೂಕವನ್ನು ಕೂಡ ನಮೂದಿಸಿರಬೇಕು. ಕೆಲವು ರಸಗೊಬ್ಬರಗಳ ಮಿಶ್ರಣಗಳು ಅಂತ ಹೇಳಿದ್ವಿ, ಎಸ್ ಎಸ್ ಪಿ, ಮತ್ತೆ ಅವುಗಳ ಚೀಲ ಅಥವಾ ಡಬ್ಬ ಪ್ಯಾಕಿಂಗ್ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಕೂಡ ನಮೂದಿಸಿರೋದನ್ನ ಗಮನಿಸಬೇಕಾಗತ್ತೆ. ರಸಗೊಬ್ಬರವನ್ನು ಕೊಂಡಿದ್ದಕ್ಕೆ ಅತಿ ಮುಖ್ಯವಾಗಿ ಬಿಲ್ಲನ್ನು ಪಡೆದುಕೊಳ್ಬೇಕು. ನಮೂನೆ ಎಂ ಅಂತ ಏನು ಹೇಳ್ತೀವಿ ನಮ್ಮ ರಸಗೊಬ್ಬರ ನಿಯಂತ್ರಣ ಆದೇಶದ ಪ್ರಕಾರ, ಅದನ್ನು ಮುಖ್ಯವಾಗಿ ಕೊಂಡುಕೊಳ್ಬೇಕು. ಬಿಲ್ಲಿನಲ್ಲಿ ರೈತರ ಸಹಿನೂ ಇರಬೇಕು, ಮಾರಾಟಗಾರರ ಸಹಿನೂ ಇರಬೇಕು.
1: ಅಂದ್ರೆ ಈ ನಮೂನೆ ಎಂ ಎನ್ನುವಂತ ರಸೀದಿಯ ಮಾದರಿಯನ್ನ ಇಲಾಖೆ ಕೊಡುತ್ತೆ ಅವರಿಗೆ.
0: ಹೌದು,
1: ಮಾರಾಟಗಾರ
0: ಅವರು ಲೈಸೆನ್ಸ್ ತಗೊಳ್ಳೋ
1: ಮುದ್ರಿಸ್ಕೋಬೇಕು.
0: ಲೈಸೆನ್ಸ್ ತಗೊಳ್ಳೋ ಸಮಯದಲ್ಲಿ ನಮೂನೆ ಎಂ ಮಾದರಿಯನ್ನು ನಾವು ಅವರಿಗೆ ಕೊಟ್ಟಿರ್ತೀವಿ, ಅದೇ ರೀತಿಯಲ್ಲಿ ಅವರು ಬಿಲ್ ತಯಾರು ಮಾಡಿ ಇಟ್ಕೊಂಡಿರ್ಬೇಕು.
1: ಅದನ್ನ ರೈತರಿಗೆ ರಸಗೊಬ್ಬರ ಕೊಂಡ್ಕೊಂಡಾಗ
0: ಕೊಡ್ಬೇಕಾಗತ್ತೆ. ಆ ರಸೀದಿಲಿ ಮುಖ್ಯವಾಗಿ ಮಾರಾಟಗಾರರ ಲೈಸೆನ್ಸ್ ಇರುತ್ತೆ, ಯಾವ ದಿನಾಂಕದಿಂದ ಈ ಮಾರಾಟಗಾರರ ಲೈಸೆನ್ಸ್ ಚಾಲ್ತಿಯಾಗಿದೆ ಅನ್ನೋದಿರುತ್ತೆ, ಅವರ ವಿಳಾಸ ಇರಬೇಕು, ರಸಗೊಬ್ಬರದ ಹೆಸರು, ಮತ್ತೆ ಬಿಲ್ ಪೋರ್ಷನ್ ಅಲ್ಲಿ ಕೆಳಗಡೆ ರಸಗೊಬ್ಬರದ ಹೆಸರು, ಬ್ರ್ಯಾಂಡ್ ಸಂಖ್ಯೆ ಅಥವಾ ಎಷ್ಟು ಚೀಲಗಳು ಕೊಂಡ್ಕೊಂಡಿದ್ದಾರೆ, ಅದ್ರ ಬೆಲೆ ಎಷ್ಟು ಒಟ್ಟು, ಎಲ್ಲವುದನ್ನು ನಮೂದಿಸಿ ಮಾರಾಟಗಾರರು ಸಹಿ ಮಾಡಿ ರೈತರನ್ನು ಸಹಿ ಮಾಡಬೇಕಾಗತ್ತೆ ಆ ಬಿಲ್ಲಲ್ಲಿ. ಇಷ್ಟು ಅಂಶಗಳು ಇರಬೇಕಾಗ್ತದೆ.
1: ಈಗ ಮುಖ್ಯವಾಗಿ ಬ್ಯಾಚ್ ಸಂಖ್ಯೆ ಅಂತ ತಾವು ಹೇಳಿದ್ರಿ,
0: ಹೌದು,
1: ಎಲ್ಲಾ ರಸಗೊಬ್ಬರದ ಚೀಲದ ಮೇಲೆ ಇದನ್ನು ನಮೂದಿಸಬೇಕಾಗತ್ತೆ?
0: ಇಲ್ಲ ಇಲ್ಲ, ಎಲ್ಲಾ ರಸಗೊಬ್ಬರದ ಚೀಲಗಳ ಮೇಲೂ ನಮೂದಿಸಿರೋದಿಲ್ಲ. ಸಿಂಗಲ್ ಸೂಪರ್ ಫಾಸ್ಫೇಟ್, ನೇರ ಲಘು ಪೋಷಕಾಂಶಗಳು ಮತ್ತೆ ಅವುಗಳ ಮಿಶ್ರಣಗಳು, ಸಾರಜನಕ ರಂಜಕದ ಮಿಶ್ರಣ ಆಗಿರ್ಬೋದು ಅಥವಾ ಸಾರಜನಕ ರಂಜಕ ಪೊಟ್ಯಾಶ್ಗಳ ಮಿಶ್ರಣ ಆಗಿರ್ಬೋದು, ಇವುಗಳ ಬ್ಯಾಗ್ಗಳ ಮೇಲೆ ಮಾತ್ರ ಬ್ಯಾಚ್ ಸಂಖ್ಯೆಯನ್ನು ನಮೂದಿಸಿರ್ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಈ ರಸಗೊಬ್ಬರದ ಚೀಲದ ಮೇಲೆ ಈ ಕಣಗಾತ್ರದ ವಿವರವನ್ನು ಕೂಡ ನಮೂದಿಸಿರ್ಬೇಕಾಗತ್ತೆ.
0: ಶಿಲಾರಂಜಕ ಅನ್ನೋ ರಸಗೊಬ್ಬರದ ಚೀಲದ ಮೇಲೆ ಮಾತ್ರ ಕಡ್ಡಾಯವಾಗಿ ಕಣಗಾತ್ರದ ವಿವರವನ್ನ ನಮೂದಿಸಬೇಕಾಗುತ್ತದೆ. ಬೇರೆ ರಸಗೊಬ್ಬರಗಳಿಗೆ ಚೀಲದ ಮೇಲೆ ನಮೂದಿಸಿರೋದಿಲ್ಲ, ಆದರೆ ಅದಕ್ಕೆ ಆದಂತಹ ಕಣಗಾತ್ರವನ್ನ ಸರ್ಕಾರ ನಿಗದಿ ಮಾಡಿರುತ್ತೆ. ನಾವು ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ಮಾಡುವಾಗ ಅದನ್ನ ಪರೀಕ್ಷೆ ಮಾಡ್ತೇವೆ.
1: ಕೆಲವು ರಸಗೊಬ್ಬರಗಳು ಪುಡಿ ರೂಪದಲ್ಲಿ ಸಿಗ್ತವೆ,
0: ಹರಳ ರೂಪದಲ್ಲಿ ಸಿಗ್ತದೆ.
1: ಇನ್ನ ಯಾವ ರಸಗೊಬ್ಬರ ಚೀಲದ ಮೇಲೆ ಗಂಧಕದ ಅಂಶವನ್ನು ನಮೂದಿಸಿರಬೇಕಾಗತ್ತೆ?
0: ರಸಗೊಬ್ಬರ ನಿಯಂತ್ರಣ ಆದೇಶದ ಅನ್ವಯ ಗಂಧಕದ ಅಂಶ ಇರುವ ಯಾವುದೇ ರಸಗೊಬ್ಬರ ಚೀಲದ ಮೇಲೆ ಶೇಕಡ ಗಂಧಕದ ಪ್ರಮಾಣವನ್ನು ನಮೂದಿಸಬೇಕಾಗಿರುತ್ತದೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ ಶೇಕಡ 13% ಗಂಧಕದ ಅಂಶ ಇರುತ್ತೆ, ಅದನ್ನ ನಮೂದಿಸಬೇಕಾಗ್ತದೆ. ಅಮೋನಿಯಂ ಸಲ್ಫೇಟ್ ಅದರಲ್ಲಿ ನಮೂದಿಸಬೇಕಾಗ್ತದೆ, ಮತ್ತೆ ಪೊಟ್ಯಾಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಈ ಎಲ್ಲ ರಸಗೊಬ್ಬರಗಳ ಮೇಲೆ ಅಂದ್ರೆ ಗಂಧಕದ ಅಂಶ ಇರೋ ಅಂತ ರಸಗೊಬ್ಬರ ಚೀಲದ ಮೇಲೆ ಗಂಧಕದ ಅಂಶವನ್ನ ಕಡ್ಡಾಯವಾಗಿ ನಮೂದಿಸಿರ್ಬೇಕು.
1: ಮತ್ತೆ ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಈ ಸಾವಯವ ಮತ್ತೆ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಈ ಒಂದು ದಿಶೆಯಲ್ಲಿ ಈ ಗೊಬ್ಬರಗಳನ್ನು ಕೂಡ ಇವತ್ತು ಖಾಸಗಿ ಮಾರಾಟಗಾರರು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವುಗಳ ಒಂದು ಗುಣ ನಿಯಂತ್ರಣಕ್ಕೆ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆಯೇ?
0: ಹೌದು, ಇತ್ತೀಚೆಗೆ ರಸಗೊಬ್ಬರ ನಿಯಂತ್ರಣ ಆದೇಶಕ್ಕೆ ಕೆಲವೊಂದು ತಿದ್ದುಪಡಿಯನ್ನು ಮಾಡಿ ಕೇಂದ್ರ ಸರ್ಕಾರವು ಜೈವಿಕ ರಸಗೊಬ್ಬರಗಳಾದ ರೈಸೋಬಿಯಮ್, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಲಮ್, ಮತ್ತೆ ಗಂಧಕವನ್ನು ಕರಗಿಸುವಂತಹ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಜೈವಿಕ ಗೊಬ್ಬರಗಳು, ಮತ್ತೆ ಸತುವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರ ಹಾಗೂ ಸಾವಯವ ಗೊಬ್ಬರ, ವರ್ಮಿ ಕಾಂಪೋಸ್ಟ್
1: ಎರೆಗೊಬ್ಬರ,
0: ಹೌದು ಎರೆಗೊಬ್ಬರ, ಮತ್ತು ಫಾಸ್ಫೇಟ್ ರಿಚ್ ಸಾವಯವ ಗೊಬ್ಬರ, ಇವುಗಳ ಗುಣ ನಿಯಂತ್ರಣ ಅಡಿಯಲ್ಲಿ ಸೇರಿಸಲಾಗಿರ್ತದೆ. ಈ ಜೈವಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಉತ್ಪಾದಕರು, ಹಂಚಿಕೆದಾರರು ಮತ್ತು ಮಾರಾಟಗಾರರು ರಸಗೊಬ್ಬರಗಳ ನಿಯಂತ್ರಣ ತಿದ್ದುಪಡಿ ಆದೇಶ ಅಂದ್ರೆ 2006 ಅನ್ವಯ ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡಬೇಕಾಗುತ್ತದೆ. ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು.
1: ಇನ್ನು ಈ ಜೈವಿಕ ಗೊಬ್ಬರಗಳ ಚೀಲಗಳ ಮೇಲೆ ಯಾವ ಮಾಹಿತಿಯನ್ನು ನಮೂದಿಸಿರಬೇಕಾಗುತ್ತೆ?
0: ಅತಿ ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು 75-100 ಮೈಕ್ರಾನ್ ದಪ್ಪನೆಯ ಪಾಲಿಥಿನ್ ಚೀಲಗಳಲ್ಲಿ ಪ್ಯಾಕ್ ಮಾಡಬೇಕಾಗಿರುತ್ತದೆ.
1: ಅಂದ್ರೆ ಇದಕ್ಕಿಂತ ತೆಳುವಾಗಿರಬಾರದು,
0: ತೆಳುವಾಗೂ ಇರಬಾರದು, ಇದಕ್ಕಿಂತ ದಪ್ಪನೂ ಇರಬಾರದು.
1: ಆ ಒಂದು ಮಿತಿಯನ್ನ
0: ನಿಗದಿಪಡಿಸಿರ್ತದೆ. ಮತ್ತೆ ಪ್ರತಿ ಪ್ಯಾಕಿನ ಮೇಲೆ ಜೈವಿಕ ಗೊಬ್ಬರದ ಹೆಸರನ್ನ ಬರೆದಿರಬೇಕಾಗ್ತದೆ, ಮತ್ತೆ ತಯಾರಕರ ಹೆಸರು, ವಿಳಾಸ, ಮತ್ತೆ ಇದನ್ನು ಯಾವ ಬೆಳೆಗೆ ಶಿಫಾರಸು ಮಾಡಲಾಗಿದೆ ಅನ್ನೋದನ್ನು ನಮೂದಿಸಿರ್ಬೇಕು. ಮಿಶ್ರಣ ಮಾಡುವಾಗ ಉಪಯೋಗಿಸುವಂತಹ ಕಚ್ಚಾ ಪದಾರ್ಥವನ್ನು ಅದರಲ್ಲಿ ನಮೂದಿಸಿರ್ಬೇಕು. ಬ್ಯಾಚ್ ಸಂಖ್ಯೆ, ತಯಾರಿಸಿದ ದಿನಾಂಕ, ಮತ್ತೆ ಅವಧಿ ಯಾವಾಗ ಮೀರುತ್ತದೆ,

0: ಅಂದರೆ ತಯಾರಿಕೆ ದಿನಾಂಕದಿಂದ 6 ತಿಂಗಳು ಮೀರದಂತೆ ಆ ಥರ, ಮತ್ತು ನಿವ್ವಳ ತೂಕ ಮತ್ತು ಯಾವ ಪ್ರದೇಶಕ್ಕೆ, ಮತ್ತು ಇದನ್ನು ಅತಿ ಮುಖ್ಯವಾಗಿ ಬೆಳಕು ಮತ್ತು ಶಾಖದಿಂದ ದೂರವಿಡಬೇಕು, ತಣ್ಣನೆಯ ಪ್ರದೇಶದಲ್ಲಿ ದಾಸ್ತಾನು ಮಾಡಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಮೂದಿಸಿರಬೇಕು.
1: ರೈತರಿಗೆ ತಿಳುವಳಿಕೆ ಅಂಶಗಳು ಕೂಡ ಇದ್ರ ಮೇಲೆ ಇರಬೇಕು.
0: ಹೌದು ಹೌದು. ಇದನ್ನು ಯಾವ ಬೆಳೆಗೆ ಶಿಫಾರಸು ಮಾಡಲಾಗಿದೆ, ಮತ್ತೆ ದಿನಾಂಕ, ಅವಧಿ ಮೀರೋ ದಿನಾಂಕ, ಇವುಗಳ ಮಾಹಿತಿಯನ್ನು ಬಣ್ಣದಲ್ಲಿ ನಮೂದಿಸಿರಬೇಕು.
1: ಉತ್ಪಾದನೆ ಮಾಡಿದ ದಿನಾಂಕ, ಅವಧಿ ಮೀರೋ ದಿನಾಂಕ ಬಹಳ ಮುಖ್ಯ,
0: ಬಹಳ ಮುಖ್ಯವಾಗಿರುತ್ತದೆ. ಇಲ್ಲ ಅಂದ್ರೆ ಅವಧಿ ಮೀರಿದ್ರೆ ಅದರ ಪ್ರಯೋಜನ ಇರುವುದಿಲ್ಲ ಬೆಳೆಗಳಿಗೆ. ಹಾಗಾಗಿ ಇದನ್ನ ಬಣ್ಣದಿಂದ ಕಾಣೋ ಹಾಗೆ ಮುದ್ರಿಸಬೇಕಾಗಿರ್ತದೆ. ಮತ್ತೆ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೂಡ ಅದರೊಂದಿಗೆ ನೀಡಬೇಕಾಗ್ತದೆ.
1: ಬಳಕೆ ವಿಧಾನದ ಬಗ್ಗೆ ಕೂಡ ನೀಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ರಸಗೊಬ್ಬರಗಳನ್ನು ಕೊಂಡುಕೊಳ್ತಾರೆ.
0: ಹೌದು,
1: ಕೊಂಡುಕೊಂಡಾಗ ಅವರೇನೆ ಏನಾದರೂ ಪರೀಕ್ಷೆ ಮಾಡುವಂತ ಸರಳ ವಿಧಾನಗಳಿದ್ದಾವೆಯೇ?
0: ಹೌದು ಹೌದು. ರಸಗೊಬ್ಬರಗಳನ್ನು ಕೊಂಡುಕೊಂಡಾಗ ಅವರೇ ಅವರ ಮಟ್ಟದಲ್ಲೇ ಕೆಲವು ಒಂದು ಪರೀಕ್ಷೆಗಳನ್ನು ಮಾಡಿ ಸರಿಯಾದ ರಸಗೊಬ್ಬರ ಹೌದಾ ಅಲ್ಲ ಅಂತೇಳಿ ಖಾತ್ರಿಪಡಿಸಿಕೊಳ್ಬೇಕಾಗ್ತದೆ.
1: ಹೇಳ್ಬೋದು ನಾವು.
0: ಹೌದು. ಉದಾಹರಣೆಗೆ ಈಗ ಯೂರಿಯಾ ರಸಗೊಬ್ಬರ, ಮತ್ತೆ DAP ರಸಗೊಬ್ಬರ, ಮ್ಯೂರೇಟ್, ಇದು ಹೆಚ್ಚು ಬಳಕೆ ಆಗುವಂತಹ ರಸಗೊಬ್ಬರಗಳು. ರೈತ ಮಹಿಳೆಯರೇ ಇವುಗಳನ್ನ ಪರೀಕ್ಷೆ ಮಾಡ್ಕೊಳ್ಬಹುದು.
1: ಹೇಗೆ ಅಂತೀರಿ?
0: ಯೂರಿಯಾ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ತಗೊಂಡು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಆಡಿಸಿದಾಗ ಪೂರ್ಣ ಪ್ರಮಾಣದಲ್ಲಿ ಕರಗಬೇಕಾಗುತ್ತದೆ.
1: ಯೂರಿಯಾ ನೀರಲ್ಲಿ ಪೂರ್ಣ ಕರಗುತ್ತೆ.
0: ಹೌದು.
1: ಉಳಿಕೆ ಏನಾದರೂ ಉಳಿತು ಅಂದ್ರೆ
0: ಅದು ಏನಾದ್ರೂ ಕಲಬೆರಕೆ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ತಣ್ಣಗಿನ ಅನುಭವ ಆಗ್ಬೇಕಾಗತ್ತೆ ಅದನ್ನ ಮುಟ್ಟಿ ನೋಡಿದಾಗ, ಕರಗದಾಗ. ಇದರ ಜೊತೆ ಉಪ್ಪಿನ ಅಂಶನೂ ಸೇರಿಸಿದ್ರೆ ಅದು ಕರಗ್ಬಿಡತ್ತೆ ನೀರಿನಲ್ಲಿ. ಆದ್ರಿಂದ ಗೊತ್ತಾಗೋದಿಲ್ಲ ಅವರಿಗೆ ಉಪ್ಪು ಸೇರಿದ್ಯಾ ಯೂರಿಯಾದಲ್ಲಿ ಅಂತ. ಅವ್ರು ಕಂಡಿಡ್ಕೊಳ್ಬೇಕಾದ್ರೆ ಪ್ರಣಾಳಿಕೆಗೆ ಯೂರಿಯಾನ ತಗೊಂಡು ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ಅದು ಸಂಪೂರ್ಣವಾಗಿ ಕರಗುತ್ತೆ. ಕರಗಿದ್ರೆ ಯೂರಿಯಾ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕರಗದೆ ಏನಾದ್ರೂ ಉಳಿದ್ರೆ ಆಗ ಉಪ್ಪು ಏನಾದ್ರೂ ಮಿಶ್ರಣ ಆಗಿರೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಅವರು
1: ಅಂದ್ರೆ ಈ ಪರೀಕ್ಷೆಗೆ ನೀರನ್ನ ಹಾಕುವಂತ ಅಗತ್ಯ ಇರೋದಿಲ್ಲ, ನೇರವಾಗಿ ಯೂರಿಯಾವನ್ನೇ ಕಾಯಿಸಬೇಕು.
0: ಹೌದು.
1: ಇದು ಸುಲಭ ಆಗುತ್ತೆ.
0: ಯೂರಿಯಾಕ್ಕೆ ಆಯ್ತು. ಈಗ DAPಗೆ ಬಂದ್ರೆ DAPಯಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಈಗ ಅಡಕೆಲೆಯಲ್ಲಿ ಹಾಕ್ತಿಂತಾರಲ್ಲ ಸುಟ್ಟು ಸುಣ್ಣ, ಸ್ವಲ್ಪ ಪ್ರಮಾಣದ ಗೊಬ್ಬರ DAPಯನ್ನ ಅಂಗೈಯಲ್ಲಿ ತೀಡಿ ವಾಸನೆ ನೋಡಿದಾಗ ಘಾಟ್ ವಾಸನೆ ಬರಬೇಕು. ಘಾಟ್ ವಾಸನೆ ಬಂದಾಗ ಅಮೋನಿಯಾ ಇದರಲ್ಲಿ ಇದೆ ಅಂತ ಹೇಳಿ
1: DAPಗೆ
0: ಖಚಿತವಾಗತ್ತೆ. ಮತ್ತೆ ಇದ್ರ ಜೊತೆಗೆ ಒಂದು ಚಿಕ್ಕ ಪ್ಲೇಟ್ ನಲ್ಲಿ ಸ್ವಲ್ಪ DAP ಹರಳುಗಳನ್ನ ಹಾಕಿ ಬಿಸಿ ಮಾಡಿದಾಗ ಇವು ಹರಳು ತರ ಊದ್ಕೊಳ್ಳುತ್ತೆ. ಗಾತ್ರದಲ್ಲಿ ಜಾಸ್ತಿ ಆಗುತ್ತೆ ಅದು. ಮತ್ತೆ ತಣ್ಣಗಾದಾಗ ಅದು ಪ್ಲೇಟ್ ಆಗಿ ಅಂಟ್ಕೊಂಡಿರುತ್ತೆ. ಈಗಿದ್ದಾಗ ಇದು ಗುಣಮಟ್ಟದ ಗೊಬ್ಬರ ಅಂತ ಹೇಳ್ಬಿಟ್ಟು ಅವರು ಖಚಿತ ಪಡ್ಕೊಬಹುದು.
1: ಈಗ ಪೊಟ್ಯಾಷ್ ಗೊಬ್ಬರಗಳನ್ನ ಹೇಗೆ ಪರೀಕ್ಷೆ ಮಾಡಬಹುದು ಅಂತಿದೆ ನಮ್ಮ ರೈತ ಬಾಂಧವರು ಕ್ಷೇತ್ರ ಮಟ್ಟದಲ್ಲಿ?
0: ಪೊಟ್ಯಾಷ್ ಗೊಬ್ಬರವನ್ನು ಅತಿ ಸುಲಭವಾಗಿ ರೈತರು ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡ್ಕೊಳ್ಬಹುದು. ಹೇಗೆ ಅಂದ್ರೆ ಪೊಟ್ಯಾಷ್ ಗೊಬ್ಬರವನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕರಗಿಸಿದಾಗ ಇದು ಕರಗುತ್ತದೆ, ಮತ್ತೆ ತಣ್ಣಗಿನ ಅನುಭವವನ್ನ ಕೊಡುತ್ತದೆ. ಹೀಗಿದ್ರೆ ಇದು ಪೊಟ್ಯಾಷ್ ಅಂತ ಹೇಳಿ ಇದ್ ಮಾಡ್ಬೋದು. ಕೆಲವು ವೇಳೆ ಮರಳು ಅಥವಾ ಏನಾದ್ರೂ ಮಿಶ್ರಣ ಆಗಿದ್ರೆ ಅದು ಕರಗೋದಿಲ್ಲ, ಕರಗದೆ ಇಲ್ದಿದ್ದಾಗ ಇದು ಕಳಪೆ ಅಂತ ಹೇಳಿ ಅವರು
1: ತಿಳ್ಕೋಬಹುದು. ಮ್ಯೂರೇಟ್ ಆಫ್ ಪೊಟ್ಯಾಷ್
0: ಮ್ಯೂರೇಟ್ ಆಫ್ ಪೊಟ್ಯಾಷಿಗೆ ಸಂಬಂಧಪಟ್ಟಿದಂತೆ.
1: ಇನ್ನು ಮುಖ್ಯವಾಗಿ ಈ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯದಲ್ಲಿ ಈ ರಸಗೊಬ್ಬರದ ಮಾದರಿಗಳನ್ನು ವಿಶ್ಲೇಷಿಸೋದಕ್ಕೆ ನಮ್ಮ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇದೆ ಅಂತೀರಿ?
0: ನಮ್ಮ ರಾಜ್ಯದಲ್ಲಿ ರಸಗೊಬ್ಬರಗಳ ಗುಣಮಟ್ಟವನ್ನು ವಿಶ್ಲೇಷಿಸಿ ಪರೀಕ್ಷೆ ಮಾಡೋದಕ್ಕೆ ರಾಜ್ಯದಾದಂತ 7 ಪ್ರಯೋಗಾಲಯಗಳಿವೆ. ಬೆಂಗಳೂರು, ಧಾರವಾಡ, ಮತ್ತೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಬೆಳಗಾವಿ, ಮಂಡ್ಯ, ಮತ್ತೆ ದಾವಣಗೆರೆ ಜಿಲ್ಲೆಯ ಕಾಡಜ್ಜಿ, ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ. ಇಲ್ಲಿ 7 ಕಡೆ ನಮ್ಮ ಪ್ರಯೋಗಾಲಯಗಳಿವೆ.
1: ಅಂದ್ರೆ ಎಲ್ಲಿ ಹೆಚ್ಚು ರಸಗೊಬ್ಬರ ಬಳಕೆ ಆಗ್ತಾ ಇದೆ ಅಲ್ಲೇ ಈ ಪ್ರಯೋಗಾಲಯಗಳು.
0: ಸಾಧ್ಯವಾದ ಮಟ್ಟಿಗೆ ಹಾಗೆ ಇದೆ. ನಮ್ಮ ಪರಿವೀಕ್ಷಕರುಗಳ ಮಾದರಿಗಳನ್ನ ಕಳಿಸ್ಕೊಡ್ತಾರೆ. ಈ ಮಾದರಿಗಳ ಗುಣಮಟ್ಟವನ್ನು ನಾವು ಪ್ರಯೋಗಾಲಯದಲ್ಲಿ ಫಲಿತಾಂಶವನ್ನ ಕಳಿಸ್ಕೊಡ್ತೇವೆ.
1: ಇನ್ನು ಈ ರಸಗೊಬ್ಬರಗಳ ನಿಯಂತ್ರಣ ಮಾಡೋದಕ್ಕೆ ಇರುವಂತಹ ಕಾನೂನು ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
0: ರಸಗೊಬ್ಬರಗಳ ಉತ್ಪಾದನೆ, ಹಂಚಿಕೆ, ವ್ಯಾಪಾರ, ನಿಗದಿತ ಬೆಲೆ ಮತ್ತು ಗುಣಮಟ್ಟ ನಿಯಂತ್ರಣವನ್ನು ಮಾಡಿ ನಾವು ರೈತರಿಗೆ ಗುಣಮಟ್ಟದ ರಸಗೊಬ್ಬರಗಳನ್ನು ಒದಗಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ರಸಗೊಬ್ಬರ ನಿಯಂತ್ರಣ ಆದೇಶವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಅಡಿ 1955 ಅಡಿಯಲ್ಲಿ ಜಾರಿಗೆ ತರಲಾಗಿದೆ. ಇದನ್ನು ಅನುಷ್ಠಾನ ಮಾಡಲು ವಿವಿಧ ಅನುಷ್ಠಾನಾಧಿಕಾರಿಗಳಿರ್ತಾರೆ. ಈ ಅನುಷ್ಠಾನಾಧಿಕಾರಿಗಳನ್ನು ನಮ್ಮ ರಾಜ್ಯ ಸರ್ಕಾರವು ಅಧಿಸೂಚನೆ ಮಾಡಿರುತ್ತದೆ. ಇವರುಗಳು ರಸಗೊಬ್ಬರದ ನಿಯಂತ್ರಣ ಆದೇಶವನ್ನು ಅನುಷ್ಠಾನ ಮಾಡಿ ಕಾರ್ಯನಿರತರಾಗ್ತಾರೆ.

0: ಇದರ ಅನ್ವಯ ಅವರು ಕಾರ್ಯನಿರ್ವಹಿಸ್ತಾರೆ.
1: ಇನ್ನು ಮುಖ್ಯವಾಗಿ ಈ ರಸಗೊಬ್ಬರದ ವಿಶ್ಲೇಷಣ ವರದಿನಲ್ಲಿ ಏನಾದರೂ ಕಳಪೆ ದರ್ಜೆ ರಸಗೊಬ್ಬರ ಅಂತ ತಿಳಿದು ಬಂದಾಗ ಯಾರು ಕ್ರಮವನ್ನ ಕೈಗೊಳ್ತಾರೆ ಅಂತಾರೆ, ಅಂದ್ರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅಂತಾರೆ?
0: ಈಗ ಒಂದು ವೇಳೆ ನಮ್ಮ ಪ್ರಯೋಗಾಲಯದಲ್ಲಿ ಪರಿಶೀಲಿಸಿದ ಫಲಿತಾಂಶ ಇದು ಕಳಪೆ ಗುಣಮಟ್ಟದ್ದು ರಸಗೊಬ್ಬರ ಅಂತ ಹೇಳಿ ಕಂಡು ಬಂದಲ್ಲಿ ಆ ಫಲಿತಾಂಶವನ್ನು ಸಂಬಂಧಪಟ್ಟ ಪರಿವೀಕ್ಷಕರ ಇರ್ತಾರೆ, ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡಿರೋ ಅಂತ ಪರಿವೀಕ್ಷಕರಿಗೆ ಕಳಿಸ್ಕೊಡ್ತೀವಿ. ನಮ್ಮ ಪರಿವೀಕ್ಷಕರುಗಳು ಸಂಬಂಧಪಟ್ಟ ಮಾರಾಟಗಾರರು ಮತ್ತು ಕಳಪೆ ದರ್ಜೆಯ ಗೊಬ್ಬರವನ್ನು ತಯಾರಿಕೆ ಮಾಡಿದಂಥ ಮಾರಾಟಗಾರರು ಮತ್ತು ಉತ್ಪಾದನೆ ಮಾಡಿದ್ದಕ್ಕೆ ಸೂಕ್ತವಾದಂಥ ಆಡಳಿತ ಕ್ರಮ ಮತ್ತು ಕಾನೂನು ಕ್ರಮ ಎರಡನ್ನೂ ಜರುಗಿಸ್ತಾರೆ. ಈಗ ಆಡಳಿತ ಕ್ರಮ ಅಂದರೆ ಮಾರಾಟಗಾರರ ಲೈಸೆನ್ಸನ್ನು ರದ್ದುಗೊಳಿಸ್ಬೋದು, ಅವರನ್ನು ತಡೆ ಹಿಡಿಬೋದು, ಸ್ಟಾಕನ್ನು ವಿಥೇಲ್ ಮಾಡ್ಬೋದು, ಈ ಥರ ಆಡಳಿತ ಕ್ರಮನೂ ಜರುಗಿಸ್ತಾರೆ. ಮತ್ತು ಲೀಗಲ್ ಆಗಿ ಅಂದರೆ ಕಾನೂನಾತ್ಮಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ಹೊಡ್ತಾರೆ.
1: ಒಂದು ವೇಳೆ ದೂರನ್ನು ಏನಾದರೂ ಕೊಡಬೇಕು ಅಂದರೆ ಎಲ್ಲಿ ಕೊಡಬೇಕಾಗತ್ತೆ ಅಂತೀರಿ?
0: ಈ ರಸಗೊಬ್ಬರಗಳ ಬಗ್ಗೆ ಯಾವುದೇ ರೀತಿಯ ರೈತರು ತೊಂದರೆಯನ್ನು ಅನುಭವಿಸಿ ಅಥವಾ ಇದು ಕಳಪೆ ಇರ್ಬೋದು, ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡ್ಬೋದು, ಈ ಥರದ ಯಾವುದೇ ಅಂಶಗಳನ್ನು ಗಮನಿಸಿದಲ್ಲಿ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗ್ಬೋದು ಅಥವಾ ಜಿಲ್ಲೆ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರಿಗಾಗಲಿ ತಮ್ಮ ದೂರನ್ನು ಲಿಖಿತವಾಗಿ ಕೊಡ್ಬೋದು.
1: ರೈತ ಬಾಂಧವರೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ಒಂದು ರಸಗೊಬ್ಬರಗಳ ಗುಣ ನಿಯಂತ್ರಣದ ಬಗ್ಗೆ ರೈತ ಸಹಾಯವಾಣಿಯನ್ನು ಸಂಪರ್ಕಿಸ್ಬೋದು. ಆ ಸಹಾಯವಾಣಿ ಹೀಗಿದೆ: 1800453 ಈ ಒಂದು ಉಚಿತ ದೂರವಾಣಿ ಸಂಖ್ಯೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ತಿಳ್ಕೊಬಹುದು. ತುಂಬ ಸಂತೋಷ ಸುಮಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ರೈತ ಬಾಂಧವರಿಗೆ ಈ ರಸಗೊಬ್ಬರದ ವಿಧಗಳು ಮತ್ತು ಇವುಗಳನ್ನು ಕೊಂಡುಕೊಳ್ಳುವಾಗ ಅವರು ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಜೊತೆಗೆ ಅವರು ಕ್ಷೇತ್ರ ಮಟ್ಟದಲ್ಲೇ ಹೇಗೆ ರಸಗೊಬ್ಬರಗಳನ್ನು ಸರಳ ಒಂದು ವಿಧಾನಗಳಿಂದ ಪರೀಕ್ಷೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ಜಾನುವಾರುಗಳಲ್ಲಿ ವೈರಸ್ನಿಂದ ಬರುವಂತ ರೋಗಗಳಲ್ಲಿ ಕಾಲ್ಬಾಯಿ ಜ್ವರ ಅಥವಾ ಕಾಲ್ಬಾಯಿ ರೋಗ ಬಹಳ ಮುಖ್ಯವಾದಂಥದ್ದು. ಮುಖ್ಯವಾಗಿ ಎಮ್ಮೆ, ಹಂದಿ, ಕುರಿ ಮತ್ತು ಮೇಕೆಗಳಲ್ಲಿ ಇದು ಕಂಡುಬರುತ್ತೆ. ವರ್ಷದಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಕಾಲ್ಬಾಯಿ ಜ್ವರ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ನಲ್ಲಿ ಇದು ಹೆಚ್ಚಾಗಿ ಬರುತ್ತೆ. ವೈರಸ್ಗಳಿರುವಂಥ ನೀರು ಮತ್ತು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಹಾಗೆಯೇ ಉಸಿರಾಟದ ಮೂಲಕ ಈ ಕಾಯಿಲೆ ಬರುತ್ತೆ. ಒಂದು ಸಾರಿ ಬಂದರೆ 100% ದನಗಳಿಗೆ ಇದು ಹರಡುತ್ತೆ. ಮಿಶ್ರತಳಿ ಹಸುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಇನ್ನು ಈ ಕಾಲ್ಬಾಯಿ ರೋಗದ ಮುಖ್ಯ ಲಕ್ಷಣಗಳಿಗೆ ಬಂದರೆ ವಿಪರೀತವಾದಂಥ ಜ್ವರವನ್ನು ಕಾಣ್ಬೋದು. 104 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ದೇಹದ ಉಷ್ಣಾಂಶ ಇರುತ್ತೆ. ಆಹಾರ ತಿನ್ನೋದಕ್ಕಾಗೋದಿಲ್ಲ, ನೀರನ್ನು ಕುಡಿಯೋದಕ್ಕಾಗಲ್ಲ, ಬಾಯಿನಲ್ಲಿ ಮತ್ತು ನಾಲ್ಗೆನಲ್ಲಿ ಮೊದಲು ಗುಳ್ಳೆಗಳು ಕಾಣಿಸ್ಕೊಳ್ತವೆ, ಆನಂತರ ಅವು ಒಡೆದು ಹುಣ್ಣುಗಳಾಗ್ತವೆ. ಬಾಯಿಂದ ಒಂದೇ ಸಮನಾಗಿ ಜೊಲ್ಲು ಸೋರ್ತಾ ಇರುತ್ತೆ. ಕಾಲ್ನಲ್ಲಿ ಈ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ಆನಂತರ ನೊಣಗಳು ಕುಳಿತುಕೊಂಡು ಹುಳುಗಳು ಸೇರಿಕೊಂಡು ಕೀವು ಕೂಡ ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟ್ಕೊಂಡು ನಡೀತವೆ ಅಥವಾ ಮಲಕೊಂಡಿರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟುಗಳಲ್ಲಿ ಹುಣ್ಣುಗಳಾಗಿ ಕೆಚ್ಚಲುಬಾವು ಕೂಡ ಬರೋ ಸಾಧ್ಯತೆ ಇರುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ. ಈ ಕಾಲ್ಬಾಯಿ ಜ್ವರದಿಂದ ನೆರಳಿದಂಥ ದನಗಳು 1-2 ವಾರದಲ್ಲಿ ಗುಣಮುಖ ಆಗ್ತವೆ. ಆದರೆ ಮುಂದೆ ಈ ಕಾಲ್ಬಾಯಿ ರೋಗದ ದುಷ್ಪರಿಣಾಮದಿಂದ ಇವು ನರಳ್ತವೆ. ಅಂದರೆ ಸಾಕಷ್ಟು ಉಸಿರಾಟದ ಒಂದು ವೇಗವನ್ನು ನಾವು ಕಾಣಬಹುದು. ನಮ್ಮ ರೈತರು ಇದನ್ನು ಬುಸುಗುಟ್ಟೋದು ಅಂತಾರೆ, ತೇಗೋದು ಅಂತಾರೆ. ಇದರಿಂದ ಸರಿಯಾಗಿ ಮೇವು ತಿನ್ನೋದಕ್ಕೆ ಆಗೋದಿಲ್ಲ, ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ, ಗೊರಸುಗಳು ಕಿತ್ಕೊಂಡು ಬರ್ತವೆ, ಕೂದಲು ಬಿರುಸಾಗಿ ಹೊರಟಾಗಿರುತ್ತವೆ. ಈ ಹಸುಗಳು ಸರಿಯಾಗಿ ಬೆಲೆಗೂ ಕೂಡ ಬರೋದಿಲ್ಲ, ಬಂದರೂ ಕೂಡ ಗರ್ಭ ಕಟ್ಟೋದಿಲ್ಲ. ಇದರಿಂದಾಗಿ ರೈತರಿಗೆ ತುಂಬಲಾರದಂಥ ಆರ್ಥಿಕ ನಷ್ಟ ಉಂಟಾಗುತ್ತೆ. ನಮ್ಮ ರೈತರು ಈ ಲಕ್ಷಣಗಳನ್ನು ಗೂಬೆ ರೋಗ ಅಂತ ಕೂಡ ಕರೀತಾರೆ. ಈ ಕಾಲ್ಬಾಯಿ ಜ್ವರದ ಮುಖ್ಯವಾದ ಒಂದು ಹತೋಟಿ ಕ್ರಮಗಳಿಗೆ ಬಂದರೆ, ನಾವು ಈ ಕಾಲ್ಬಾಯಿ ರೋಗವನ್ನು ಹತೋಟಿ ಮಾಡೋದಕ್ಕೆ ಈ ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ವರ್ಷಕ್ಕೆ 2 ಸಾರಿ ಹಾಕಿಸ್ಬೇಕಾಗತ್ತೆ. ಡಿಸೆಂಬರ್ನಲ್ಲಿ 1 ಸಾರಿ, ಜೂನ್ನಲ್ಲಿ 1 ಸಾರಿ, ಈ ರೀತಿಯಾಗಿ 2 ಸಾರಿ ಈ ಕಾಲ್ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ಸೋದ್ರಿಂದ ನಾವು ನಮ್ಮ ಜಾನುವಾರುಗಳಿಗೆ ಈ ಕಾಲ್ಬಾಯಿ ರೋಗದಿಂದ ರಕ್ಷಣೆಯನ್ನು ಕೊಡ್ಬೋದು. ಇನ್ನು ಈ ರೋಗದಿಂದ

0: ನರಳುವಂಥ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ರೋಗಪೀಡಿತ ಪ್ರದೇಶದಲ್ಲಿ ಈ ದನಗಳ ಮಾರಾಟವನ್ನು ನಿಷೇಧಿಸಬೇಕು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್.

ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ. ಅರೇಬಿಕಾ ಪಾರ್ಚ್ಮೆಂಟ್ 24,400 ರೂಪಾಯಿಯಿಂದ 25,000 ರೂಪಾಯಿಗಳು. ಅರೇಬಿಕಾ ಚೆರಿ 13,800 ರೂಪಾಯಿಯಿಂದ 15,400 ರೂಪಾಯಿಗಳು. ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು. ರೋಬಸ್ಟಾ ಚೆರಿ 10,200 ರೂಪಾಯಿಯಿಂದ 11,000. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿನಂದು, ಬಜೆಟ್ ನಿಂದು.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ನಿಧನ ಸುದ್ದಿ. ಪಿರಾಜ್ಪೇಟೆ ಹೆಗ್ಗಳ ಗ್ರಾಮ ಕರಾಳನ ಅಚ್ಚಪಂಡ ಬೇಬಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. ಅಚ್ಚಪಂಡ ಮನು ಅಯ್ಯಂಡ ಪೊಣ್ಣು 58 ಬಯತರ ಬೇಬಿ, ತಾಮನೆ 11 ಅಲ್ಲಂಡ. ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ದಂಡುಗಂಟರ ಒಳಿಯ ಒಕ್ಕ ಕ್ಯಾಕುಳುತ್ತೆ ನಡಪ. ನಿಧನ ಸುದ್ದಿ ಕೇಳಿದಿರಿ.
9: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವ ಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
10: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆ ಕುಶಾಲನಗರದ ಹೊಸ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ವಾಸ ಇರುವವೇ ಸೇರಿ ಸತ್ಕಾರ್ಯ ಹೊಸ ಗೃಹ ಮಂಡಳಿ ಕ್ಷೇಮಾಭಿವೃದ್ಧಿ ಸಂಘ ಮಾಡಿಕೊಂಡಿದ್ದು, ಇಂದು ಈ ಸಂಘದ ಕಡೆಯಿಂದ ಬಡಾವಣೆನ ಹೂತೋಟಲಿ ಹೊಸದಾಗಿ ಕಟ್ಟಿರುವ ಪುಸ್ತಕ ಸಂಗ್ರಹಾಲಯ, ಪುಸ್ತಕ ಗೂಡುನ, ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿನ ಅಧ್ಯಕ್ಷ ವಿಪಿ ಶಶಿಧರ್ನವು ಲೋಕಾರ್ಪಣೆ ಮಾಡಿದವು. ಮಕ್ಕಳಿಗೆ ಪುಸ್ತಕಗಳನ್ನ ಕೊಟ್ಟು ಮಾತಾಡಿದ ವಿಪಿ ಶಶಿಧರ್ನವು, ಪುಸ್ತಕ ಗೂಡು ಮುಂದೆ ಜೇನು ಗೂಡಿನಂಗೆ ಯಶಸ್ವಿಯಾಗಿ ಬೆಳೀಲಿ, ಪುಸ್ತಕ ಗೂಡು ಸ್ಥಾಪನೆ ಮಾಡಿ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ಬೆಳೆಸಿಕೆ ಕಾರಣ ಆಗಿರುವ ಬಡಾವಣೆನ ವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯ ಬೇರೆ ಬಡಾವಣೆ ನೌಕೆ ಮಾದರಿ ಆಗಲಿ ಅಂತ ಹೇಳ್ದು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ಪುರಸಭೆನ ಸದಸ್ಯರು, ಪುರಸಭೆನ ಹಿರಿಯ ಆರೋಗ್ಯಾಧಿಕಾರಿ ಸೇರಿದಂಗೆ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಸುಮಾರು 41 ಅಧ್ಯಯನ ಪುಸ್ತಕಗಳನ್ನ ಬರೆದಿರುವ ಸಾಹಿತಿ, ಹಿರಿಯ ಪತ್ರಕರ್ತ, ಐತಿ ಚಂಡ ರಮೇಶ್ ಉತ್ತಪ್ಪನವು ಯೋಗಕ್ಕೆ ಮೈಸೂರಿನ ಕೊಡುಗೆ ಹಿನ್ನೆಲೆ ಯೋಗ

0: ಆಚಾರ್ಯರು ಮೈಸೂರಿನ ಸಂಗೀತ ಪರಂಪರೆನ ಬಗೆಲಿ ಬರ್ದ ಯೋಗ ಸಂಗೀತ ಮೈಸೂರು ಪರಂಪರೆ ಪುಸ್ತಕಕ್ಕೆ ಯೋಗ ಕೌಸ್ತುಭ ಪ್ರಶಸ್ತಿ ಸಿಕ್ಕಿದ್ದು ಮೈಸೂರು ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆನ ಘಟಿಕೋತ್ಸವಲ್ಲಿ ಶಾಸಕ ಶ್ರೀವತ್ಸನವು ಪ್ರಶಸ್ತಿ ಪ್ರದಾನ ಮಾಡಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಬೆಳ್ತಂಗಡಿ ತಾಲೂಕು ಅರೆಭಾಷೆ ಅಭಿಮಾನಿ ಬಳಗದ ಕೂಡುಕೂಟಲಿ ಇಂದು ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮ ಪಂಚಾಯತ್ ಸಭಾಬಾಡಿಲಿ ಆಟಿನ ನೆಂಪುಗ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಮಾತಾಡಿದ ಜ್ಞಾನೇಶ್ ನಿಡ್ಯಮಲೆನವು ಅರೆಭಾಷೆ ಜಿಲ್ಲೆಯಿಂದ ಆಚೆ ಹಬ್ಬಿದಂಗೆ ಸಂಸ್ಕೃತಿ ಸಹ ಹಬ್ಬಿ ಬೆಳೆಯೋ ಕೂತ ಹೇಳ್ದು. ಹಿರಿಯ ರಂಗಭೂಮಿ ಕಲಾವಿದೆ ದೇವಜನ ಗೀತಾ ಮೋಂಟಡ್ಕ ಮಿಮಿಕ್ರಿ ಮಾಡಿ ಎಲ್ಲರ ಮನಸ್ಸನ್ನು ಖುಷಿಪಡಿಸಿರೆ. ಆಟಿನ ಬಗೆ ಬಗೆ 35 ತೀನಿಗ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಹಳೆ ನೆಂಪಿಗೆ ಕರ್ಕೊಂಡು ಹೋಗುವಂಗೆ ಆತು. ಕಾರ್ಯಕ್ರಮದಲ್ಲಿ ಅರೆಭಾಷೆ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಲೋಕೇಶ್ವರಿ ವಿನಯ್ ಚಂದ್ರ ದಾಮೋದರ ಅಜ್ಜಾವರ ಸೇರಿದಂಗೆ ಗಣ್ಯರು ಹಾಜರಿದ್ದು. ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಸಂಸ್ಥೆನ ಕಡೆಯಿಂದ ಕೊಡಗಿನ ಗಾಂಧಿ ಇತ್ತ ಹೆಸರು ಪಟ್ಟಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಪಂದ್ಯಂಡ ಬೆಳ್ಳ್ಯಪ್ಪನವರ 60ನೇ ಪುಣ್ಯತಿಥಿ ಕಾರ್ಯಕ್ರಮದ ಬಗೆಯಲ್ಲಿ ಗೋಣಿಕೊಪ್ಪದ ಕೆ ಕರುಂಬಯ್ಯ ಬಸ್ ಸ್ಟ್ಯಾಂಡ್ಲಿರುವ ಅವರ ಪ್ರತಿಮೆಗೆ ಗಣ್ಯರಿಂದ ಪುಷ್ಪ ನಮನ ಕಾರ್ಯಕ್ರಮ ನಡೆದು ಪುಷ್ಪ ನಮನ ಅರ್ಪಿಸಿ ಮಾತಾಡಿದ ವಿಧಾನ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪನವು ಪಂದ್ಯಂಡ ಬೆಳ್ಳ್ಯಪ್ಪ ಕೊಡಗು ಮಾತ್ರ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಗುರುತಿಸಿಕೊಂಡಿದ್ದು ಧೀಮಂತ ನಾಯಕ ಆಗಿದ್ದು ಅವರ ಆದರ್ಶಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವ ಕೆಲಸ ಆಕೂತ ಹೇಳ್ದು. ಕಾರ್ಯಕ್ರಮದಲ್ಲಿ ಕೊಡಗು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿನ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಯುಕೋ ಅಧ್ಯಕ್ಷ ಕೊಕ್ಕಲೆ ಮಾಡ ಮಂಜು ಚಿನ್ನಪ್ಪ ಸೇರಿದಂಗೆ ಗಣ್ಯರು ಹಾಜರಿದ್ದು. ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ಕಾರ್ಯ ಚುರುಕುಲಿ ನಡೀತಿದ್ದು ಸಾಮಾನ್ಯ ಜನರಲ್ಲಿ ಕೆಲವೊಂದು ಗುಮಾನಿಗ ಇದ್ದು ಇದಕ್ಕೆ SIR ನಮೂನೆಗ ಸಿಕ್ಕದಿರದು ಒಂದು ಕಾರಣ ಆಗುಟು. ಆದರೆ ಈ ಬಗೆಯಲ್ಲಿ ಯಾವುದೇ ಹೆದರಿಕೆ ಬೇಡ. ಸಹಾಯವಾಣಿ BLO ಅಥವಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ಸರಿ ಮಾಡಿ ಕಣಕಂತ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿನವು ಹೇಳೋಳು. ಈ ಬಗೆಯಲ್ಲಿ ಪುಕಾರಗ ಬಂದಿದ್ದು ಕೆಲವರ ಕ್ಷೇತ್ರ ಬದಲಾಗಿದ್ದರೆ ಅವಕ್ಕೆ ಅರ್ಜಿ ಸಿಕ್ಕಿರುದಲೇ. ಆದರೆ ಅವು ಹೆದರುದು ಬೇಡ. ಜಿಲ್ಲಾಡಳಿತ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕಾಗಿ ನೆರವು ಕೇಂದ್ರಗಳನ್ನ ತೆರೆದಿದ್ದು ಜನ ಇದರ ಪ್ರಯೋಜನ ಪಡ್ಕೊಳಕಂತ ನಿತಿನ್ ಚಕ್ಕಿನವು ತಿಳಿಸೋಳು. ಬೆಂಗಳೂರಿನ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಕೊಡುವ ಯುನಿಸೆಫ್ ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ ಡಾಕ್ಟರ್ ಪದ್ಮಿನಿನವರ ಹೆಸರಲ್ಲಿ ಕೊಡುವ ಮಕ್ಕಳ ಹಕ್ಕುಗಳ ಪ್ರಶಸ್ತಿ ಕೊಡಗು ಜಿಲ್ಲೆನ ಪಿ ಸುಮನಾ ಮ್ಯಾಥ್ಯೂನವಕ್ಕೆ ಸಿಕ್ಕಿತು. ಇದೇ ಸುರುಣ ಸಲ ಈ ಪ್ರಶಸ್ತಿ ಮಕ್ಕಳ ಹಕ್ಕುಗಳ ಕಾರ್ಯಕರ್ತೆ ಹಂಗೆ ನಾವು ಪ್ರತಿಷ್ಠಾನದ ಕಾರ್ಯಕಾರಿ ನಿರ್ದೇಶಕರಾಗಿರುವ ಕೆರಗಂದೂರು ಗ್ರಾಮದ ಸುಮನಾ ಮ್ಯಾಥ್ಯೂನವಕ್ಕೆ ಸಿಕ್ಕಿದ್ದು ಕೊಡಗು ಜಿಲ್ಲೆ ಸೇರಿದಂಗೆ ರಾಜ್ಯ ಮಟ್ಟದಲ್ಲಿ ಸಹ ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಇವು ಕಾರ್ಯನಿರ್ವಹಿಸುತ್ತಿದ್ದು ಬೆಂಗಳೂರಿನ ಥಿಯೋಲಾಜಿಕಲ್ ಕಾಲೇಜಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇವು ಪ್ರಶಸ್ತಿ ಪಡ್ಕೊಂಡು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲ್ ನಗರ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಔಸವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕೋ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಕೊಡಗಿನ ಬೆಳೆಗಾರರೇ, ಗಮನಿಸಿ, ನಿಮ್ಮ ಜಮೀನಿನಲ್ಲಿ ಬೆಳೆದಿರುವ ಕೈಹುಳಿ ಮತ್ತು ಪ್ಯಾಷನ್ ಫ್ರೂಟ್ ಗಳನ್ನು ಅತ್ಯುತ್ತಮ ಬೆಲೆಗೆ ಖರೀದಿಸಲಾಗುವುದು. ಸಂಪರ್ಕಿಸಿ ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ 9481735219 ಐನ್ ಮನಿ ಕೆಫೆ ಕಾಲೇಜ್ ರೋಡ್ ಮಡಿಕೇರಿ 9740434725.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ರಿಂದ

0: ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ. 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ. ಓದ್ಯಂಡುಳ್ಳ ಕರವಂಡ ಸೀಮಾ ಗಣಪತಿ. ಪಂದ್ಯಂಡ ಬೆಳ್ಯಪ್ಪಣೆಂಗಡ ಬದುಕು ಈ ಕಾಲಕ್ಕೆ ಆದರ್ಶವಾಯ್ತಿರಡು. ವಿಧಾನ ಪರಿಷತ್ ಸದಸ್ಯ ಮಂಡೆಪ್ಪಂಡ ಸುಜಾ ಕುಶಾಲಪ್ಪ ಅವು ಎನ್ನಿಚಿ. ಯುಕೋ ಸಂಘಟನೆಕಾರ ನಡತನ ಕೊಡಗರ ಗಾಂಧಿಯಿಂದ ಪೆದಪೋನ ಮಹಾನ್ ಸ್ವಾತಂತ್ರ್ಯ ಹೋರಾಟಕಾರ ಪಂದ್ಯಂಡ ಬೆಳ್ಯಪ್ಪಣೆಂಗಡ 60ನೇ ಕಾಲತ್ರ ವೈಂಚ ನಾಡ್ರ ಮಾರಿಪತ್ತು ಗೋಣಿಕೊಪ್ಪಲು ಕೊಲ್ಲಿಮಾಡ ಕರುಂಬಯ್ಯ ಬಸ್ ನಿಲ್ದಾಣತ್ಲ ಎಂಗಡ ಪುತ್ತಳಿಕ ಪೂ ಹುಟ್ಟಿತು ಗೌರವ ಕಾಟಿ ತಕ್ಪರಂದ ಅವು. ಕೊಡಗಲು ಮಾತ್ರ ಅಲ್ಲತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನಾಯ್ತು ಪೆದಮಾಡನ ಇಂಗಡ ತ್ಯಾಗ ಆದರ್ಶ ಇಕ್ಕತ್ರ ಪಿಂಜ ಮಿಂಜತ್ರ ಪೀಳಿಗೆಕ್ಕೆ ಪರಿಚಯ ಮಾಡುವ ಕೆಲಸ ಆಂಡು ಒಂದು ಎಣ್ಣಿಚಿ. ಈ ನೇರತ ತಕ್ಪರಂದ ಯುಕೋ ಅಧ್ಯಕ್ಷ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ ಸ್ವಾತಂತ್ರ್ಯಕ್ಕಾಯ್ತು ಎಲ್ಲಾನು ತ್ಯಾಗ ಮಾಡಿತು ಆದರ್ಶ ಪ್ರಾಯನಾಯ್ತು ಬಾಳರ ಉದ್ದಕ್ಕೂ ಅಪ್ಪಟ ದೇಶಭಕ್ತ ಗಾಂಧಿವಾದಿ ಪಂದ್ಯಂಡ ಬೆಳ್ಯಪ್ಪಣಂತ ಕೋಳಿಪಟ್ಟೆಂಗಡ ತ್ಯಾಗ ಬಲಿದಾನ ಆದರ್ಶ ಇತಿಹಾಸ ತಿಂಜ ಕಾಂಗತಾಪ ಮಟ್ಟಕ್ಕೆ ಎತ್ತಿತ್ತು ಆನೆಗುಂಡು ಐಂಗಳ ಜ್ಞಾನ ಮಾಡಿಯುವ ಕಾರ್ಬಾರ ಮಾಡಿಯನುಂಡು ಎಂದು ಅಣ್ಣಿಚಿ. ಈ ನೇರತಿ ಯುಕೋ ಸಂಘಟನೆಕಾರರ ಸದಸ್ಯಂಗ ಮುಖ್ಯಪಟ್ಟೆಯಂಗ ಕೂಡಿಯಾಡಿ ತಿಂಜತ್. ಕುಶಾಲ್ ನಗರ ಹತ್ರ ಪುದಿಯ ಹೌಸಿಂಗ್ ಬೋರ್ಡ್ರ ಬಡಾವಣೆಯಲ್ಲಿ ಬಡಾವಣೆರ ನಿವಾಸಿಗಳೇ ಕೂಡಿತು ಸತ್ಕಾರ್ಯ ಪುದಿಯ ಗೃಹ ಮಂಡಳಿ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟಿತು. ಈ ಸಂಘತ್ರ ಆದನೆಯಲ್ಲಿ ತಂಗಡ ಬಡಾವಣೆರ ಉದ್ಯಾನವನದಲ್ಲಿ 3.75 lakh ಖರ್ಚಿಲು ಪುದಿಯದಾಯಿತು ಕಟ್ಟಿನ ಪುಸ್ತಕ ಸಂಗ್ರಹಾಲಯ ಪುಸ್ತಕಗೂಡು ಇಂದು ಲೋಕಾರ್ಪಣೆಯಾಚಿ. ಈ ಪುಸ್ತಕಗೂಡಕ್ಕೆ ಮೊಳಗಿಟ್ಟಿ ತಕ್ಪರಂದ ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಿಪಿ ಶಶಿಧರ್ ತಕ್ಪರಂದಿತ್ತು. ಜಿಲ್ಲೆಯ ಶೈಕ್ಷಣಿಕ ರಾಜಧಾನಿ ಅನ್ನುವ ಕುಶಾಲನಗರ ಪಟ್ಟಣದಲ್ಲಿ ಪುದಿಯ ಬಡಾವಣೆರ ನಿವಾಸಿಯ ಶುರು ಮಾಡನ ಪುಸ್ತಕಗೂಡು ಮಿಂಜಕ್ಕೆ ತೇನುಗೂಡರ ಮಾದರಿಯಲ್ಲಿ ಯಶಸ್ವಿಯಾಯಿತು ಬಳಂದಿತ್ತು ಮಕ್ಕ ನಾಗರಿಕಂಗ ಅರ ಪುಸ್ತಕ ಓದುವ ಅಭ್ಯಾಸ ಬಲ್ತಿಯವನಕ್ಕೆ ಹಾಡಿದ ಸಾರ್ವಜನಿಕ ಜಾಗತ್ಲು ಪುಸ್ತಕ ಗೂಡು ಶುರು ಮಾಡಂದು ಜನರಲ್ಲಿ ಓದುವ ಪುರುಡು ಅರ ಅಪ್ಪ ಅಂದು ಎಣಿಚಿ. ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಲ್ಲತೆ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಪಿಂಜ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ.

0: ಇಂಗಡ ಕೂಟಾದನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ಶುರು ಮಾಡುವ ಇರಾದೆ ಉಳ್ಳ ಇಂಗಕ್ಕೆ ಓರ ದಿನತ್ರ ಉದ್ಯಮಶೀಲತ ತಿಳುವಳಿಕೆ ಶಿಬಿರ ಇದೇ ತಿಂಗ 27 ಮಡಿಕೇರಿಯ ಕೊಯ್ನೂರು ರೋಡ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನಡಪ. ಈ ಕಾರ್ಬಾರ್ ಸ್ವಂತ ಉದ್ಯಮ ಶುರು ಮಾಡುವ ಇಂಗಕ್ಕೆ ಉದ್ಯಮಶೀಲತೆ ಪ್ರೇರಣೆ ಉದ್ಯಮ ಶುರು ಮಾಡುವಕ್ಕೆ ಸರ್ಕಾರ ಪಿಂಜ ಹಣಕಾಸು ಸಂಸ್ಥೆಯಿಂದ ಕಟ್ಟುವ ಸಹಾಯ ಯೋಜನೆಯ ಆಯ್ಕೆ ಮಿಂಜಕ್ಕೆ ಕೈಕಟ್ಟುವ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಯ ಬಗ್ಗೆ ಮಾಹಿತಿ ಅಲ್ಲತೆ ಬೋರೆ ಕೈಗಾರಿಕಾ ವಿಷಯತ್ರ ಬಗ್ಗೆ ಮಾಹಿತಿ ಕೊಡುಪ. ಇರಾದೆ ಉಳ್ಳ 10ನೇ ಕ್ಲಾಸ್ ಪಾಸಾನ 18 ಬಯತಕ್ಕೆ ಮೇಲ್ಪಟ್ಟ ಹಿಂಗ ಈ ಕಾರ್ಬಾರ್ಲು ಕೂಡಿ ಆಡಲು ಒಂದು ಅರಂಜಿ ಬಂದಿತ್ತು. ಅವರ ವಿವರಕ್ಕೆ 7 7 6 0 1 4 5 7 8 4 ಫೋನ್ ನಂಬರ್ಲು ಕೇಟರಿಯಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಲ್ಲತೆ ಬೆಳ್ತಂಗಡಿ ತಾಲೂಕು ಅರೆಭಾಷೆ ಅಭಿಮಾನಿ ಬಳಗ ಇಂಗಡ ಕೂಟಾದನೆಯಲ್ಲಿ ಇಂದು ಬೆಳ್ತಂಗಡಿ ತಾಲೂಕರ ಉಜಿರೆ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಕಾರ್ಬಾರ್ ನಡೆದಿತ್ತು. ಸುಮಾರು 35 ತರತರ ಕಕ್ಕಡಕ್ಕೆ ಸಂಬಂಧಪಟ್ಟ ತೀನಿ ಇಂಚತ್ತು. ಈ ನೇರತೆ ಬೆಳ್ತಂಗಡಿ ಅರೆಭಾಷೆ ಅಭಿಮಾನಿ ಬಳಗತ್ರ ಅಧ್ಯಕ್ಷಗಳಲ್ಲ ಲೋಕೇಶ್ವರಿ ವಿನಯ ಚಂದ್ರ ಪೆರಿಯ ರಂಗಭೂಮಿ ಕಲಾವಿದಗಳನ್ನ ದೇವಜನ ಗೀತ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಸಮಯ 7:34 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ
3: ಆಕಾಶವಾಣಿ. ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed, that has to be decided in the business advisory committee.

0: ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡಾ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32ರಷ್ಟು ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67ರಷ್ಟು ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40ರಷ್ಟು ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23ರಷ್ಟು ನೀರಿದ್ದು, ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ

ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೊಯಿತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದ

0: ನಿಫರ್ ಮಾನ್ಸೆರಾಟೆ ಮೂರು ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟ್ ಕೂಡ ಒಬ್ಬರು. ಭಾರತವು ಲಡಾಕ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ಧ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಿಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ ಅನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀ ಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936ರಿಂದ 1942ರವರೆಗೆ ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941ರಲ್ಲಿ ನಾಗವೇಣಿಯವರನ್ನು ಮದುವೆಯಾದರು. 1942ರಲ್ಲಿ ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945ರಲ್ಲಿ ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947ರಲ್ಲಿ ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962ರಿಂದ 1973ರವರೆಗೆ ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ

ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21ಕ್ಕೂ ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನು ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀಸುತರು 21ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನ ರಚಿಸಿದವರು ಇವರು. ಇವರು 9ನೇ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932ರಲ್ಲಿ ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿ ಪಾಟ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಹೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳವಳಿ ಆಧಾರಿತ ಪೆಟ್ರೇಷಿಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687ರಿಂದ 1736ರವರೆಗೆ

0: ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಹಿಡಕಲ್ಲು ಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೆ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ ನಿನಗೆ ಕಂಜಿಕೆಯು ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನ ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ವರ್ಷಗಳ ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನ ನಡೆಸಿ 1976 ಏಪ್ರಿಲ್ 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 106 ವರ್ಷಗಳವರೆಗೆ ತನ್ನ ಅಸ್ಮಿತೆಯನ್ನ ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು, ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು, ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ

0: ಬಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಬಾಯಿಸು

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8 ಗಂಟೆ. ನಮ್ಮ ಕಾರ್ಯಕ್ರಮ ಇದೀಗ ಸಿರಿಗಂಧ. ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ಯಾವ ಗೀತೆಗಳು ನಿಮಗಾಗಿ ಕಾದಿವೆ, ಹಾಗೇನೆ ಯಾವ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇರಬಹುದು. ಇಂದಿನ ನಮ್ಮ ವಿಷಯ ನಮ್ಮ ಕನ್ನಡದ ಮಣ್ಣು. ಸರಿ, ಹಾಗಾದ್ರೆ ಮೊದಲಿಗೆ ಒಂದು ಗೀತೆ, ಗೀತೆಯ ನಂತರ ನಮ್ಮ ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೋಲಿಲ್ಲದ ಸರದಾರ ಚಿತ್ರದ ಗೀತೆಯನ್ನ ಕೇಳಿಸ್ತಾ ಇದ್ದೀನಿ ಈಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಹಂಸ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮ. ಕುಡಿಯುವ ನೀರು, ಸಸ್ಯ ಗಿಡ ಮರಗಳ ಬೇರುಗಳನ್ನ, ಮಾನವ ಕುಲದ ಸಮಸ್ತ ಜೀವನಾಡಿಯನ್ನ, ನೈಸರ್ಗಿಕ ಮತ್ತು ಖನಿಜ ಸಂಪತ್ತನ್ನ, ಈ ಅನಂತ ವಿಶ್ವದ ಅನೇಕ ರಹಸ್ಯಗಳನ್ನ ತನ್ನ ಗರ್ಭದಲ್ಲಿಟ್ಟುಕೊಂಡು ಬೇಡಿದಷ್ಟು ಕೊಡುವ ಮಾತೃಸ್ವರೂಪಿ ಮಣ್ಣು. ಭಾರತ ಭೂಮಿಯಲ್ಲಿ ಕೃಷಿಯೇ ಪ್ರಧಾನವಾದಂತಹ ಕಸುಬು. ನಮ್ಮ ದೇಶಕ್ಕೆ ಮಣ್ಣು ವರದಾನವೇ ಅಂತ ಹೇಳಬಹುದು. ಬೀಜಗಳು ಮಣ್ಣಿನ ಆಶ್ರಯ ಪಡೆದು ತೇವಾಂಶವನ್ನ ಬಳಸಿ ಮೊಳಕೆ ಹುಟ್ಟಿ ಬೆಳೆದು ನಿಲ್ಲೋದಕ್ಕೆ ಮಣ್ಣು ಮೂಲಾಧಾರ. ಅನೇಕ ಸ್ವಾಭಾವಿಕ ಸಂಪನ್ಮೂಲಗಳ ನೆರವಿನಿಂದ ಮಾನವನ ದೈನಂದಿನ ಜೀವನವನ್ನ ಸಾಗಿಸೋದಕ್ಕೆ ಸಾಧ್ಯ. ಅವುಗಳಲ್ಲಿ ಭೂಮಿಯೇ ಬಹು ಮುಖ್ಯ ಅಂತ ಹೇಳಬಹುದು. ಪೈರು ಪಚ್ಚೆ ಗಿಡ ಮರ ಬಳ್ಳಿಗಳು ಬೆಳೆಯೋದಕ್ಕೆ ಮಣ್ಣು ಅತ್ಯಂತ ಅವಶ್ಯಕ. ಬೆಳೆಗಳು ತಮಗೆ ಬೇಕಾದ ನೀರು, ಶಾಖ ಮತ್ತು ಆಹಾರವನ್ನ ಮಣ್ಣಿನಿಂದಲೇ ಪಡೆಯುತ್ತೆ. ಮಣ್ಣಿಗೆ ತನ್ನದೇ ಆದಂತಹ

ಅಸ್ತಿತ್ವ ಇದೆ. ಮಣ್ಣಿನಲ್ಲಿ ಅನೇಕ ಉಪಯುಕ್ತ ಮತ್ತು ಅನುಪಯುಕ್ತ ಸೂಕ್ಷ್ಮ ಜೀವರಾಶಿಗಳು ಆಶ್ರಯ ಪಡೆದಿವೆ. ವಾತಾವರಣದ ಬದಲಾವಣೆಯ ಮೇಲೆ ಇದರ ಬದುಕು ಕೂಡ ನಿಂತಿದೆ. ಈ ಜೀವಿಗಳಲ್ಲಿ ಎರೆಹುಳು, ಅಜಾಟೋ ಬ್ಯಾಕ್ಟೀರಿಯಾ ಮುಂತಾದವು ರೈತನಿಗೆ ನೆರವನ್ನ ನೀಡಿದ್ರೆ ಕೆಲವು ಜೀವಿಗಳು ಬೆಳೆಗಳ ರೋಗ ರುಜಿನಗಳಿಗೆ ದಾರಿ ಮಾಡಿಕೊಡುತ್ತೆ. ಇದೇನು ಬರೀ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ, ಹೌದು, ಮಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿ, ನಂತರ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಮಣ್ಣು ಇದೆ ಅಂತ ಕೂಡ ನಾವು ಮಾತನಾಡೋಣ. ಮಣ್ಣಿನಿಂದ ಬೆಳೆಗಳಿಗೆ ಸಸ್ಯಾಹಾರಗಳು ಸರಬರಾಜಾಗತ್ತೆ. ಈ ಕ್ರಿಯೆಯಲ್ಲಿ ಅಡಗಿರುವಂತಹ ಜೀವ ರಾಸಾಯನಿಕ ಕಾರ್ಯಗಳ ಸರಣಿ ಜಟಿಲವಾದದ್ದು, ಹಾಗೇನೆ ಅದ್ಭುತವಾದದ್ದು. ಸಸ್ಯಗಳಿಗೆ ನೀರನ್ನು ಒದಗಿಸುವಂತಹ ಕ್ರಿಯೆ ಸಹ ಅಸಾಧಾರಣವಾದದ್ದು. ಮಣ್ಣು ಜಡವಾಗಿ ಕಂಡ್ರೂ ಇದು ಕ್ಲಿಷ್ಟ ಜೀವ ರಾಸಾಯನಿಕ ಕ್ರಿಯಾ ಪರಂಪರೆಯಿಂದ ಕೂಡಿದಂತಹ ಒಂದು ಜಟಿಲ ಕಾರ್ಯಾಗಾರ. ಮಣ್ಣು ನೋಟಕ್ಕೆ ಒಂದೇ ಆದರೂ ಕೂಡ ಗುಣ ವಿಶೇಷಣೆಯಲ್ಲಿ ನಾನಾ ರೂಪಗಳನ್ನು ಪಡೆದಿದೆ. ಈ ವಿಶ್ಲೇಷಣೆಗೆ ಪ್ರಕೃತಿಯಲ್ಲಿ ಶತಮಾನಗಳಿಂದ ಆದಂತಹ ಬದಲಾವಣೆಗಳೇ ಕಾರಣವಾಗಿದೆ. ಯಾವುದೇ ಮಣ್ಣು ಎಲ್ಲಾ ಕಾಲದಲ್ಲೂ ಒಂದೇ ಆಗಿರೋದಿಲ್ಲ ಮತ್ತು ಎಲ್ಲಾ ಮಣ್ಣುಗಳು ಒಂದೇ ತರನಾಗಿರೋದಿಲ್ಲ. ನೀರು, ಶಾಖ, ಹವಾ, ಬೆಳೆ, ಮಣ್ಣಿನ ಬಗೆಯನ್ನ ಅನುಸರಿಸಿ ರೈತರು ಬುದ್ಧಿ ಚಾತುರ್ಯವನ್ನ ಸಮಯೋಚಿತವಾಗಿ ಉಪಯೋಗಿಸಿ ಮಣ್ಣಿನ ನಿರ್ವಹಣಾ ಕಾರ್ಯತಂತ್ರಗಳನ್ನು ಕೂಡ ತಾಂತ್ರಿಕ ಕ್ರಮಗಳನ್ನು ಅನುಸರಿಸಿದ್ರೆ ಮಾತ್ರ ಯಾವುದೇ ಮಣ್ಣಿನಿಂದ ಪರಮಾವಧಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಸರಿ, ಹಾಗಾದ್ರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೇನೆ ಮಣ್ಣಿನ ಬಗ್ಗೆ. ಮೊದಲಿಗೆ ಒಂದು ಗೀತೆಯನ್ನ ಕೇಳ್ಬಿಡೋಣ. ಚಲಿಸುವ ಮೋಡಗಳು ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:16. ಕೆಲವು ಬಗೆಯ ಮಣ್ಣುಗಳು ಒಂದೇ ರೀತಿಯಾಗಿ ಕಂಡರೂ ಸಹ ಮೇಲಿನಿಂದ ಕೆಳಕ್ಕೆ ಅಗೆದಾಗ ಬೇರೆ ಬೇರೆ ಬಗೆಯ ಮಣ್ಣು ಕಾಣಿಸುತ್ತೆ. ಇದನ್ನ ಮಣ್ಣಿನ ಪದರಗಳು ಅಂತ ಕರಿತೀವಿ. ಮೇಲ್ನೋಟಕ್ಕೆ ಒಂದೇ ಬಗೆಯಾಗಿ ಕಾಣುವಂತಹ ಮಣ್ಣಿನ ಪದರಗಳಲ್ಲಿ ಬಣ್ಣ, ಕಣಗಳ ಜೋಡಣೆ, ರಾಸಾಯನಿಕ ಗುಣ, ಭೌತಿಕ ಗುಣ ಮೊದಲಾದವುಗಳಲ್ಲಿ ವ್ಯತ್ಯಾಸ ಕಂಡುಬಂದಾಗ ಆ ಮಣ್ಣುಗಳು ಬೇರೆ ಬೇರೆ ಗುಂಪಿಗೆ ಸೇರಿದವು ಅಂತ ನಾವು ತಿಳಿಬಹುದು. ಕರ್ನಾಟಕದಲ್ಲಿರುವಂತಹ ಮಣ್ಣನ್ನ 9 ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದೆ. ಈ ವಿಭಜನೆ ಸ್ಥೂಲವಾದದ್ದು ಕೂಡ. ಹೆಚ್ಚು ಆಳವಿಲ್ಲದ ಕರಿಮಣ್ಣು, ಸಾಧಾರಣ ಆಳದ ಕರಿಯ ಮಣ್ಣು, ಆಳವಾದಂತಹ ಕರಿಮಣ್ಣು ಮತ್ತು ಕೆಂಪು ಮತ್ತು ಕಪ್ಪು ಮಣ್ಣುಗಳ ಹಾಸು, ಹೀಗೆ ನಾನಾ ಬಗೆಯಾದಂತಹ ಕಪ್ಪು ಮಣ್ಣು ಕೂಡ ಇದೆ. ಬರೀ ನಾವು ಕಪ್ಪು ಮಣ್ಣನ್ನ ನೋಡಿ ಇದು ಕಪ್ಪು ಮಣ್ಣು ಅಂತ ಹೇಳ್ಬಿಡ್ತೀವಿ, ಆದರೆ ಇದರಲ್ಲಿ ಕೂಡ ಬಗೆ ಇದೆ. ಹೆಚ್ಚು ಆಳವಿಲ್ಲದ ಕರಿಮಣ್ಣು ಅಂದ್ರೆ 25 ಸೆಂಟಿಮೀಟರ್ಗೂ ಕಡಿಮೆ ಆಳ ಇರುವಂತಹ ಈ ಕರಿಮಣ್ಣು ತೀವ್ರ ಸವಕಳಿಗೆ ಒಳಪಟ್ಟಿದ್ದು ಬಿಜಾಪುರ, ಬೀದರ್, ಬೆಳಗಾವಿ ಹಾಗೂ ಗುಲ್ಬರ್ಗಾ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಕಾಣಬಹುದು. ಇದು ಕಪ್ಪು ಕಂದಿನಿಂದ ಕೆಂಪು ಛಾಯೆಯ ಅಥವಾ ಕಪ್ಪು ಕಂದು ಬಣ್ಣದ ಮಣ್ಣು. ಸಾಮಾನ್ಯವಾಗಿ ಸಣ್ಣ ಕಲ್ಹರಳು, ಗೊಚ್ಚು ಮತ್ತು ಎರೆ ಮಣ್ಣು ಇದರಲ್ಲಿ ಇರುತ್ತೆ. ಈ ಮಣ್ಣು ಸಿಗುವಂತಹ ಪ್ರದೇಶ ತಗ್ಗು ದಿನ್ನಿಗಳಿಂದ ಕೂಡಿದಂತಹ ಭೂಭಾಗವಾಗಿ ಇರುತ್ತೆ. ಈ ಮಣ್ಣುಗಳಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುತ್ತೆ. ಹಾಗಾಗಿ ಜೋಳ, ಸಜ್ಜೆ, ಕಿರುಧಾನ್ಯಗಳು, ಹುರುಳಿ ಮತ್ತು ಬೇಳೆಕಾಳುಗಳನ್ನ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತೆ. ಮತ್ತೆ ಯಾವುದಪ್ಪ ಈ ಕರಿಮಣ್ಣು, ಸಾಧಾರಣ ಆಳದ ಕರಿಮಣ್ಣು, ಆಳವಾದ ಕರಿಮಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಈ ಒಂದು ಗೀತೆಯ ನಂತರ. ರಾಜಶೇಖರ ಚಿತ್ರದ ಒಂದು ಗೀತೆ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಒಂದು ಸಾಹಿತ್ಯವಿದೆ. ಜಿ ಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಹೆಚ್ಚು ಆಳವಿಲ್ಲದ ಕರಿಮಣ್ಣಿನ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಸಾಧಾರಣ ಆಳದ ಕರಿಯ ಮಣ್ಣು, ಇದು ಬೀದರ್, ವಿಜಾಪುರ, ಬೆಳಗಾವಿ, ಕಲಬುರಗಿ, ಧಾರವಾಡ, ಚಿತ್ರದುರ್ಗ ಹಾಗೂ ರಾಯಚೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬಗೆಯ ಮಣ್ಣಿದೆ. ಇದು ಕಪ್ಪು ಬೂದು ಕಂದು, ಅತಿ ಕಪ್ಪು ಬೂದು ಕಂದು ಅಥವಾ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಫಲವತ್ತಾಗಿರುವಂತಹ ಈ ಮಣ್ಣಿನಲ್ಲಿ ನೀರಿದ್ದರೆ ಒಳ್ಳೆ ಬೆಳೆ ಬೆಳೆಯಬಹುದು. ಈ ಮಣ್ಣಿನಲ್ಲಿ ನೀರು ನಿಧಾನವಾಗಿ ಬಸಿಯುತ್ತೆ. ಬಹುತೇಕ ಬೇಸಿಗೆಯಲ್ಲಿ ಬಿರುಕು ಬಿಡುತ್ತೆ. ಹಾಗೆಯೇ ಜೋಳ, ಗೋಧಿ, ಕಿರುಧಾನ್ಯಗಳು, ಹತ್ತಿ, ತಂಬಾಕು, ಕುಸುಮೆ, ನೆಲಗಡಲೆ, ಹುಚ್ಚೆಳ್ಳು, ಲಿನ್ಸೀಡ್ ಎಳ್ಳು, ಮೆಣಸಿನಕಾಯಿ, ತೊಗರಿ, ಕಡಲೆ ಹೀಗೆ ಮತ್ತಿತರ ಬೇಳೆ ಕಾಳುಗಳನ್ನು ಕೂಡ ಬೆಳೀತಾರೆ. ನೀರಾವರಿ ಕ್ರಮದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸದೆ ಹೋದರೆ ಮಣ್ಣು ಹಾಳಾಗುವಂತಹ ಸಂಭವ ಕೂಡ ಇರುತ್ತೆ. ನೀರಾವರಿಯಲ್ಲಿ ಭತ್ತ, ಕಬ್ಬು, ಈರುಳ್ಳಿ ಮುಂತಾದವುಗಳನ್ನು ಕೂಡ ಬೆಳೀತಾರೆ. ಈ ಆಳವಾದ ಕರಿಮಣ್ಣು ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಮಣ್ಣಿನ ಬಣ್ಣ ಕಪ್ಪೇ ಇರುತ್ತೆ ಅಥವಾ ಕಂದು ಬಣ್ಣ ಕೂಡ ಇರಬಹುದು. ಕಪ್ಪು ಬೂದು ಕಂದು ಬಣ್ಣ ಕೂಡ ಇರಬಹುದು. ಈ ಮಣ್ಣು 90 ಸೆಂಟಿಮೀಟರ್ನಿಂದ ಅತಿ ಆಳವಾಗಿ ಕಲಬುರಗಿ, ವಿಜಾಪುರ, ಬೆಳಗಾವಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮತ್ತು ಸಣ್ಣ ಪ್ರಮಾಣದಲ್ಲಿ ಬಳ್ಳಾರಿ, ಧಾರವಾಡ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೂಡ ಇದೆ. ಈ ಮಣ್ಣು ಸುಣ್ಣ ಕಲ್ಲುಗಳಿಂದ ಕೂಡಿರುತ್ತೆ.

ಬೇಸಿಗೆಯಲ್ಲಿ ಬಿರುಕು ಬಿಡುತ್ತೆ, ಹಾಗೆಯೇ ಹದ ಚೆನ್ನಾಗಿ ನಿಲ್ಲುತ್ತೆ ಮತ್ತು ಫಲವತ್ತಾದ ಮಣ್ಣು ಇದು. ನೀರಾವರಿಗೆ ಒಳಪಡಿಸುವಾಗ ಎಚ್ಚರಿಕೆ ಅಗತ್ಯವಾಗಿರಬೇಕು. ಕ್ರಮಬದ್ಧ ವೈಜ್ಞಾನಿಕ ಕ್ರಮಗಳನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ. ಇಂತಹ ಜಮೀನಿನಲ್ಲಿ ಜೋಳ, ಗೋಧಿ, ಎಣ್ಣೆಕಾಳುಗಳು, ಹತ್ತಿ ಮುಂತಾದ ಬೆಳೆಗಳನ್ನು ಮತ್ತು ನೀರಾವರಿಯಲ್ಲಿ ಭತ್ತ, ಕಬ್ಬು ಮುಂತಾದ ಬೆಳೆಗಳನ್ನು ಕೂಡ ಬೆಳೆಯಬಹುದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಪುರಂದರದಾಸರ ಈ ಒಂದು ರಚನೆಗೆ ಹಂಸಲೇಖ ಅವರು ಸಂಗೀತವನ್ನು ನೀಡಿದ್ದಾರೆ.

ಇದ್ದೀರ ಸಿರಿಗಂಧ ಕಾರ್ಯಕ್ರಮವನ್ನ. ಕೆಂಪು ಮತ್ತು ಕಪ್ಪು ಮಣ್ಣುಗಳ ಹಾಸು, ಮುಂದಿನ ಒಂದು ವಿಧ ಮಣ್ಣಿನ ವಿಧ ಅಂತ ಹೇಳ್ಬೋದು. ಒಂದೇ ಭೂಮಿಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಕೆಂಪು ಮತ್ತು ಕರಿ ಮಣ್ಣುಗಳ ಹಾಸು ಇರುವುದು ಕರ್ನಾಟಕದ ಮಣ್ಣಿನ ಒಂದು ವಿನ್ಯಾಸ. ವಿಜಾಪುರ, ಬೆಳಗಾವಿ, ಧಾರವಾಡ, ರಾಯಚೂರು, ಬಳ್ಳಾರಿ ಹಾಗೆಯೇ ಚಿತ್ರದುರ್ಗದ ಜಿಲ್ಲೆಗಳ ಕೆಲವೆಡೆ ಇದು ಇದೆ. ಎತ್ತರವಾದಂತಹ ಪ್ರದೇಶ ಅಥವಾ ಗುಡ್ಡಗಳ ಪಕ್ಕದಲ್ಲಿ ಕೆಂಪು ಮತ್ತು ತಗ್ಗಾದ ಪ್ರದೇಶದಲ್ಲಿ ಕಪ್ಪು ಮಣ್ಣಿನಿಂದ ಕೂಡಿರುತ್ತೆ. ಕಣಿವೆ ಪ್ರದೇಶಗಳಲ್ಲಿ ಸೌಳು ಮತ್ತು ಕರಲು ಇರುತ್ತೆ. ನೀರಾವರಿಗೆ ಒಳಪಡಿಸುವಾಗ ಬಸಿ ಕಾಲುವೆಗಳು ನಿರ್ಮಿಸಬೇಕು. ಈ ಜಮೀನಿನಲ್ಲಿ ಭತ್ತ, ಕಬ್ಬು, ರಾಗಿ, ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಿ, ಹತ್ತಿ, ತಂಬಾಕು, ಬೇಳೆಕಾಳು ಮುಂತಾದಂತಹ ಬೆಳೆಗಳನ್ನು ನಾವು ಬೆಳಿಬಹುದು. ಮತ್ತೊಂದು ಕೆಂಪು ಮೆಕ್ಕಲು ಮಣ್ಣು. ಈ ಮಣ್ಣು ಆಳವಾದಂತಹ ಮೆಕ್ಕಲು ಮಣ್ಣು, ಹದ ಚೆನ್ನಾಗಿ ನಿಲ್ಲುತ್ತೆ, ಹಾಗೇನೆ ನೀರು ಚೆನ್ನಾಗಿ ಕೂಡ ಬಸಿಯುತ್ತೆ. ನೀರಾವರಿಗೆ ಇದು ಯೋಗ್ಯವಾದಂತಹ ಮಣ್ಣು ಅಂತಾನೆ ಹೇಳ್ಬೋದು. ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿದೆ. ಹಾಗೇನೆ ಚಿತ್ರದುರ್ಗ, ತುಮಕೂರು, ಕೋಲಾರ ಹಾಗೇನೆ ಬೆಂಗಳೂರು ಜಿಲ್ಲೆಗಳಲ್ಲೂ ಕೂಡ ಇದು ಇದೆ. ಮಣ್ಣಿನ ಬಣ್ಣ ನಸು ಹಳದಿಯಿಂದ ಕೂಡಿದ್ದು ಕಂದು ಬಣ್ಣದಿಂದ ಕಪ್ಪು ಮಿಶ್ರಿತ ಕೆಂಪು ಬಣ್ಣವಾಗಿರುತ್ತೆ. ಈ ಮಣ್ಣಿನಲ್ಲಿ ನೀರು ಹೆಚ್ಚಾಗಿ ಬಸಿಯುತ್ತೆ. ಹಾಗಾಗಿ ರಾಗಿ, ಜೋಳ, ಕಿರುಧಾನ್ಯಗಳು, ನೆಲಗಡಲೆ, ಹರಳು, ಬೇಳೆಕಾಳುಗಳು, ಗೋಧಿ ಮುಂತಾದವುಗಳನ್ನು ಕೂಡ ಬೆಳೀತಾರೆ. ಇದಲ್ಲದೆ ತೆಂಗು, ಅಡಿಕೆ, ಕಾಫಿ, ಕಿತ್ತಳೆ, ಗೋಡಂಬಿ, ಶುಂಠಿ, ಭತ್ತವನ್ನು ಕೂಡ ಬೆಳೀತಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರು ರಚಿಸಿರುವಂತಹ ಗೀತೆ, ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ. ಕರ್ತವ್ಯದ ಕರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಕೆಂಪು ಮರಳು ಮಣ್ಣು. ಈ ಬಗೆಯ ಮಣ್ಣು ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು, ತುಮಕೂರು, ಮಂಡ್ಯ, ಹಾಸನ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಬೀಳುವ ತಗ್ಗು ದಿನ್ನೆಗಳಿಂದ ಕೂಡಿದ ಭೂಪ್ರದೇಶದಲ್ಲಿರುತ್ತೆ. ಭೂಭಾಗವನ್ನು ಅವಲಂಬಿಸಿ ದಿನ್ನೆಗಳು ಮಧ್ಯಂತರದ ಮತ್ತು ತಗ್ಗು ಪ್ರದೇಶಗಳಲ್ಲಿರುವಂತಹ ಕೆಂಪು ಮರಳು ಮಣ್ಣುಗಳು ಅಂತ ಮೂರು ಪಂಗಡಗಳಾಗಿ ಕೂಡ ವಿಂಗಡಿಸಬಹುದು. ಈ ಪ್ರದೇಶಗಳಲ್ಲಿ ನೀರಾವರಿ ಬೆಳೆಯಾಗಿ ತರಕಾರಿ, ಹಣ್ಣು ಹಾಗೂ ದವಸ ಧಾನ್ಯಗಳನ್ನು ಲಾಭದಾಯಕವಾಗಿ ಕೂಡ ಬೆಳೆಯಬಹುದು. ಸಾಧಾರಣ ಆಳದಿಂದ ಬಹು ಆಳದವರೆಗೆ ಇರುವಂತಹ ಈ ಮಣ್ಣು ನಸುಗೆಂಪು ಕಂದಿನಿಂದ ಕಪ್ಪು ಛಾಯೆಯ ಕಂಪು ಕಂದಿನದ್ದಾಗಿರುತ್ತೆ. ಭೂಸಾರ, ಭೂ ಸಂರಕ್ಷಣೆ ಬಹು ಅಗತ್ಯವಿದ್ದು ಒಣ ಬೇಸಾಯ ಪದ್ಧತಿಗಳಿಂದ ಹೆಚ್ಚಿನ ದವಸಗಳನ್ನು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಗೀತೆ ಮೂಡಿ ಬರ್ತಾ ಇದೆ. ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಆರಿಸಲಾದಂತಹ ಗೀತೆ. ಚಿತ್ರ ಅವರು ಹಾಡಿದ್ದಾರೆ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ.

ಮಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಹಾಗೇನೆ ಜಮ್ಮಟ್ಟಿಗೆ ಮಣ್ಣು ಮುಂದಿನದ್ದು. ಜಮ್ಮಟ್ಟಿಗೆ ಮಣ್ಣು ಅಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕೂಡ ಈ ಮಣ್ಣನ್ನು ನಾವು ಕಾಣಬಹುದು. ಹಾಗೇನೆ ಬೆಂಗಳೂರು, ಕೋಲಾರ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆಗೆ ಈ ಮಣ್ಣನ್ನ ನಾವು ಕಾಣಬಹುದು. ಈ ಮಣ್ಣು ನಸು ಹಳದಿ ಕೆಂಪು ಕಪ್ಪಿಂದ ಕೂಡಿದ ನಸುಗೆಂಪಿನ ಕಂದು ಅಥವಾ ಕಂದಾಗಿರುತ್ತೆ. ಮಣ್ಣು ಸಾಧಾರಣ ಆಳದಿಂದ ಬಹಳ ಆಳವಾಗಿರುತ್ತೆ. ಮಣ್ಣುಗಳಲ್ಲಿ ನೀರು ಬಹುಬೇಗ ಬಸಿದು ಹೋಗುತ್ತೆ, ಹದ ಹೆಚ್ಚು ಕಾಲ ನಿಲ್ಲುತ್ತೆ. ಹಾಗಾಗಿ ಮಣ್ಣುಗಳಲ್ಲಿ ಭತ್ತ, ಕಬ್ಬು, ತೆಂಗು, ಬಾಳೆ, ಅಡಿಕೆ, ಏಲಕ್ಕಿ, ಗೋಡಂಬಿ, ಮೆಣಸು, ಕಾಫಿ, ಟೀ, ಕಿತ್ತಳೆ ಮುಂತಾದವುಗಳನ್ನ ಕೂಡ ಬೆಳೆಯಬಹುದು. ಹಾಗೇನೆ ಮತ್ತೊಂದು ಜಮ್ಮಟ್ಟಿಗೆ ಗೊಚ್ಚು ಮಣ್ಣು ಅಂತ ಕೂಡ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ, ದಕ್ಷಿಣ ಪ್ರದೇಶ, ಶಿವಮೊಗ್ಗ ಜಿಲ್ಲೆಯ ಉತ್ತರ ಭಾಗ ಹಾಗೂ ಬೆಂಗಳೂರು ಜಿಲ್ಲೆಯ ಸಮೀಪಗಳಲ್ಲಿ ಕಾಣಬಹುದು. ಇದರಲ್ಲಿ ಕಬ್ಬಿಣಾಂಶದ ನುರುಜುಗಲ್ಲು ಹೆಚ್ಚಾಗಿರುತ್ತೆ. ಹಾಗೇನೆ ಕರಾವಳಿ ಮೆಕ್ಕಲು ಮಣ್ಣು ಕೂಡ ಇದೆ. ಇದನ್ನ ಕರಾವಳಿ ತೀರದಲ್ಲಿ ಕೂಡ ನಾವು ಕಾಣಬಹುದು. ಪಶ್ಚಿಮ ಘಟ್ಟ ಹಾಗೂ ಅರಬ್ಬಿ ಸಮುದ್ರದಿಂದ ಕೊಚ್ಚಿ ಬಂದು ನಿಂತಿರುವಂತಹ ಮಣ್ಣು ಇದು. ಹೀಗಾಗಿ ಈ ರೀತಿ ಕನ್ನಡ ನಾಡಿನಲ್ಲಿ ಮಣ್ಣುಗಳು ಮಾನವನಿಗೆ ವಿವಿಧ ವಿಶಿಷ್ಟ ರೀತಿಗಳಲ್ಲಿ ಉಪಯೋಗವಾಗಿದೆ. ಸಸ್ಯಗಳ ಬೆಳವಣಿಗೆಗೆ ಆಧಾರ ಇದು, ಆಹಾರ ಉತ್ಪಾದನೆಗೆ ಮುಖ್ಯವಾದಂತಹ ಕಾರಣ ಕೂಡ ಇದು, ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ, ಪರಿಸರ ಸಮತೋಲನವನ್ನು ಕೂಡ ಕಾಪಾಡುತ್ತೆ. ಹಾಗಾಗಿ ನಾವು ಮಣ್ಣನ್ನ ಸಂರಕ್ಷಿಸಬೇಕು ಕೂಡ. ಅತಿಯಾದಂತಹ ಮರ ಕಡಿಯುವಿಕೆಯನ್ನ ತಪ್ಪಿಸಬೇಕು, ಮಣ್ಣಿನ ಎರೋಷನ್ನ ಕೂಡ ನಾವು ನಿಯಂತ್ರಿಸಬೇಕು, ಸಾವಯವ ಗೊಬ್ಬರ ಬಳಕೆ ಹೆಚ್ಚಿಸಬೇಕು, ಹಾಗೇನೆ ನೀರಿನ ಸರಿಯಾದಂತಹ ಬಳಕೆ ಕೂಡ ಮಾಡಬೇಕು. ಹಾಗಾದ್ರೆ ಮಣ್ಣು ನಮ್ಮ ಜೀವನದ ಮೂಲಭೂತ ಸಂಪನ್ಮೂಲ ಅಲ್ವಾ? ಹಾಗಾಗಿ ಕೃಷಿ, ಪರಿಸರ ಮತ್ತು ಜೀವ ಜಗತ್ತಿನ ಉಳಿವಿಗೆ ಮಣ್ಣಿನ ಪಾತ್ರ ಬಹಳ ಮಹತ್ವದ್ದಾಗಿದೆ. ಆದ್ರಿಂದ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗತ್ತೆ. ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಣ್ಣುಗಳು, ವಿವಿಧ ಮಣ್ಣುಗಳು ಅದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನೆ ಮಣ್ಣಿನ ಮಹತ್ವದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಮಣ್ಣನ್ನ ಸಂರಕ್ಷಿಸಬೇಕು, ಮಣ್ಣನ್ನ ಸಂರಕ್ಷಿಸಿದ್ರೆ ಮಾತ್ರ ನಮ್ಮ ಉಳಿವು ಅಂತ ಕೂಡ ತಿಳ್ಕೊಂಡ್ವಿ. ಮಣ್ಣು ಉಳಿದರೆ ಬದುಕು ಉಳಿಯುತ್ತೆ ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನ ಕೊನೆಯ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಮಸಣದ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್, ಜಯಚಂದ್ರನ್ ಹಾಗೂ ಸಂಗಡಿಗರು. ಸೂರಂ ಯಕ್ಕುಂಡಿಯವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ವಿರಚಿತ ಒಂದು ಭಾವಗೀತೆ, ಬಯಲಿನೊಳಗೆ ಯಾರೋ ಮರೆತ.

ಕೇಳ್ತಾ ಇದ್ದೀರಾ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರಚಿತ ಒಂದು ಭಾವಗೀತೆ, ಎಲ್ಲಿ ಹೋಗಲೇ ಹೇಗೆ ಕಾಣಲೇ.

ಇದುವರೆಗೆ ವರ್ಷಾಲಿ ಭಿಡೆ ಅವರು ಹಾಡಿದ ಭಾವಗೀತೆಗಳನ್ನ ಕೇಳಿದರೆ. ಆಕಾಶವಾಣಿ, ಸಮಯ ಆಗ್ತಾ ಇದೆ 9:30. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ. ರಾಯಚೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:00

ಕ್ಕೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ಲ ಅವರಿಂದ ರಾಯಚೂರು ಕೇಂದ್ರದ ಕೊಡುಗೆ 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ 6:40 ದೇಶಭಕ್ತಿ ಗೀತೆ 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ 6:50 ರೈತರಿಗೆ ಸಲಹೆ 7:15 ಸಂಪದಾ ಭಟ್ ಅವರು ಹಾಡಿರುವ ಭಾವಗೀತೆಗಳು 7:45 ಚಿತ್ರಗೀತೆಗಳು 8:30 ಚಿತ್ರಗೀತೆಗಳನ್ನು ಆಲಿಸುವೆರೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ಗೀತ ಪಲ್ಲವ 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಇನ್ನು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ ಆರೋಗ್ಯ ಸಂಚಿಕೆ 12:35 ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರು ಬಸವರಾಜ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು 6:15 ಕನ್ನಡ ರತ್ನ ಭಂಡಾರ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 6:51 ಕೃಷಿ ರಂಗ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ ಅನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 8:30 ಸಿರಿಗಂಧ ಮುಂದುವರಿಯುವುದು 9:15 ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾವಾದನ ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಆರ್ ನರಸಿಂಹನ್ 10:00 ಸಂಸತ್ತಿನಲ್ಲಿ ಪ್ರಶ್ನೋತ್ತರ ಕಲಾಪಗಳ ಮುದ್ರಿತ ಪ್ರಸಾರ ನಂತರ ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ